ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜುಲೈ 12 ಭಾನುವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ತ್ರಯೋದಶಿ ತಿಥಿ, ರೋಹಿಣಿ ನಕ್ಷತ್ರ, ವೃದ್ಧಿಯೋಗ, ಗರಜಾಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು, ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:35 ಮನೋನಾಟಕ ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8 ಮಕ್ಕಳ ಲೋಕ, ಮಕ್ಕಳ ಪ್ರತಿಭೆಗೊಂದು ವೇದಿಕೆ, ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳಿಂದ ಮೂಡಿ ಬರಲಿರುವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕತೆ, ಕವನ, ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 9 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10 ಮಧುರಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಬೆಳಗ್ಗೆ 11 ಜನಾರ್ದನ್ ಪೈ ನಡೆಸಿಕೊಡುವ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮವಿದ್ದು ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಅರವಿಂದ್ ಅವರೊಂದಿಗೆ ವಿಶೇಷ ನೇರ ಪ್ರಸಾರ ಇರಲಿದೆ. ಮಧ್ಯಾಹ್ನ 12:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2 ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳೆ ನಡೆಸಿಕೊಡಲಿದ್ದಾರೆ. ಸಂಜೆ 5 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6 ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರ್ ಇವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 7:57 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8 ನಾಳೆ ಬೆಳಗ್ಗೆ 6 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಭಾನುವಾರದ ಭರ್ಜರಿಯ ಶುಭಾಶಯಗಳು. ವೀಕೆಂಡ್ ಬಂತು ಅಂತಂದ್ರೆ ಎಂಜಾಯ್ ಮಾಡೋದಕ್ಕೆ, ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಕ್ಕೆ, ಹೊಸದನ್ನ ಕಲಿಯೋದಕ್ಕೆ ಮತ್ತು ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಒಂದು ಒಳ್ಳೆ ದಿನ ಅಂತ ಹೇಳಬಹುದು ಅಲ್ವಾ? ಇಡೀ ದಿನ ಖುಷಿ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ, ಸ್ನೇಹಿತರೆ, ಜೀವನ ಅನ್ನೋದು ಒಂದು ಸುಂದರವಾದ ಹಾರ ಇದ್ದ ಹಾಗೆ. ಅದಕ್ಕೆ ದಾರ ನಾವಾದ್ರೆ ಆ ದಾರಕ್ಕೆ ಸಿಗುವ ಅಪರೂಪದ ಮುತ್ತುಗಳು ಕೆಲವು ಅದ್ಭುತ ವ್ಯಕ್ತಿಗಳು. ಇವತ್ತು ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಕಲೆ, ಸಾಹಿತ್ಯ, ಸಿನಿಮಾ ಮತ್ತು ಪ್ರಕೃತಿಯನ್ನು ಆರಾಧಿಸಿ ತಮ್ಮದ್ದೇ ಆದ ಮುದ್ರೆ ಒತ್ತಿದ ಕೆಲವು ಅಪ್ರತಿಮ ಸಾಧಕರ ನೆನಪುಗಳ ಸುಂದರ ಮಾಲೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಎಸ್, ಇವತ್ತಿನ ಈ ನಮ್ಮ ವಿಶೇಷ ಪಯಣದಲ್ಲಿ ಸಿನಿಮಾ ಲೋಕದ ದಿಗ್ಗಜರಿದ್ದಾರೆ, ಹಾಗೆ ಪ್ರಕೃತಿಯ ಆರಾಧಕರಿದ್ದಾರೆ, ಹಾಗೆ ಗಾನಗಂಧರ್ವರೂ ಇದ್ದಾರೆ. ಬನ್ನಿ, ಇವತ್ತಿನ ಈ ಮುತ್ತಿನಂತಹ ಮಾತುಗಳ ಸರಣಿಯನ್ನ ಶುರು ಮಾಡೋಣ. ಮೊದಲನೇದಾಗಿ ರಂಗಭೂಮಿ ಅಂದ್ರೆ ಇವರೇ, ಇವರೇ ಅಂದ್ರೆ ರಂಗಭೂಮಿ. ಕಲಾ ಜಗತ್ತಿನ ಕಣ್ಮಣಿ, ಕನ್ನಡದ ಹೆಮ್ಮೆ, ನಮ್ಮೆಲ್ಲರ ಪ್ರೀತಿಯ ಅರುಂಧತಿ ನಾಗ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಸ್ನೇಹಿತರೆ, ಅರುಂಧತಿ ನಾಗ್ ಅಂತ ಹೇಳಿದ ಕೂಡಲೇ ನಮಗೆ ಮೊದಲು ನೆನಪಾಗೋದು ಅವರ ಆ ಗಂಭೀರವಾದ ಅಷ್ಟೇ ಪ್ರೀತಿಯ ಕಣ್ಣುಗಳು ಮತ್ತು ಅಭಿನಯದ ತಾಕತ್ತು. 5 ದಶಕಗಳಿಗೂ ಹೆಚ್ಚು ಕಾಲ ಅವರು ಕಲಾ ಸೇವೆ ಮಾಡ್ತಾ ಬಂದಿದ್ದಾರೆ. ಎಸ್, ಇವರ ಹುಟ್ಟು ದೆಹಲಿಯಲ್ಲಿ, ಬೆಳೆದದ್ದು ಮುಂಬೈನಲ್ಲಿ. ಆದರೆ ಇವರು ಮರಾಠಿ, ಗುಜರಾತಿ, ಹಿಂದಿ, ಇಂಗ್ಲಿಷ್ ಜೊತೆಗೆ ನಮ್ಮ ಹೆಮ್ಮೆಯ ಕನ್ನಡದಲ್ಲೂ ಅಷ್ಟೇ ಅದ್ಭುತವಾಗಿ ನಟಿಸಿ ಸೈ ಅಂತ ಅನ್ಸ್ಕೊಂಡಿದ್ದಾರೆ. ರಂಗಭೂಮಿ ಇವರ ಜೀವವಾದ್ರೂ ಬೆಳ್ಳಿ ಪರದೆ ಮೇಲೂ ಇವರು ಮ್ಯಾಜಿಕ್ ಮಾಡಿದ್ದಾರೆ. ಸ್ನೇಹಿತರೆ, ಗಿರೀಶ್ ಕಾರ್ನಾಡ್ ಅವರ ನಾಗಮಂಡಲ, ಪ್ರಕಾಶ್ ರೈ ಅವರ ಮಿಥಿಲಿ ಕಾಂಪ್ಲೆಕ್ಸ್ ಹಾಗೂ ಹಿಂದಿಯ ಪಾ ಸಿನಿಮಾದಲ್ಲಿ ಅಮಿತಾಭ್ ಬಚ್ಚನ್ ಅವರ ಅಜ್ಜಿಯ ಪಾತ್ರ ನೆನಪಿದೆಯಲ್ಲ, ಅದಕ್ಕೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಒಲಿದು ಬಂತು. ಸೊ ಸ್ನೇಹಿತರೆ, ಅರುಂಧತಿ ಅವರ ಬದುಕಿನ ಅತಿ ದೊಡ್ಡ ತಿರುವು ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ನಟ ನಿರ್ದೇಶಕ ಶಂಕರ್ ನಾಗ್ ಅವರ ಭೇಟಿ. ರಂಗಭೂಮಿಯ ಒಡನಾಟದಲ್ಲಿ ಶುರುವಾದ ಇವರ ಪ್ರೀತಿ ಮದುವೆಯಾಗಿ ಬೆಂಗಳೂರಿಗೆ ಕರ್ಕೊಂಡು ಬಂತು. ಇಬ್ಬರೂ ಸೇರಿ ಎಷ್ಟೋ ಅದ್ಭುತ ನಾಟಕಗಳನ್ನು ಕೊಟ್ಟರು. ಆದರೆ ವಿಧಿಯ ಆಟ ಕ್ರೂರವಾಗಿತ್ತು. 1990 ನಡೆದ ಆ ಭೀಕರ ಅಪಘಾತದಲ್ಲಿ ಶಂಕರ್ ನಾಗ್ ಅವರು ನಮ್ಮನ್ನು ಅಗಲಿದರು. ಇಡೀ ಕರ್ನಾಟಕವೇ ಕಣ್ಣೀರಲ್ಲಿ ಮುಳುಗಿದಾಗ ಅರುಂಧತಿ ಅವರು ಕುಸಿದು ಹೋಗಲಿಲ್ಲ. ಯಾಕೆ ಅಂತಂದ್ರೆ ಶಂಕರ್ ಅವರ ಒಂದು ಮಹತ್ತರ ಕನಸು ಬಾಕಿ ಇತ್ತು. ಆ ಕನಸೇ ರಂಗಶಂಕರ. ಕಲೆಯ ಜೀವಂತ ದೇವಸ್ಥಾನ ಅಂತಂದ್ರೆ ರಂಗಶಂಕರ. ಶಂಕರ್ ನಾಗ್ ಅವರ ನೆನಪಿನಲ್ಲಿ ಬೆಂಗಳೂರಿನ ಜೆಪಿ ನಗರದಲ್ಲಿ ಒಂದು ವಿಶ್ವ ದರ್ಜೆಯ ರಂಗಮಂದಿರ ಕಟ್ಟಬೇಕು ಅನ್ನೋದು ಅವರ ಹಠವಾಗಿತ್ತು. ಹಣದ ಕೊರತೆ, ನೂರಾರು ಸವಾಲುಗಳಿದ್ದರೂ ಅರುಂಧತಿ ಅವರು ಸೋಲು ಒಪ್ಪಲಿಲ್ಲ. ಮನೆ ಮನೆಗೆ ಅಲೆದು ನಿಧಿ ಸಂಗ್ರಹಿಸಿ ಕಡೆಗೂ 2004 ರಂಗಶಂಕರವನ್ನು ಲೋಕಾರ್ಪಣೆ ಮಾಡಿದರು. ಸ್ನೇಹಿತರೆ, ಇದು ನಿಮಗೆ ಗೊತ್ತಿರಲಿ, ಇವತ್ತಿಗೂ ಕೂಡ ರಂಗಶಂಕರದಲ್ಲಿ ಸೋಮವಾರ ಹೊರತುಪಡಿಸಿ ವರ್ಷದ ಎಲ್ಲಾ ದಿನಗಳೂ ನಾಟಕಗಳು ಪ್ರದರ್ಶನಗೊಳ್ಳುತ್ತವೆ. ಅತಿ ಕಡಿಮೆ ದರದಲ್ಲಿ ಜನರಿಗೆ ಕಲೆ ತಲುಪುವಂತೆ ಮಾಡಿದ ಕೀರ್ತಿ ನಮ್ಮ ಅರುಂಧತಿ ನಾಗ್ ಅವರಿಗೆ ಸಲ್ಲುತ್ತೆ.

ನಮ್ಮ ವಾಹಿನಿಯ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್. ಈಗ ನಿಮಗಾಗಿ ಶಂಕರ್ ನಾಗ್ ಹಾಗೂ ಅರುಂಧತಿ ನಾಗ್ ಅವರ ಆ ಕಾಲದ ಸೂಪರ್ ಹಿಟ್ ಚಿತ್ರದ ಒಂದು ಎವರ್ಗ್ರೀನ್ ಸಾಂಗ್ ಅನ್ನ ಪ್ಲೇ ಮಾಡ್ತೀನಿ, ಕೇಳಿ ವಾಪಸ್ ಬನ್ನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಅರುಂಧತಿ ನಾಗ್ ಅವರ ರಂಗಭೂಮಿಯ ಆ ದಟ್ಟವಾದ ಕಾವು, ಆ ಅದ್ಭುತ ನಟನಾ ಶೈಲಿಯ ಬಗ್ಗೆ ಇಷ್ಟೊತ್ತು ಮಾತನಾಡಿದ್ವಿ ಅಲ್ವಾ? ಕಲೆಯ ಜಗತ್ತಿನಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಶೈಲಿ. ಒಬ್ಬರು ರಂಗದ ಮೇಲೆ ಕಾಯಮ್ಮಾಗಿ ಉಳಿದರೆ ಇನ್ನೊಬ್ಬರು ತಮ್ಮ ಕಂಠಸಿರಿಯಿಂದಲೇ ಪ್ರತಿಯೊಬ್ಬ ಕನ್ನಡಿಗನ ಮನೆಯ ಮಗುವಾಗಿ ಒಡಹುಟ್ಟಿದವಳಾಗಿ ಉಳಿದು ಬಿಡುತ್ತಾರೆ. ಈಗ ನಾವು ನೆನೆಯಲೇಬೇಕಾದ ನಮ್ಮ ಮನದ ರೇಡಿಯೋ ತರಂಗಗಳಲ್ಲಿ ಸದಾ ಅಮರವಾಗಿರೋ ಮತ್ತೊಂದು ಧ್ವನಿ, ನಮ್ಮ ಹೆಮ್ಮೆಯ ಕನ್ನಡತಿ, ನಿರೂಪಣೆಯ ರಾಜಕುಮಾರಿ ಅಪ್ಪರ್ಣಾ ಅವರ ಬಗ್ಗೆ. ಅಪ್ಪರ್ಣಾ ಅಂದ ತಕ್ಷಣ ನಮಗೆ ನೆನಪಾಗೋದು ಆ ನಿಡುಗಣ್ಣು, ಮುಖದ ಮೇಲಿನ ಆ ಮಂದಹಾಸ, ಅದಕ್ಕಿಂತ ಹೆಚ್ಚಾಗಿ ಅಚ್ಚ ಕನ್ನಡದ ಆ ಸ್ಪಷ್ಟ ಉಚ್ಚಾರಣೆ. ದೂರದರ್ಶನದ ಕಾಲದಿಂದ ಹಿಡಿದು ಇತ್ತೀಚಿನ ಮಹಾ ಟಾಕೀಸ್ವರೆಗೂ ಅವರು ನಡೆದು ಬಂದ ಹಾದಿ ಸಾಧಾರಣದಲ್ಲ ಸ್ನೇಹಿತರೆ. 1984 ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಬಂದರೂ ಅವರು ಸ್ಥಿರವಾಗಿ ನೆಲೆ ನಿಂತಿದ್ದು, ಇಡೀ ಕರ್ನಾಟಕವನ್ನ ಕಟ್ಟಿಹಾಕಿದ್ದು ಮಾತ್ರ ತಮ್ಮ ಅದ್ಭುತ ನಿರೂಪಣಾ ಶೈಲಿಯಿಂದ. ದೂರದರ್ಶನದಲ್ಲಿ ವಾರ್ತಾ ವಾಚಕಿಯಾಗಿ, ಆಮೇಲೆ 3 ದಶಕಗಳ ಕಾಲ ಸರ್ಕಾರಿ ಇರಲಿ ಸಾಂಸ್ಕೃತಿಕ ಇರಲಿ, ಯಾವುದೇ ದೊಡ್ಡ ಕಾರ್ಯಕ್ರಮ ನಡೀಬೇಕು ಅಂತಂದ್ರೆ ಅಲ್ಲಿ ಅಪ್ಪರ್ಣಾ ಅವರ ಧ್ವನಿ ಇರಲೇಬೇಕಿತ್ತು. ಕನ್ನಡ ಭಾಷೆಯನ್ನ ಎಷ್ಟು ಸುಂದರವಾಗಿ, ಎಷ್ಟು ತೂಕವಾಗಿ ಬಳಸಬಹುದು ಅನ್ನೋದನ್ನ ಅವರು ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ. ಅಷ್ಟೇ ಯಾಕೆ ಸ್ನೇಹಿತರೆ, ನಮ್ಮ ಬೆಂಗಳೂರಿನ ನಮ್ಮ ಮೆಟ್ರೋ ರೈಲು ಹತ್ತಿದ್ರೆ ಮುಂದಿನ ನಿಲ್ದಾಣ ಅಂತ ಅತ್ಯಂತ ಮಧುರವಾಗಿ ಕೇಳೋ ಆ ಧ್ವನಿ ಇದೆಯಲ್ಲ,

ಅದು ನಮ್ಮ ಅಪ್ಪರ್ಣ ಅವರದ್ದೇ. ಅವರು ದೈಹಿಕವಾಗಿ ನಮ್ಮನ್ನ ಅಗಲಿರಬಹುದು, ಆದರೆ ಮೆಟ್ರೋದಲ್ಲಿ ಪ್ರಯಾಣಿಸೋ ಲಕ್ಷಾಂತರ ಜನರ ಕಿವಿಯಲ್ಲಿ ಆ ಧ್ವನಿ ದಿನ ಜೀವಂತವಾಗಿದೆ. ಕ್ಯಾನ್ಸರ್ ಅನ್ನೋ ಮಹಾಮಾರಿಯ ವಿರುದ್ಧ ಹೋರಾಡಿ ಕಳೆದ ವರ್ಷ ಅವರು ಇಹಲೋಕ ತ್ಯಜಿಸಿದಾಗ ಇಡೀ ಕರ್ನಾಟಕವೇ ಕಣ್ಣೀರಿಟ್ಟಿತ್ತು ಸ್ನೇಹಿತರೆ. ಆದರೆ ಸಾಧಕರಿಗೆ ಸಾವಿಲ್ಲ, ಭಾಷೆಯ ಶುದ್ಧತೆ ಇರೋವರೆಗೂ, ನಿರೂಪಣೆ ಅನ್ನೋ ಕಲೆ ಇರೋವರೆಗೂ ಅಪ್ಪರ್ಣ ಅವರ ಹೆಸರು ಅಮರ. ಆ ಗಾಂಭೀರ್ಯ, ಆ ನಗು, ಆ ಕನ್ನಡದ ಸೊಗಡು ಯಾವತ್ತೂ ಮಾಸಲ್ಲ. ಸೊ ಸ್ನೇಹಿತರೆ, ಈ ದಿನ ಕನ್ನಡದ ಸರಸ್ವತಿಗೆ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಕಡೆಯಿಂದ ಹಾಗೂ ಇಡೀ ಶಿವಮೊಗ್ಗದ ಜನತೆಯ ಪರವಾಗಿ ಭಾವಪೂರ್ಣ ನಮನಗಳು ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಅಪ್ಪರ್ಣ ಅವರ ನೆನಪಿನಲ್ಲಿ ಅವರ ಧ್ವನಿಯಷ್ಟೇ ಮಧುರವಾಗಿರೋ ಒಂದು ಸುಂದರವಾದ ಕನ್ನಡ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ಇದು ಅರುಣೋದಯ ಕಾರ್ಯಕ್ರಮ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರಂಗಭೂಮಿಯ ಧ್ರುವ ತಾರೆ ಅರುಂಧತಿ ನಾಗ್ ಹಾಗೂ ನಮ್ಮನ್ನೆಲ್ಲ ಅಗಲಿರೋ ಕನ್ನಡದ ಹೆಮ್ಮೆಯ ಸಿರಿಕಂಠ ಅಪ್ಪರ್ಣ ಅವರ ನೆನಪುಗಳ ಸವಿಯನ್ನ ಸವಿದ ಮೇಲೆ ಈಗ ನಾವು ಮಾತನಾಡಲೇಬೇಕಾದ ಇಬ್ಬರು ಅದ್ಭುತ ವ್ಯಕ್ತಿಗಳು ನಮ್ಮ ಲಿಸ್ಟಿನಲ್ಲಿದ್ದಾರೆ. ಹೌದು ಸ್ನೇಹಿತರೆ, ಪ್ರಕೃತಿ ಅಂತಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಆದ್ರೆ ಆ ಕಾಡಿನ ಮೌನವನ್ನ, ವನ್ಯಜೀವಿಗಳ ಬದುಕನ್ನ ತಮ್ಮ ಕ್ಯಾಮರಾ ಕಣ್ಣುಗಳಲ್ಲಿ ಸೆರೆ ಹಿಡಿದು ಇಡೀ ಜಗತ್ತಿಗೆ ನಮ್ಮ ಕಾಡಿನ ವೈಭವವನ್ನ ಪರಿಚಯಿಸಿದ ಜೋಡಿ ಅಂತಂದ್ರೆ ಅದು ಕೃಪಾಕರ ಮತ್ತು ಸೇನಾನಿ ಅವರು. ಸೊ ಇವರಿಬ್ಬರು ಕೇವಲ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಅಷ್ಟೇ ಅಲ್ಲ ಸ್ನೇಹಿತರೆ, ಅದ್ಭುತ ಡಾಕ್ಯುಮೆಂಟರಿ ನಿರ್ದೇಶಕರು. ಹೌದು, ನಮ್ಮ ಹೆಮ್ಮೆಯ ಮೈಸೂರಿನ ಈ ಪ್ರತಿಭೆಗಳು ದಶಕಗಳ ಕಾಲ ಕಾಡಿನಲ್ಲೇ ಕಳೆದು ಹೋಗಿ ಅಲ್ಲಿನ ವನ್ಯ ಸಂಪತ್ತನ್ನ ನಮಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಕಾಡಿನ ಮೌನವನ್ನ ಜಗತ್ತಿಗೆ ದಾಟಿಸಿದ ನಮ್ಮ ಹೆಮ್ಮೆಯ ಜೋಡಿ ಕೃಪಾಕರ ಮತ್ತು ಸೇನಾನಿ. ಇವರಿಬ್ಬರ ಬಗ್ಗೆ ಒಂದು ಅದ್ಭುತವಾದ ವಿಷಯ ಹೇಳಲೇಬೇಕು ಸೇಂದ್ರೆ. ಇವರಿಬ್ರು ಅಣ್ಣ ತಮ್ಮಂದಿರಲ್ಲ, ಆದ್ರೆ ಒಡ ಹುಟ್ಟಿದವರಿಗಿಂತ ಮಿಗಿಲಾದ ಸ್ನೇಹಿತರು. ಮೈಸೂರಿನವರಾದ ಕೃಪಾಕರ ಅವರು ಮೂಲತಃ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದಿದವರು, ಇನ್ನು ಸೇನಾನಿ ಅವರು ಸಿವಿಲ್ ಇಂಜಿನಿಯರಿಂಗ್ ಮಾಡಿದವರು. ಆದ್ರೆ ಸ್ನೇಹಿತರೆ, ಇವರಿಬ್ಬರನ್ನು ಒಂದು ಮಾಡಿದ್ದು ಮಾತ್ರ ಪ್ರಕೃತಿಯ ಮೇಲಿನ ಅಗಾಧವಾದ ಪ್ರೀತಿ. ಕಳೆದ 4 ದಶಕಗಳಿಂದ ಕಾಡನ್ನೇ ಮನೆ ಮಾಡಿಕೊಂಡಿರೋ ಇವರು ವನ್ಯಜೀವಿ ಛಾಯಾಗ್ರಹಣದಲ್ಲಿ ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಏಷ್ಯಾದ ಕಾಡು ನಾಯಿಗಳ ಬಗ್ಗೆ ಅಂದ್ರೆ ವೈಲ್ಡ್ ಡಾಗ್ಸ್ ಬಗ್ಗೆ ಇವರು ಸುದೀರ್ಘ 10-12 ವರ್ಷಗಳ ಕಾಲ ರಿಸರ್ಚ್ ಮಾಡಿ ಸಿದ್ಧಪಡಿಸಿದ ವೈಲ್ಡ್ ಡಾಗ್ ಡೈರೀಸ್ ಅನ್ನೋ ಡಾಕ್ಯುಮೆಂಟರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆಯಿತು ಸ್ನೇಹಿತರೆ. ಇದು ಪ್ರತಿಷ್ಠಿತ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ನಲ್ಲಿ ಪ್ರಸಾರವಾದ ಮೊದಲ ಭಾರತೀಯ ಡಾಕ್ಯುಮೆಂಟರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದಕ್ಕಾಗಿ ಇವರಿಗೆ ವೈಲ್ಡ್ ಸ್ಕ್ರೀನ್ ಫೆಸ್ಟಿವಲ್ನಲ್ಲಿ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪ್ರಶಸ್ತಿಯೂ ಕೂಡ ಒಲಿದು ಬಂದಿದೆ. ಅಷ್ಟೇ ಅಲ್ಲ, ಇವರು ಬರೆದ ಕೆನ್ನಾಯಿ ಹಿಂಡಿನ ಜಾಡಿನಲ್ಲಿ ಅನ್ನೋ ಪುಸ್ತಕ ಕನ್ನಡ ಸಾಹಿತ್ಯ ಲೋಕದಲ್ಲೂ ಒಂದು ಮೈಲಿಗಲ್ಲು ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನ ನೆನಪಿಸಿಕೊಳ್ಳಲೇಬೇಕು. ಇಷ್ಟೆಲ್ಲಾ ಸಾಧನೆ ಮಾಡಿರೋ ಈ ಜೋಡಿಯ ಬದುಕಿನಲ್ಲಿ ಒಂದು ಅತ್ಯಂತ ರೋಮಾಂಚನಕಾರಿ ಮತ್ತು ಕಂಟಕಪ್ರಾಯವಾದ ತಿರುವು ಬಂದಿತ್ತು. ಅದು 1997 ಸಮಯ. ಕಾಡಿನಲ್ಲಿದ್ದ ಕೃಪಾಕರ ಮತ್ತು ಸೇನಾನಿ ಅವರನ್ನ ಕಾಡುಗಳ ವೀರಪ್ಪನ್ ಅಪಹರಣ ಮಾಡಿದ್ದ. ಬರೋಬ್ಬರಿ 14 ದಿನಗಳ ಕಾಲ ಇವರು ವೀರಪ್ಪನ್ ವಶದಲ್ಲಿದ್ರು ಸ್ನೇಹಿತರೆ. ಆದರೆ ಆ ಕಷ್ಟದ ದಿನಗಳಲ್ಲೂ ಧೃತಿಗೆಡದ ಇವರು ವೀರಪ್ಪನ್ನ ಮನಸ್ಥಿತಿ ಮತ್ತು ಕಾಡಿನ ಆಂತರ್ಯವನ್ನ ಹತ್ತಿರದಿಂದ ಗಮನಿಸಿದರು. ಆ 14 ದಿನಗಳ ಅನುಭವವನ್ನೇ ಇಟ್ಟುಕೊಂಡು ಇವರು ಬರೆದ ಪಕ್ಷಿಲೋಕ ಪ್ರಕೃತಿ ಮತ್ತು ವೀರಪ್ಪನ್ ಹಾಗೂ ಜೀವಜಾಲ ಪುಸ್ತಕಗಳು ಇವತ್ತಿಗೂ ಬೆಸ್ಟ್ ಸೆಲ್ಲರ್ಸ್ ಅಂತಾನೆ ಹೇಳ್ಬಹುದು. ಸೊ ಇಲ್ಲಿ ಒಂದು ಪುಟ್ಟ ಸ್ಪಷ್ಟನೆ ಇದೆ ಸ್ನೇಹಿತರೆ. ಏನಪ್ಪ ಅಂದ್ರೆ, ಕೆಲವೊಂದ್ಸೇರಿ ಜನರಲ್ಲಿ ಒಂದು ಗೊಂದಲವಿದೆ, ಕಾಡಿನಲ್ಲೇ ಇವರು ತೀರಿ ಹೋದರು ಅಂತ. ಆದರೆ ಹಾಗೇನೂ ಆಗಿಲ್ಲ ಸ್ನೇಹಿತರೆ. ಆ 14 ದಿನಗಳ ನಂತರ ಕೃಪಾಕರ ಮತ್ತು ಸೇನಾನಿ ಇವರಿಬ್ಬರು ಸುರಕ್ಷಿತವಾಗಿ ಬಿಡುಗಡೆಯಾಗಿ ಬಂದರು. ಇವತ್ತಿಗೂ ಇವರಿಬ್ಬರು ನಮ್ಮ ಮಧ್ಯೆ ಸಶಕ್ತರಾಗಿ ಆರೋಗ್ಯವಾಗಿ ಬದುಕಿದ್ದಾರೆ. ತಮ್ಮ ಮೈಸೂರಿನ ನಿವಾಸದಲ್ಲಿ ಮತ್ತು ಕಾಡಿನ ಸಂರಕ್ಷಣಾ ಕೆಲಸಗಳಲ್ಲಿ ಇವತ್ತಿಗೂ ಸಕ್ರಿಯರಾಗಿದ್ದಾರೆ. ಪರಿಸರ ಇವರ ಉಸಿರಾಗಿ ಮುಂದುವರೆದಿದೆ ಅಂತಾನೆ ಹೇಳಬಹುದು. ಕಾಡಿನ ಇಂತಹ ಸಾಹಸಿಗಳು, ನಿಜ ಜೀವನದ ಹೀರೋಗಳಾದ ಕೃಪಾಕರ ಮತ್ತು ಸೇನಾನಿ ಅವರ ಬದುಕಿನ ಜರ್ನಿ ಕೇಳಿದ್ರೇನೆ ಮೈ ರೋಮಾಂಚನಗೊಳ್ಳುತ್ತೆ ಅಲ್ವಾ? ಸೊ ಕಾಡಿನ ಹೀರೋಗಳ ಕತೆ ಕೇಳಿದ್ದಾಯ್ತು. ಈಗ ನೇರವಾಗಿ ನಮ್ಮ ಬೆಳ್ಳಿ ಪರದೆಯ ಸ್ಯಾಂಡಲ್ವುಡ್ನ ರೊಮ್ಯಾಂಟಿಕ್ ಹೀರೋ ಕಡೆಗೆ ನಮ್ಮ ಪಯಣ ಬೆಳೆಸೋಣ.
ಅದನ್ನ ಕೇಳೋಕ್ಕಿಂತ ಮುಂಚೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಾಡಿನ ಆ ಸಾಹಸಿಗಳು ರಿಯಲ್ ಲೈಫ್ ಹೀರೋಗಳಾದ ಕೃಪಾಕರ ಸೇನಾನಿ ಅವರ ರೋಮಾಂಚಕ ಕಥೆಯನ್ನ ಕೇಳಿದ ಮೇಲೆ ಈಗ ನಾವು ನೇರವಾಗಿ ಲ್ಯಾಂಡ್ ಆಗ್ತಾ ಇರೋದು ನಮ್ಮ ಸ್ಯಾಂಡಲ್ವುಡ್ನ ರೊಮ್ಯಾಂಟಿಕ್ ಲೋಕಕ್ಕೆ. ಹೌದು ಸ್ನೇಹಿತರೆ, ಸಿನಿಮಾ ಅಂದ ತಕ್ಷಣ ನಮಗೆ ಫೈಟು ರಗಡ್ ಡೈಲಾಗ್ಸ್ಗಳು ನೆನಪಾಗೋದು ಸಹಜ. ಆದರೆ ಕಣ್ಣಲ್ಲೇ ಪ್ರೀತಿಯನ್ನ ತುಂಬಿಕೊಂಡು ತನ್ನ ನಗುವಿನಲ್ಲೇ ಹುಡುಗಿಯರ ಹಾರ್ಟ್ ಕದಿಯೋ ರೊಮ್ಯಾಂಟಿಕ್ ಹೀರೋಗಳ ಕ್ರೇಜೇ ಬೇರೆ. ಆ ಸಾಲಿನಲ್ಲಿ ನಮಗೆ ತಕ್ಷಣ ನೆನಪಾಗೋ ಹೆಸರೇ ನಮ್ಮ ಪ್ರೀತಿಯ ಶ್ರೀನಗರ ಕಿಟ್ಟಿ. ಅಂದ ಹಾಗೆ ಕಿಟ್ಟಿ ಅವರ ಅಸಲಿ ಹೆಸರು ಕೃಷ್ಣ ಅಂತ, ಆದರೆ ಚಿತ್ರರಂಗ ಇವರಿಗೆ ನೀಡಿದ ಹೆಸರು ಶ್ರೀನಗರ ಕಿಟ್ಟಿ. ಇವರ ಜರ್ನಿ ಸುಲಭವಾಗಿ ಶುರುವಾಗಿದ್ದಲ್ಲ ಸ್ನೇಹಿತರೆ. ಚಿತ್ರರಂಗಕ್ಕೆ ಬರೋದ್ಕಿಂತ ಮುಂಚೆ ಇವರು ಬ್ಯಾಕ್ಗ್ರೌಂಡ್ನಲ್ಲಿ ರಂಗಭೂಮಿ ಅಂದರೆ ನಾಟಕಗಳಲ್ಲಿ ಸಕ್ರಿಯರಾಗಿದ್ದರು. ಆಮೇಲೆ ಟೆಲಿವಿಷನ್ ಲೋಕಕ್ಕೆ ಎಂಟ್ರಿ ಕೊಟ್ಟು ಚಂದ್ರಿಕಾ, ಪ್ರೀತಿ ಇಲ್ಲದ ಮೇಲೆ ತರಹದ ಸೂಪರ್ ಹಿಟ್ ಧಾರಾವಾಹಿಗಳ ಮೂಲಕ ಮನೆ ಮನದ ಮಾತಾದರು. ಸೀರಿಯಲ್ಸ್ನಲ್ಲಿ ಇವರ ನಟನೆ ನೋಡಿದ ಜನ ಈ ಹುಡುಗ ಖಂಡಿತ ಬೆಳ್ಳಿ ಪರದೆಗೆ ಸೂಕ್ತ ಅನ್ಕೊಳ್ತಾ ಇದ್ದಾಗಲೇ ಇವರಿಗೆ ಸಿನಿಮಾದಿಂದ ಬುಲಾವ್ ಬಂತು. ಸೊ ಆರಂಭದಲ್ಲಿ ಕೆಲವು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು, ವಿಲನ್ ಶೇಡ್ ಇರೋ ಕ್ಯಾರೆಕ್ಟರ್ಗಳನ್ನು ಮಾಡಿದ್ರು. ಕಿಟ್ಟಿ ಅವರ ಲುಕ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದು 2008. ಹೌದು, ದುನಿಯಾ ಸೂರಿ ನಿರ್ದೇಶನದ ಇಂತಿ ನಿನ್ನ ಪ್ರೀತಿಯ ಚಿತ್ರದಲ್ಲಿ ಕಿಟ್ಟಿ ಅವರು ಹೀರೋ ಆಗಿ ಅದ್ಭುತವಾಗಿ ನಟಿಸಿದ್ರು. ಆ ಚಿತ್ರದ ಹಾಡುಗಳು, ಇವರ ಆಕ್ಟಿಂಗ್ ಇವತ್ತಿಗೂ ಕನ್ನಡಿಗರ ನೆನಪಿನಲ್ಲಿ ಹಸಿರಾಗಿದೆ. ಹಾಗಿದ್ರೆ ಈಗ ಆ ಒಂದು ಚಿತ್ರದಿಂದ ಹಾಡನ್ನ ಕೇಳಿ ವಾಪಸ್ ಬರೋಣ. ಇದು ಅರುಣೋದಯ ಕಾರ್ಯಕ್ರಮ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಲೇಟ್ ಆಗಿದೆ, ಎದ್ದೇಳೋ ಮೇಲೆ ತಗೋ ಕಾಫಿ.

ಒಂದೊಳ್ಳೆ ಬ್ಯೂಟಿಫುಲ್ ಆಗಿರೋ ಟ್ರ್ಯಾಕ್ ಅನ್ನ ನೀವೀಗಷ್ಟೇ ಕೇಳಿದ್ರಿ. ದುನಿಯಾ ಸೂರಿ ನಿರ್ದೇಶನದ ಇಂತಿ ನಿನ್ನ ಪ್ರೀತಿಯ ಚಿತ್ರದಿಂದ ಶುರುವಾದ ಶ್ರೀನಗರ್ ಕಿಟ್ಟಿ ಅವರ ಸವಾರಿ ಮುಂದೆ ಯಾವ ಲೆವೆಲ್ಗೆ ಹೋಯ್ತು ಅಂತಂದ್ರೆ, ಸವಾರಿ ಅನ್ನೋ ಕಂಪ್ಲೀಟ್ ರೋಡ್ ಮೂವಿ ಮೂಲಕ ಕನ್ನಡಿಗರ ಮನಸ್ಸನ್ನ ಕಂಪ್ಲೀಟ್ ಆಗಿ ರೈಡ್ ಮಾಡಿಬಿಟ್ರು. ಆಮೇಲೆ ಬಂದದ್ದೇ ನೋಡಿ, ಕನ್ನಡ ಚಿತ್ರರಂಗದ ಒನ್ ಆಫ್ ದ ಬೆಸ್ಟ್ ಎಮೋಷನಲ್ ಲವ್ ಸ್ಟೋರಿ ಸಂಜು ವೆಡ್ಸ್ ಗೀತಾ. ಗಗನವೇ ಬಾಗಿ ಹಾಡಿಗೆ ಕಿಟ್ಟಿಯವರು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರೆ ಥಿಯೇಟರ್ನಲ್ಲಿದ್ದ ಪ್ರೇಕ್ಷಕರು ಕಣ್ಣೀರು ಹಾಕ್ತಾ ಇದ್ರು. ರೊಮ್ಯಾನ್ಸ್ ಮಾತ್ರವಲ್ಲ, ತೀವ್ರವಾದ ವಿರಹ ಮತ್ತು ಪ್ರೀತಿಯ ತಳಮಳವನ್ನ ಪರದೆ ಮೇಲೆ ತೋರೋದ್ರಲ್ಲಿ ಕಿಟ್ಟಿಯವರು ಸಖತ್ ಫೇಮಸ್. ಬಹುಪರಾಕ್, ಮತ್ತೆ ಮುಸ್ಸಂಜೆ, ಗೋವಿಂದಾಯ ನಮಃ ಸಿನಿಮಾದಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಕೂಡ ಇತ್ತು. ಹೀಗೆ ಕಿಟ್ಟಿಯವರು ಸ್ಯಾಂಡಲ್ವುಡ್ನಲ್ಲಿ ತಮ್ಮದ್ದೇ ಆದ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡ್ರು. ಸ್ನೇಹಿತರೆ, ಇತ್ತೀಚೆಗೆ ಬಂದ ಗೌಳಿ ಚಿತ್ರದಲ್ಲಂತೂ ಕಂಪ್ಲೀಟ್ ರಗಡ್ ಲುಕ್ನಲ್ಲಿ ಕಾಣಿಸ್ಕೊಂಡು, ನಾನು ಬರೀ ರೊಮ್ಯಾಂಟಿಕ್ ಹೀರೋ ಅಷ್ಟೇ ಅಲ್ಲ, ಮಾಸ್ ಹೀರೋ ಕೂಡ ಹೌದು.

ಅಂತ ಪ್ರೂವ್ ಮಾಡಿದ್ದಾರೆ. ಎಸ್ ಸ್ನೇಹಿತರೆ, ರಂಗಭೂಮಿಯಿಂದ ಟಿವಿ, ಟಿವಿಯಿಂದ ಬೆಳ್ಳಿ ಪರದೆ, ಅಲ್ಲಿಂದ ಕನ್ನಡಿಗರ ಹೃದಯದವರೆಗೆ ನಮ್ಮ ಶ್ರೀನಗರ ಕಿಟ್ಟಿ ಅವರ ಜರ್ನಿ ನಿಜಕ್ಕೂ ಅದ್ಭುತ ಅಲ್ವಾ? ನಮ್ಮ ಸ್ಯಾಂಡಲ್ವುಡ್ನ ರೊಮ್ಯಾಂಟಿಕ್ ಹೀರೋ ಶ್ರೀನಗರ ಕಿಟ್ಟಿ ಅವರ ಲವ್ ಸ್ಟೋರಿಗಳನ್ನ ನೆನಪು ಮಾಡಿಕೊಂಡ ಮೇಲೆ ಈಗ ನಾವು ಕಣ್ಣು ಹಾಯಿಸ್ತಾ ಇರೋದು ಇಡೀ ದಕ್ಷಿಣ ಭಾರತ ಚಿತ್ರರಂಗದಲ್ಲೇ ತಮ್ಮ ಕಣ್ಣುಗಳ ಅಭಿನಯದ ಮೂಲಕ ಕೋಟ್ಯಾಂತರ ಹೃದಯಗಳನ್ನ ಗೆದ್ದಿರೋ ಒಬ್ಬ ಮಹಾನ್ ನಟಿಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದನ್ನ ಕೇಳೋಕ್ಕಿಂತ ಮುಂಚೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಸ್ಯಾಂಡಲ್ವುಡ್ನ ರೊಮ್ಯಾಂಟಿಕ್ ಹೀರೋ ಶ್ರೀನಗರ ಕಿಟ್ಟಿ ಅವರ ಲವ್ ಸ್ಟೋರಿಗಳನ್ನ ನೆನ್ಪು ಮಾಡ್ಕೊಂಡ ಮೇಲೆ ಈಗ ನಾವು ನಮ್ಮ ಕಣ್ಣು ಹಾಯಿಸ್ತಾ ಇರೋದು ಇಡೀ ದಕ್ಷಿಣ ಭಾರತ ಚಿತ್ರರಂಗದಲ್ಲೇ ತಮ್ಮ ಕಣ್ಣುಗಳ ಅಭಿನಯದ ಮೂಲಕ ಕೋಟ್ಯಾಂತರ ಹೃದಯಗಳನ್ನ ಗೆದ್ದಿರೋ ಒಬ್ಬ ಮಹಾನ್ ನಟಿಯ ಕಡೆಗೆ. ಹೌದು ಸ್ನೇಹಿತರೆ, ತಮಿಳು, ತೆಲುಗು, ಮಲಯಾಳಂ, ಕನ್ನಡ ಮತ್ತು ಹಿಂದಿ ಚಿತ್ರರಂಗದಲ್ಲೂ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿರೋ ಕಲೆಗಾರತಿ, ನ್ಯಾಷನಲ್ ಅವಾರ್ಡ್ ವಿನ್ನರ್ ನಟಿ ರೇವತಿ. ಅಂದ ಹಾಗೆ ರೇವತಿ ಅವರ ಅಸಲಿ ಹೆಸರು ಆಶಾ ಕೇಳುಣ್ಣಿ ಅಂತ. ಆರ್ಮಿ ಬ್ಯಾಕ್ಗ್ರೌಂಡ್ ಕುಟುಂಬದಿಂದ ಬಂದ ಇವರು ಬಾಲ್ಯದಲ್ಲೇ ಭರತನಾಟ್ಯಂ ಕಲಿತವರು. ಇವರ ಲಕ್ ಹೇಗಿತ್ತು ಅಂತಂದ್ರೆ, ತಮಿಳಿನ ಖ್ಯಾತ ನಿರ್ದೇಶಕ ಭಾರತಿ ರಾಜ್ ಅವರು ಒಂದು ಮ್ಯಾಗ್ಝಿನ್ ಕವರ್

ಪೇಜ್ ಮೇಲೆ ರೇವತಿ ಅವರ ಫೋಟೋ ನೋಡಿ ಫಿದಾ ಆಗ್ಬಿಟ್ರು. ಹಾಗೇನೆ 1983 ಮೂಡಿ ಬಂದಿದ್ದೆ ಮಣ್ಣ ವಾಸನೈ ಅನ್ನೋ ತಮಿಳು ಸಿನಿಮಾ. ಮೊದಲ ಚಿತ್ರದಲ್ಲೇ ಹಳ್ಳಿಯ ಹುಡುಗಿಯ ಪಾತ್ರದಲ್ಲಿ ರೇವತಿ ಅವರು ಎಷ್ಟು ಅದ್ಭುತವಾಗಿ ನಟಿಸಿದ್ರು ಅಂತಂದ್ರೆ, ಆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು ಸ್ನೇಹಿತರೆ. ಹಾಗೆ ಇವರಿಗೆ ಬೆಸ್ಟ್ ಡೆಬ್ಯೂ ಫಿಲಂ ಫೇರ್ ಪ್ರಶಸ್ತಿಯೂ ಕೂಡ ಸಿಕ್ತು. ಅಲ್ಲಿಂದ ರೇವತಿ ಅವರು ಹಿಂತಿರುಗಿ ನೋಡಲೇ ಇಲ್ಲ. 80 ಮತ್ತು 90 ತಮಿಳು ಚಿತ್ರರಂಗದ ಟಾಪ್ ನಟಿಯಾಗಿ ಮೆರೆದರು. ಕಮಲಹಾಸನ್ ಜೊತೆ ನಟಿಸಿದ ಪೊನ್ನೈಗೈ ಮನ್ನನ್ ಮತ್ತು ತೇವರ್ ಮಗನ್ ಸಿನಿಮಾಗಳನ್ನ ಯಾರಾದರೂ ಮರೆಯೋದಕ್ಕೆ ಸಾಧ್ಯನಾ? ತೇವರ್ ಮಗನ್ ಚಿತ್ರದ ಆ ಮುಗ್ಧ ಹಳ್ಳಿಯ ಹೆಣ್ಣು ಮಗಳ ಪಾತ್ರಕ್ಕೆ ಇವರಿಗೆ ಅತ್ಯುತ್ತಮ ಪೋಷಕ ನಟಿ ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿತು. ಇನ್ನ ಮಣಿರತ್ನಂ ನಿರ್ದೇಶನದ ಮೌನ ರಾಗಂ ಸಿನಿಮಾ ಇವತ್ತಿಗೂ ಒಂದು ಕ್ಲಾಸಿಕ್ ಮಾಸ್ಟರ್ ಪೀಸ್ ಅಂತಾನೆ ಹೇಳಬಹುದು. ಮದುವೆಯಾದ ಮೇಲೂ ತನ್ನ ಹಳೆ ಪ್ರೀತಿಯನ್ನ ಮರೆಯಲಾಗದೆ ತಳಮಳಿಸುವ ದಿವ್ಯಾ ಅನ್ನೋ ಪಾತ್ರದಲ್ಲಿ ರೇವತಿ ಜೀವಿಸಿದ್ದರು. ಅಷ್ಟೇ ಅಲ್ಲ, ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ಕೈ ಕುಡುಕುಂ ಕೈ, ಪ್ರಭು ಕಾರ್ತಿಕ್ ತರಹದ ದಿಗ್ಗಜರ ಜೊತೆ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ. ಹಾಗೆ ಸ್ನೇಹಿತರೆ, ರೇವತಿಯವರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇವರು ಬರೀ ನಟಿಯಾಗಿ ಮಾತ್ರ ಉಳಿಯಲಿಲ್ಲ, ಕ್ಯಾಮರಾ ಮುಂಭಾಗದಿಂದ ಕ್ಯಾಮರಾ ಹಿಂಭಾಗಕ್ಕೆ ಬಂದು ಅತ್ಯಂತ ಸೂಕ್ಷ್ಮ ಸಂವೇದನೆಯ ಚಿತ್ರಗಳನ್ನು ನಿರ್ದೇಶನ ಮಾಡಿದರು. ಇವರು ನಿರ್ದೇಶಿಸಿದ ಮಿತ್ರ್, ಮೈ ಫ್ರೆಂಡ್ ಮತ್ತು ಸಲ್ಮಾನ್ ಖಾನ್ ಶಿಲ್ಪಾ ಶೆಟ್ಟಿ ನಟನೆಯ ಫಿರ್ಮಿಲೇಂಗೆ ಸಿನಿಮಾಗಳು ಇವರಲ್ಲಿನ ಸಮಾಜಮುಖಿ ಚಿಂತನೆಯ ನಿರ್ದೇಶಕಿಯನ್ನ ಇಡೀ ಜಗತ್ತಿಗೆ ಪರಿಚಯಿಸಿತು. ಇವತ್ತಿಗೂ ಪೋಷಕ ಪಾತ್ರಗಳಲ್ಲಿ, ವೆಬ್ ಸೀರೀಸ್ಗಳಲ್ಲಿ ಸಕ್ರಿಯರಾಗಿರೋ ರೇವತಿ ಭಾರತೀಯ ಚಿತ್ರರಂಗದ ಒಂದು ಅಪರೂಪದ ರತ್ನ. ಸೊ ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸುದೀರ್ಘ ಪಯಣದಲ್ಲಿ ರಂಗಭೂಮಿಯ ಅರುಂಧತಿ ನಾಗ್ ಅವರಿಂದ ಹಿಡಿದು ಅಪರ್ಣಾ ಅವರ ಅಮರ ಧ್ವನಿ, ಕೃಪಾಕರ ಸೇನಾನಿ ಅವರ ವೈಲ್ಡ್ ಲೈಫ್ ಸಾಹಸಗಳು, ಶ್ರೀನಗರ ಕಿಟ್ಟಿ ಅವರ ಲವ್ ಸ್ಟೋರಿಗಳು ಮತ್ತು ಕೊನೆಯದಾಗಿ ನಟಿ ರೇವತಿ ಅವರ ಈ ಅದ್ಭುತ ಸಿನಿಮಾ ಜರ್ನಿ. ಪ್ರತಿಯೊಂದು ಒಂದಕ್ಕೊಂದು ವಿಭಿನ್ನ, ಪ್ರತಿಯೊಬ್ಬರೂ ತಮ್ಮದೇ ಕ್ಷೇತ್ರದಲ್ಲಿ ಸೃಷ್ಟಿಸಿದ ಇತಿಹಾಸ ಅನನ್ಯ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
3: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
2: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
3: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
2: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
3: ಸರಿ ಅಪ್ಪ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
5: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
6: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕೆ ಇರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
7: ಪರಿಶುದ್ಧವಾದ ಹಾಲು?
8: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
9: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
10: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
10: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
10: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ DR ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ. ಶ್ರೀಯುತ DR ಕುಮಾರಸ್ವಾಮಿ ಅವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ವರ್ಷಗಳಷ್ಟು ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನ ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ FM ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನ ಕೇಳೋಣ.
12: ಕ್ರೋಮಿಯಂ ವಿಷವಸ್ತುವಿನ ಬಗ್ಗೆ ಮುಂದುವರಿಯುತ್ತಿದೆ. ತಮ್ಮೆಲ್ಲರಿಗೂ
7: ಎಪಿಸೋಡ್ 8 ಸ್ವಾಗತ. ಕ್ರೋಮೇಟ್ ಕಾರ್ಖಾನೆ, ಕ್ರೋಮೇಟ್ ತಯಾರಿಕೆಯ ಕಾರ್ಖಾನೆಯಲ್ಲಿ ಸುಮಾರು 1445 ಜನರು ಕೆಲಸ ಮಾಡುತ್ತಿದ್ದರು. ಅವರುಗಳಲ್ಲಿ ಸುಮಾರು 193 ಜನಗಳಿಗೆ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಅಸುನೀಗಿದ್ದಾರೆ ಎಂದು ಒಂದು ವರದಿ ಹೇಳುತ್ತದೆ. ನಾನು ಈಗಾಗಲೇ ಮೊದಲೇ ಹೇಳಿದೆ, ಕ್ರೋಮಿಯಂ ಭಾಳ ಅತ್ಯಂತ ಕೆಟ್ಟ ವಿಷವಸ್ತು ಅಂತ. ಸೊ ಅದೇ ರೀತಿ ಒರಿಸ್ಸಾ ರಾಜ್ಯದ ಸುಕಿಂಧಾ ಕಣಿವೆಯಲ್ಲಿ ಸ್ವಾಭಾವಿಕವಾಗಿ ಕ್ರೋಮಿಯಂ ಹೆಚ್ಚಾಗಿರುತ್ತದೆ. ನೋಡಿ, ಕೆಲವು ಸಲ ಅಲ್ಲಿನ ಮಣ್ಣಿನ ಗುಣಕ್ಕೆ ತಕ್ಕಂತೆ ಅಲ್ಲಿ ಕ್ರೋಮಿಯಂಗಳು ಅಥವಾ ಬೇರೆ ಹೆವಿ ಮೆಟಲ್ಗಳು ಹೆಚ್ಚಾಗಿರ್ತವೆ. ಈ ಒರಿಸ್ಸಾದಲ್ಲಿ ಸುಕಿಂಧಿಯಂಥ ಕಣಿವೆಯಲ್ಲಿ ಸ್ವಾಭಾವಿಕ ನೀರಿನಲ್ಲೇ ಕ್ರೋಮಿಯಂ ಹೆಚ್ಚಾಗಿರ್ತದೆ. ಇದರಿಂದಾಗಿ ಅಲ್ಲಿ ವಾಸಿಸುವ ಜನರನ್ನು ಸ್ಥಳಾಂತರಿಸಬೇಕಾದ ಪರಿಸ್ಥಿತಿಯು ಆ ಸರ್ಕಾರಕ್ಕೆ ಬಂದಿದೆ. ಹಾಗಾಗಿ ಭಾರತದಲ್ಲಿ ದೊರೆಯುವ ಒಟ್ಟು ಕ್ರೋಮಿಯಂನ 80% ಸುಕಿಂಧಿ ಕಣಿವೆಯಲ್ಲಿ ಸಿಗುತ್ತದೆ. ಸೊ ಸುಕಿಂಧಿ ಕಣಿವೆಯು ಆ್ಯಕ್ಚುಲಿ ಈ ಕ್ರೋಮಿಯಂನ ಗಣಿಗಳಿದ್ದಾವಲ್ಲಿ. ಹಾಗಾಗಿ ಅಲ್ಲಿ ಇರತಕ್ಕಂಥ ನೀರು, ಜಲಚರ ಹಾಗೂ ಗಿಡ ಮರಗಳಲ್ಲಿ ಈ ಕ್ರೋಮಿಯಮ್ಮು ಹೆಚ್ಚಾಗಿರುತ್ತದೆ. ಸೊ ಹಾಗಾಗಿ ಏನು ಈ ಸುಕಿಂಧಿ ಎನ್ನುವ ಒಂದು ವಿಲೇಜ್ ಇದೆ, ಅದನ್ನು ಭಾರತ ಸರ್ಕಾರ ಬೇರೆ ಕಡೆ ಸ್ಥಳಾಂತರಿಸಿದೆ. ಸೊ ಯಾಕೆಂದರೆ ನಮ್ಮ ಕರ್ನಾಟಕದಲ್ಲೂ ನನಗನ್ಸುತ್ತೆ ಬಿಜಾಪುರದಲ್ಲಿ ಗೋಗಿ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ರೇಡಿಯೇಷನ್ ಬರುತ್ತೆ ನೀರಿನಲ್ಲಿ ಅಂತ ಅಲ್ಲಿರ್ತಕ್ಕಂಥ ಕೆಲವು ಹಳ್ಳಿಯ ಜನಗಳಿಗೆ ತುಂಬ ಕಾಯಿಲೆಗಳು ಬಂದಿದ್ದಾವೆ. ಸೊ ಅಂಥ ಕಾಯಿಲೆ ಬಂದ ಸಂದರ್ಭದಲ್ಲಿ ನೀರಿನಲ್ಲಿ ಟೆಸ್ಟ್ ಮಾಡಿದಾಗ ನೀರಿನಲ್ಲಿ ವಿಕಿರಣಗಳು ಇರುವುದಾಗಿ ಕಂಡುಬಂದಿದೆ. ಆ್ಯಕ್ಚುಲಿ ವಿಕಿರಣಗಳು ಸಾಮಾನ್ಯವಾಗಿ ಯುರೇನಿಯಂ ಮತ್ತು ರೇಡಿಯಂ ಅಂತಹ ವಸ್ತುಗಳಿಂದ ಬರುತ್ತದೆ ಇಲ್ಲಿ ನೀರಿನಲ್ಲಿ ಇರುವುದರಿಂದ. ಸೊ ನೀರಿನ ಕೆಳಗಡೆ ಬೋರ್ವೆಲ್ಗಳು ತುಂಬ ಡೀಪಾಗಿ 1000 ಅಡಿಗಳಷ್ಟು ಕೆಳಗೆ ಹೋದಾಗ ಅಲ್ಲಿ ಕಲ್ಲುಗಳ ಸ್ಟ್ರಾಟಾದಲ್ಲಿ ಕ್ರೋಮಿಯಂ ಇದ್ದರೆ ಆ ಕ್ರೋಮಿಯಮ್ಮು ಸಹ ಹೆಚ್ಚಾಗಿರ್ಬೋದು. ಅಥವಾ ವಿಕಿರಣಗಳು, ನಾವು ಹೇಳಿದೆ ಗುಲ್ಬರ್ಗದಲ್ಲಿ ವಿಕಿರಣಗಳಿದೆ, ಅವು ಹೆಚ್ಚಾಗಿರ್ಬೋದು. ನೀವು ಎಷ್ಟು ಜಾಸ್ತಿ ಆಳಕ್ಕೆ ಹೋಗಿ ನೀರನ್ನು ಹೊರತೆಗೆಯುತ್ತೀರೋ ನೀರು ಅಷ್ಟೇ ಕಲುಷಿತವಾಗಿರುತ್ತದೆ. ಇದು ತಾವು ಒಂದು ನೆನ್ಪಿಟ್ಕೊಬೇಕು. ಮೊದಲು ಬೆಂಗಳೂರಿನಲ್ಲಿ 250 ಅಡಿಗಳಿಗೆ ನೀರು ಸಿಗ್ತಾ ಇತ್ತು, ಇವಾಗ 250 ಅಡಿಗಳಿಗೆ ನೀರು ಸಿಗುತ್ತಿಲ್ಲ. ಹಾಗಾಗಿ 1000-1500 ಅಡಿಗಳವರೆಗೆ ಬೋರ್ವೆಲ್ಗಳನ್ನು ಕೊರೆಯುತ್ತಾರೆ. ಇಂಥ 1500 ಅಥವಾ 1000 ಅಡಿಗಳ ಒಳಗಡೆ ನೀರು ಅಲ್ಲಿರುವ ಕಲ್ಲುಗಳ ಮೂಲಕ ಒಸರುವುದರಿಂದ ಕಲ್ಲುಗಳಲ್ಲಿ ಇರ್ತಕ್ಕಂತಹ ಈ ಮೆಟಲ್ಗಳು, ಹೆವಿ ಮೆಟಲ್ಗಳು ಆ ನೀರಿನ ಜೊತೆ ಬರುತ್ತವೆ. ಹಾಗಾಗಿ ಅಂಥ ನೀರನ್ನು ಮೋಟರ್ಗಳಿಂದ ನಾವು ಮೇಲೆತ್ತಿ ಕುಡಿಯಲು ಅಥವಾ ಇತರ ವಿವಿಧ ಕೆಲಸಗಳಿಗೆ ನೀರನ್ನು ಉಪಯೋಗಿಸಿದಾಗ ಅದರಲ್ಲಿರ್ತಕ್ಕಂಥ ಕಲುಷಿತವಾದ ವಿಷವಸ್ತುಗಳು ಮಾನವನ ದೇಹವನ್ನು ಸೇರುತ್ತದೆ ಎಂದು ಒಂದು ವರದಿ ಹೇಳುತ್ತದೆ. ಒರಿಸ್ಸಾದ ಸುಕಿಂಧಿ ಕಣಿವೆಯಲ್ಲಿ ನಡೆಸುವ ಕ್ರೋಮಿಯಂ ಗಣಿಗಾರಿಕೆಯಿಂದ ಅಲ್ಲಿನ ನೀರು ಕ್ರೋಮಿಯಂನಿಂದ ಕಲುಷಿತವಾಗಿರುತ್ತದೆ. ಬೇಸಿಗೆಯಲ್ಲಿ ನೀರಿನಲ್ಲಿ ಕ್ರೋಮಿಯಂ ಮಟ್ಟ 10-12 mg/L, ಅಂದರೆ 1 ಲೀಟರ್ ನೀರಿನಲ್ಲಿ ಹರಿಯುವ ನೀರಿನಲ್ಲಿ 10-12 mg/L ಇರುತ್ತದೆ. ಅದೇ ರೀತಿ ಮಳೆಗಾಲದಲ್ಲಿ ಕಡಿಮೆ ಇರುತ್ತದೆ, 2.6-4 mg/L ಇರುತ್ತದೆ. ಇದು ಏನನ್ನು ಸೂಚಿಸುತ್ತದೆ ಎಂದರೆ ಮಳೆಗಾಲದಲ್ಲಿ ನೀರು ಹೆಚ್ಚು ಬಂದು ನೀರು ಭೂಮಿಯಲ್ಲಿ ಇಂಗುವುದರಿಂದ ಹಾಗೂ ಹರಿಯುವುದರಿಂದ ಇರತಕ್ಕಂಥ ಕ್ರೋಮಿಯಮ್ಮು ಭಾಳ ಡೈಲ್ಯೂಟ್ ಆಗಿರುತ್ತದೆ. ಆದರೆ ಬೇಸಿಗೆಯಲ್ಲಿ ಮಳೆ ಇಲ್ಲದೆ ನೀರು ಭೂಮಿಯ ಆಳಕ್ಕೆ ಇಳಿಯುವುದರಿಂದ ಅಲ್ಲಿ ಕ್ರೋಮಿಯಂನ ಸಾಂದ್ರತೆ 10-12 mg/L ಇರುತ್ತದೆ. ಹಾಗಾಗಿ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಯಾರಾದರೂ ಬೋರ್ವೆಲ್ ನೀರನ್ನು ಕುಡಿಯುತ್ತಾ ಇದ್ದಾರೆ, ದಯವಿಟ್ಟು ಅವರು ಈ ಹೆವಿ ಮೆಟಲ್ ಇನ್ಕ್ಲೂಡಿಂಗ್ ಕ್ರೋಮಿಯಂ ಸಹ ತಾವು ಟೆಸ್ಟ್ ಮಾಡಿ ಕುಡಿಯಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಸುಕಿಂಧಿ ಕಣಿವೆಯಲ್ಲಿ, ಅಂದರೆ ಒರಿಸ್ಸಾ ರಾಜ್ಯದ ಸುಕಿಂಧಿ ಕಣಿವೆಯಲ್ಲಿ ನಡೆಸಿದ ಕ್ರೋಮಿಯಂ ಗಣಿಗಾರಿಕೆಯಿಂದ ಸುಮಾರು 70 million tons ಕ್ರೋಮಿಯಂ ಯುಕ್ತ ಅಪಾಯಕಾರಿ ತ್ಯಾಜ್ಯ. ಕ್ರೋಮಿಯಂ ಇದ್ದರೆ ಅದನ್ನು ಅಪಾಯಕಾರಿ ತ್ಯಾಜ್ಯ ಅಂತ ಆ ಹೆಜಾರ್ಡಸ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಪ್ರಕಾರ ಅದನ್ನು ವಿಂಗಡಣೆ ಮಾಡಿರಲಾಗುತ್ತದೆ. ಸೊ ಇಲ್ಲಿ 70 million tons, ಸೊ 1 million ಅಂದರೆ 10 lakh, 70 ಅಂದರೆ ಆ್ಯಕ್ಚುಲಿ 700 lakh tons ಆಗುತ್ತೆ, 700 lakh tons ಆಗುತ್ತೆ, ಯಾಕಂದರೆ 1 million ಅಂದರೆ 10 lakh. ಸೊ ಇಷ್ಟು ಕಲುಷಿತ ಅಥವಾ ಅಪಾಯಕಾರಿ ತ್ಯಾಜ್ಯವನ್ನು ಅವರು ಸರಿಯಾದ ಜಾಗದಲ್ಲಿ ಶೇಖರಣೆ ಮಾಡಿರುವುದಿಲ್ಲ, ಅಂದರೆ ವೈಜ್ಞಾನಿಕವಾಗಿ ಶೇಖರಣೆ ಮಾಡಿರುವುದಿಲ್ಲ. ಒಂದು ಅದರಲ್ಲಿ ಆ ಗಣಿಗಾರಿಕೆಯಿಂದ ಬರ್ತಕ್ಕಂಥ ಐರನ್ ಓರ್ ಅಥವಾ ಸಾರಿ ಕ್ರೋಮಿಯಂ ಓರ್ ಅಂತ ಏನಿದೆ ಆ ಅದಿರಿನಲ್ಲಿ ಸರಿಯಾಗಿ ಸಂಸ್ಕರಣೆ ಮಾಡದೆ ಅದರಲ್ಲಿ ಇನ್ನಷ್ಟು ಕ್ರೋಮಿಯಂ ಹಾಗೆ ಇರುವುದರಿಂದ ಆ ಅಪಾಯಕಾರಿ ತ್ಯಾಜ್ಯವನ್ನು ಅದಕ್ಕೆ ವೈಜ್ಞಾನಿಕವಾಗಿ ವಿಲೇವರಿ ಮಾಡೋದಕ್ಕೆ ರೂಲ್ಸ್ನಲ್ಲಿ ಪ್ರಾವಿಷನ್ ಮಾಡಲಾಗಿದೆ. ಸೊ ಅಲ್ಲಿ ಅದನ್ನು ವೈಜ್ಞಾನಿಕವಾಗಿ ವಿಲೇವರಿ ಮಾಡದೆ ಹಾಗೆ ನೇಚರ್ನಲ್ಲಿ ಹಾಗೆ ಅದನ್ನು ಡಂಪ್ ಮಾಡಿರುವುದಾಗಿ ಒಂದು ವರದಿ ಹೇಳುತ್ತದೆ. ISI ಪ್ರಕಾರ ಏನು ಕುಡಿಯುವ ನೀರಿನ ಮಟ್ಟದ ಸ್ಟ್ಯಾಂಡರ್ಡ್ಸ್ BIS ಅಂತ ನಾವೇನು ಕರಿತೀವಿ, ಭಾರತ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಂತ ನಾವೇನು ಕರಿತೀವಿ, ಅವ್ರ ಪ್ರಕಾರ ಕ್ರೋಮಿಯಂ 6, ನಾನು ತಮಗೆ ಮೊದಲೇ ಹೇಳಿದೆ ಕ್ರೋಮಿಯಂ 3, ಕ್ರೋಮಿಯಂ 6 ಎರಡು ಇರ್ತವೆ. ಕ್ರೋಮಿಯಂ 6 ಅತ್ಯಂತ ಅಪಾಯಕಾರಿ, ಕ್ರೋಮಿಯಂ 3ಗಿಂತ ಕ್ರೋಮಿಯನ್ ಇದೆ ಅಂತ ಹೇಳಿದ್ರೆ 2, 6 ಇದೆ, 3 ಇದೆ ಅಂದರೆ ಯಾವುದಿದ್ರೂ ಅಪಾಯಕಾರಿನೇ, ಆದರೆ ಕ್ರೋಮಿಯಂ 6 ಎಲ್ಲದಕ್ಕಿಂತ ಅತ್ಯಂತ ಅಪಾಯಕಾರಿ. ಇದರ ಮಟ್ಟ ಕುಡಿಯುವ ನೀರಿನಲ್ಲಿ 0.05 PPM. ನಾನು ನಿಮಗೆ ಮೊದಲೇ ಹೇಳಿದೆ ಸುಕಿಂದಿ ಕಣಿವೆಯಲ್ಲಿ ಇರತಕ್ಕಂತಹ ನದಿಯ ನೀರಿನಲ್ಲಿ ಕೆರೆಯ ನೀರಿನಲ್ಲಿ ಬೇಸಿಗೆಯಲ್ಲಿ 10-12 mg/L ಇರುತ್ತೆ. ಬಟ್ ISI ಹೇಳುತ್ತೆ ಕುಡಿಯುವ ನೀರಿನ ಮಟ್ಟದಲ್ಲಿ 0.05 PPM ಅಥವಾ 1 mg/L, ಅಂದರೆ 1 mg/L ಸಹ ಅಲ್ಲಿ ಇರುವಂಗಿಲ್ಲ, ಒಂದಕ್ಕಿಂತ ಜಾಸ್ತಿ 0.05 ಜಾಸ್ತಿ ಇದ್ರೇ ಅಂಥ ನೀರನ್ನು ಕುಡಿಬೇಡ ಅಂಥೇಳಿ ಈ ISI ಅವರು ಹೇಳ್ತದೆ. ಸೊ ಅದೇ ರೀತಿ ಹಾರ್ಟ್ ವರದಿಯ ಪ್ರಕಾರ, ಹಾರ್ಟ್ ಎಂಬ ಒಬ್ಬ ಒಂದು ಸಂಸ್ಥೆಯ ವರದಿಯ ಪ್ರಕಾರ ಒಟ್ಟು ಕ್ರೋಮಿಯಂ ಮಟ್ಟ ಕೃಷಿಯ ನೀರಿನಲ್ಲಿ 0.1 ಮೀರಬಾರದು. ಕೃಷಿಯ ನೀರಿನಲ್ಲಿ ಸಹ 0.1 ಮೀರಬಾರದು, ಏಕೆಂದರೆ ಗಿಡಗಳು ಸಹ ಈ ಕ್ರೋಮಿಯನ್ನು ಅಬ್ಸರ್ವ್ ಮಾಡ್ಕೊತವೆ, ತರಕಾರಿಗಳು ಈ ಕ್ರೋಮಿಯಮನ್ನು ಅಬ್ಸರ್ವ್ ಮಾಡ್ಕೊತವೆ. ಸೊ ಇಂಥ ತರಕಾರಿಗಳನ್ನು ಮಾನವ ತಿಂದಾಗ ಹಾಗೂ ಅಲ್ಲಿರ್ತಕ್ಕಂಥ ಬೆಳೆಯುವ ಹುಲ್ಲನ್ನು ದನಕರುಗಳು, ಎಮ್ಮೆಗಳು ಅಥವಾ ಯಾವುದಾದರೂ ಪ್ರಾಣಿಗಳು ತಿಂದಾಗ ಈ ಕ್ರೋಮಿಯಂ ಪ್ರಾಣಿಗಳ ಹೊಟ್ಟೆ ಸೇರ್ತದೆ. ಸೊ ಅದೇ ಥರ ಪ್ರಾಣಿಗಳನ್ನು ಮನುಷ್ಯ ತಿಂತಾನೆ, ಪ್ರಾಣಿ ಗಿಡಮರಗಳ ತರಕಾರಿಗಳನ್ನು ಸಹ ಮನುಷ್ಯನ ತಿಂತಾನೆ, ಹಾಗಾಗಿ ಮನುಷ್ಯನಲ್ಲಿ ಕ್ರೋಮಿಯಂನ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೆ ಅದೇ ರೀತಿ ಬಾಸೆಲ್ ನಿಯಮದ ಪ್ರಕಾರ ಕ್ರೋಮಿಯಂ ಮಟ್ಟ ಗಾಳಿಯಲ್ಲಿ 1 mg/m³. ಸೊ ಇಲ್ಲಿ ಸಹ ಸೊ ಇಷ್ಟು ಗಾಳಿಯ ಮಟ್ಟದಲ್ಲಿ ಅದು ಮೀರಬಾರದು ಎಂದು ಹೇಳುತ್ತದೆ, ಯಾಕಂದರೆ ಗಾಳಿಯಿಂದನೂ ಸಹ ಮಾನವ ಸುಮಾರು 25-35 kg ಗಾಳಿಯನ್ನು ತಮ್ಮ ಶ್ವಾಸಕೋಶದಲ್ಲಿ ದಿನಕ್ಕೆ 24 ಗಂಟೆಗಳಲ್ಲಿ ಮನುಷ್ಯನ ದೇಹದೊಳಗೆ 25-30 kg ಗಾಳಿಯು ಮಾನವನ ಉಸಿರಾಟದ ಮೂಲಕ ಒಳಗೆ ಸೇರುತ್ತದೆ, ಮಾನವನ ಒಳಗೆ ಸೇರುತ್ತದೆ. ಅದು ಆ್ಯಕ್ಚುಲಿ ಶ್ವಾಸಕೋಶದಲ್ಲಿ ಹೆಚ್ಚು ಏನು ಕ್ರೋಮಿಯಂ ಹೋಗುತ್ತೋ ಅದು ಶ್ವಾಸಕೋಶದಲ್ಲೇ ಉಳಿಯುತ್ತೆ. ಕೆಲವು ಸಲ ರಕ್ತದ ಮೂಲಕ ಅದು ರಕ್ತಕ್ಕೆ ಬರುತ್ತದೆ, ರಕ್ತವು ಇಡೀ ದೇಹಕ್ಕೆ ಸಪ್ಲೈ ಮಾಡೋದ್ರಿಂದ ಬ್ರೈನಿನಲ್ಲೂ ಸಹ ಅದು ಸ್ಟೋರೇಜ್ ಆಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಕ್ರೋಮಿಯಂ ಬಗ್ಗೆ ನಾನು ಹೇಳಿದೆ, ಹೆವಿ ಮೆಟಲ್, ಒಂದು 5-6 ಹೆವಿ ಮೆಟಲ್ಗಳಿದ್ದಾವೆ. ಯಾರು ಸಿಟಿಯ ಒಳಗಡೆ ಬೋರ್ವೆಲ್ ನೀರುಗಳನ್ನು ಕುಡಿತಾರೋ ಅವರು ದಯವಿಟ್ಟು ಈ ಕ್ರೋಮಿಯಂ ಮತ್ತು ಮರ್ಕ್ಯೂರಿ, ಲೆಡ್, ಇವೆಲ್ಲ ಹೆವಿ ಮೆಟಲ್ಸ್ಗಳು, ಕ್ಯಾಡ್ಮಿಯಂ, ಇವುಗಳ ಬಗ್ಗೆ ಪ್ರತಿ ವರ್ಷ ಅವರು ಟೆಸ್ಟ್ ಮಾಡಿ ಕುಡಿಯೋದರಿಂದ ಮುಂದೆ ಆಗುವ ಅನಾರೋಗ್ಯವನ್ನು ಅವರು ಏನು ಇನ್ ಬಿಗಿನಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಅದನ್ನು ತಡೆಗಟ್ಟೋದ್ರಿಂದ ಅವರ ದೇಹದ ವಿವಿಧ ಭಾಗಗಳಿಗೆ ಆಗ್ತಕ್ಕಂಥ ಡ್ಯಾಮೇಜ್ಗಳು ಏನಿದೆ ಅದನ್ನು ತಡೆಗಟ್ಟಬಹುದು ಅಂತ ನಾನು ತಿಳಿಸೋದಕ್ಕೆ ಇಚ್ಛೆಪಡುತ್ತೇನೆ. ಇಲ್ಲಿಗೆ ಎಪಿಸೋಡ್ 8 ಮುಕ್ತಾಯವಾಗಿತ್ತು. ಅದೇ ರೀತಿ ಕ್ರೋಮಿಯಂ ಮಾಲಿನ್ಯದ ಬಗ್ಗೆಯೂ ಸಹ ಸಬ್ಜೆಕ್ಟು ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಕೇಳಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದಗಳು.
10: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
9: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
12: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ, ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ, ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ನೂರಾರು ಕಥೆಗಳನ್ನು ಮಕ್ಕಳಿಗಾಗಿ, ಶಿಕ್ಷಕರಿಗಾಗಿ ಹೇಳಿದೆ. ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.

ಬಹಳ ವರ್ಷಗಳ ಹಿಂದೆ ಮಹಾತರಂಗ ಎಂಬೊಬ್ಬ ಕುಸ್ತಿಪಟು ಇದ್ದ. ಮಹಾತರಂಗ ಎಂದರೆ ಬೃಹತ್ತಲೆ. ಅವನು ಅಪಾರ ಶಕ್ತಿವಂತ ಮತ್ತು ಆತನ ಕುಸ್ತಿ ಕೌಶಲವಂತೂ ಅತ್ಯಂತ ವಿಶೇಷ ದರ್ಜೆಯದಾಗಿತ್ತು. ಆದರೆ ಒಂದು ಸಮಸ್ಯೆ ಇತ್ತು, ಅದು ಅವನ ಸಂಕೋಚ ಸ್ವಭಾವ. ಖಾಸಗಿ ಕಾಳಗಗಳಲ್ಲಿ ಆತ ತನ್ನ ಗುರುಗಳನ್ನೇ ಸೋಲಿಸುತ್ತಿದ್ದನಾದರೂ ಸಾರ್ವಜನಿಕವಾಗಿ ಸ್ಪರ್ಧಿಸುವಾಗ ಅವನ ಚಿಕ್ಕ ವಯಸ್ಸಿನ ಶಿಷ್ಯರು ಅವನನ್ನು ಸೋಲಿಸಿಬಿಡುತ್ತಿದ್ದರು. ಇದರಿಂದ ವಿಚಲಿತಗೊಂಡ ಮಹಾತರಂಗನು ಒಂದು ಜೈನ್ ದೇಗುಲಕ್ಕೆ ಭೇಟಿ ನೀಡಿ ತನಗೆ ಮಾರ್ಗದರ್ಶನ ನೀಡಬೇಕೆಂದು ಅಲ್ಲಿನ ಗುರುಗಳಿಗೆ ಅರಿಕೆ ಮಾಡಿಕೊಂಡ. ಅಪಾರ ಜ್ಞಾನಿಗಳಾದ ಆ ಗುರುಗಳು ಹೀಗೆ ಹೇಳಿದರು, ನೀನು ಇಂದು ರಾತ್ರಿ ಆ ದೇಗುಲದಲ್ಲಿಯೇ ತಂಗಿರು. ನೆನಪಿಡು, ನಿನ್ನ ಹೆಸರು ಮಹಾತರಂಗ, ನೀನೇ ನೀರು ಎಂದು ಭಾವಿಸ್ಕೋ. ನೀನು ಅಂಜಿಕೊಳ್ಳುವ ಸ್ವಭಾವದ ಕುಸ್ತಿಪಟುವಲ್ಲ, ಬದಲಾಗಿ ನಿನ್ನ ಮುಂದಿರುವ ಎಲ್ಲವನ್ನು ಮುಳುಗಿಸಬಲ್ಲ ಬೃಹತ್ ಅಲೆ. ಇದನ್ನು ಒಮ್ಮೆ ಮಾಡಿ ನೋಡು, ನೀನು ಮುಂದೆಂದು ಸೋಲನ್ನು ಕಾಣಲಾರೆ. ಇಷ್ಟು ಹೇಳಿ ಗುರುಗಳು ಹೊರಟರು. ಆ ಕುಸ್ತಿಪಟುವು ತಾನೊಂದು ನೀರಿನ ಅಲೆ ಎಂದು ಭಾವಿಸಿಕೊಳ್ಳುತ್ತಾ ನಿಶ್ಚಲವಾಗಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತ. ಅವನ ಮನಸ್ಸು ಮೊದಮೊದಲಿಗೆ ಚಂಚಲವಾಯಿತಾದರೂ ರಾತ್ರಿ ಆವರಿಸುತ್ತಿದ್ದಂತೆ ಆ ಅಲೆಗಳು ಸಾವಕಾಶವಾಗಿ ಮೇಲೇರತೊಡಗಿದವು. ಕೆಲವು ಹೊತ್ತಿನಲ್ಲಿ ಅವು ಬೃಹತ್ತಾಗಿ ಬೆಳೆದು ಅಲ್ಲಿನ ತೋಟದಲ್ಲಿದ್ದ ಎಲ್ಲ ಹೂವುಗಳನ್ನು ಕೊಚ್ಚಿಕೊಂಡು ಹೋಗಿ ಶಿಲಾ ವಿಗ್ರಹಗಳನ್ನು ತಲುಪಿದವು. ನಸುಕಿನ ಹೊತ್ತಿಗೆ ಅಲ್ಲಿದ್ದದ್ದು ದೇಗುಲವಲ್ಲ, ಬದಲಾಗಿ ಒಂದು ದೊಡ್ಡ ಸಾಗರ. ಬೆಳಗಾಯಿತು. ಗುರುಗಳು ಬಂದು ನೋಡಿದಾಗ ಆ ಕುಸ್ತಿಪಟುವು ಆಳವಾದ ಧ್ಯಾನದಲ್ಲಿ ಮಗ್ನನಾಗಿದ್ದ. ಅವನ ಮುಖದಲ್ಲಿ ಮಂದಹಾಸ

ತಾನೊಬ್ಬ ಫೋಟೋಗ್ರಾಫರ್ ಆಗಬೇಕು ಅಂತ ಬಯಸಿದ್ದ ಆನೆಯೊಂದು ಇತ್ತು. ಅದು ತನ್ನ ಆಸೆಯ ಬಗ್ಗೆ ಮಾತನಾಡುವುದನ್ನು ಕೇಳಿದ ಇತರ ಪ್ರಾಣಿಗಳು ನಕ್ಕು ಬಿಟ್ಟವು. ಎಂಥ ಉಚಿತನ, ಆನೆಗಳಿಗೆ ಅಂತ ಯಾವುದೇ ಕ್ಯಾಮ್ರಾ ಇರುವುದಿಲ್ಲ ಎಂದು ಕೆಲವು ಪ್ರಾಣಿಗಳು ಬುದ್ಧಿವಾದ ಹೇಳಿದವು. ಇನ್ನು ಕೆಲವು, ಎಷ್ಟೊಂದು ಸಮಯ ಹಾಳು, ಮೇಲಾಗಿ ಫೋಟೋ ತೆಗೆಯಕ್ಕೆ ಇಲ್ಲಿ ಏನೂ ಇಲ್ಲವಲ್ಲ ಎನ್ನುತ್ತಾ ಅಪಹಾಸ್ಯ ಮಾಡಿದವು. ಆದರೆ ಆ ಆನೆ ಮಾತ್ರ ತನ್ನ ಕನಸನ್ನು ನನಸನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ. ಕೆಲವು ಹಳೆಯ ತುಂಡು ತುಣುಕುಗಳು, ಯಾವುದೋ ಬಿಡಿ ಭಾಗಗಳನ್ನು ಕೂಡಿಸಿ ಒಂದು ಕ್ಯಾಮ್ರಾ ಮಾಡುವುದರಲ್ಲಿ ಅಂತೂ ಯಶಸ್ವಿ ಆಯಿತು. ತನ್ನ ಸೊಂಡಿಲ ತುದಿಯಿಂದ ಒಂದು ಬಟನ್ ಒತ್ತುವುದು, ಆನೆಯ ಕಣ್ಣಿಗೆ ಹೊಂದುವಂತ ಮಸೂರ ಜೋಡಿಸುವುದು, ಎಂಥದೋ ಹಳೆಯ ಕಬ್ಬಿಣದ ಸಳಿಯಿಂದ ಒಂದು ಚೌಕಟ್ಟು ಮಾಡಿಕೊಂಡು ತನ್ನ ತಲೆಗೆ ಸಿಕ್ಕಿಸಿಕೊಳ್ಳುವುದು, ಅದಕ್ಕೆ ಕ್ಯಾಮ್ರಾ ಹಾಕಿಕೊಳ್ಳುವುದು, ಹೀಗೆ ಎಲ್ಲವನ್ನು ಆನೆಯೇ ಮಾಡ್ಕೋಬೇಕಾಗಿತ್ತು. ಕೊನೆಗೆ ಎಲ್ಲ ಮುಗಿದ ನಂತರ ಆನೆ ತನ್ನದೇ ಫೋಟೋಗಳನ್ನು ಮೊದಲಿಗೆ ತೆಗೆದುಕೊಂಡಿತ್ತು. ಆನೆಯ ಕ್ಯಾಮ್ರಾ ಬಹಳ ದೊಡ್ಡದಾಗಿ ವಿಚಿತ್ರವಾದ ಮುಖವಾಡದಂತೆ ಕಾಣುತ್ತಿತ್ತು. ಆನೆ ಮತ್ತು ಅದರ ಕ್ಯಾಮ್ರಾ ನೋಡಿ ಬಹಳಷ್ಟು ಪ್ರಾಣಿಗಳು ಅಪಹಾಸ್ಯ ಮಾಡತೊಡಗಿದವು. ಆಗ ಆನೆಯು ತನ್ನ ಕ್ಯಾಮ್ರಾದ ಕನಸನ್ನು ಕೈಬಿಡಲು ಆಲೋಚಿಸಿತು ಕೂಡ. ಹೌದು, ಇಲ್ಲಿ ಫೋಟೋ ತೆಗೆಯಲು ಏನೂ ಇಲ್ಲ ಎಂದು ಹೇಳಿದ್ದ ಕೆಲವರ ಮಾತು ನಿಜವಿರಬಹುದು ಎಂದು ಅದಕ್ಕೆ ಅನಿಸಲಾರಂಭಿಸಿತು. ಆದರೆ ಬೇರೆ ಏನೇನೋ ಆಗತೊಡಗಿದವು. ಆನೆ ತನ್ನ ತಲೆಯ ಮೇಲೆ ಕ್ಯಾಮ್ರಾ ಹೊತ್ತುಕೊಂಡು ನಡೆಯುತ್ತಿದ್ದರೆ ನೋಡಲು ಬಹಳ ತಮಾಷೆಯಾಗಿ ಕಾಣುತ್ತಿತ್ತು. ಅದನ್ನು ಕಂಡು ಉಕ್ಕುತ್ತಿದ್ದ ನಗುವನ್ನು ಯಾರಿಗೂ ತಡೆಯಲಾಗುತ್ತಿರಲಿಲ್ಲ. ಆನೆ ತನ್ನ ಹಾಸ್ಯ ಪ್ರಜ್ಞೆಯನ್ನು ಬಳಸಿಕೊಂಡು ಎಲ್ಲ ಪ್ರಾಣಿಗಳ ಸುಂದರವಾದ ಉತ್ತಮವಾದ ಫೋಟೋಗಳನ್ನು ತೆಗೆಯುವುದರಲ್ಲಿ ಯಶಸ್ವಿಯಾಯಿತು. ಆನೆ ತೆಗೆದ ಫೋಟೋಗಳಲ್ಲಿ ಪ್ರಾಣಿಗಳು ಸಂತೋಷದಿಂದ ಇರುವುದು ಕಾಣುತ್ತಿತ್ತು. ಯಾವಾಗಲೂ ಏನೋ ಚಿಂತೆಯಲ್ಲಿ ಮುಳುಗುತ್ತಿದ್ದ ಖಡ್ಗ ಮೃಗ ಕೂಡ ಹಸಣ್ಮುಖಿಯಾಗಿ ಇರುವಂತೆ ವೃತ್ತಿಪರ ಫೋಟೋಗ್ರಾಫರ್ನಂತೆ ಫೋಟೋ ತೆಗೆಯತೊಡಗಿತು. ಇದನ್ನು ಮನಗಂಡ ಪ್ರಾಣಿಗಳು ಎಲ್ಲ ದಿಕ್ಕಿನಿಂದಲೂ ಮೃಗಾಲಯಕ್ಕಾಗಿ ತಮ್ಮ ಪಾಸ್ಪೋರ್ಟ್ ಸೈಜಿನ ಫೋಟೋ ತೆಗೆಸಿಕೊಳ್ಳಲು ಬರಲಾರಂಭಿಸಿದವು.

ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
2: ನಮಸ್ಕಾರ, ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ, ಈ ಜನ್ಮ ಏಳಿಸುವುದೊಂದು ಹೊರಸುಳಿವೆನ್ನ ಹೃದಯದಲ್ಲಿ ಗಾಳಿ ಸುಂಟರಯನದು ಹರಣಗಳ ಕುಲುಕಿ ಬಾಳನಲ್ಲಾಡಿಪುದು ಬೇರಿಂದ ತುದಿವರೆಗೆ ಧೂಳದರೊಳಿ ಜನ್ಮ ಮಂಕುತಿಮ್ಮ. ಏಳಿಸುವುದು ಒಂದು ಹೊರಸುಳಿವು ಎನ್ನ ಹೃದಯದಲ್ಲಿ, ಒಂದು ಹೊರಸುಳಿಯನ್ನ ಹೃದಯದಲ್ಲಿ ಏಳಿಸುತ್ತೆ. ಗಾಳಿ ಸುಂಟರಯನದು, ಗಾಳಿ ಸುಂಟರೆಯನ್ನು ಅದು ಸುಂಟ್ರ ಗಾಳಿಯನ್ನು ಅದು ಹರಣಗಳ ಕುಲುಕಿ, ಹರಣ ಅಂದರೆ ಪ್ರಾಣ ಶಕ್ತಿಯನ್ನೇ ಕುಲುಕಿ ಬಿಡುತ್ತೆ. ಬಾಳನಲ್ಲಾಡಿಪುದು, ಬಾಳನು ಅಲ್ಲಾಡಿಪುದು, ನಮ್ಮ ಬಾಳನ್ನೇ ಅಲ್ಲಾಡಿಸಿ ಒದ್ದಾಡಿಸಿಬಿಡುತ್ತೆ. ಬೇರಿಂದ ತುದಿಯವರೆಗೆ, ಕಾಲು ಉಗುರಿಂದ ತಲೆ ಮೇಲವರೆಗೆ ಅಂದರೆ ಇಡೀ ದೇಹನೇ ಅಲ್ಲಾಡಿಸಿಬಿಡತ್ತೆ, ಜೀವನ ಅಲ್ಲಾಡಿಸುತ್ತೆ ಅಂತ. ಧೂಳದರೊಳಿ ಜನ್ಮ, ಧೂಳು ಅದರೊಳು ಈ ಜನ್ಮ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಏಳಿಸುವುದು ಒಂದು ಹೊರಸುಳಿವು ಎನ್ನ ಹೃದಯದಲ್ಲಿ ಗಾಳಿ ಸುಂಟರೆಯನು ಅದು ಹರಣಗಳ ಕುಲುಕಿ ಬಾಳನ ಅಲ್ಲಾಡಿಪುದು ಬೇರಿಂದ ತುದಿವರೆಗೆ ಧೂಳು ಅದರೊಳಿ ಜನ್ಮ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ನಮ್ಮ ಹೃದಯದಲ್ಲಿ ಏಳಿಸೋ ಹೊರಳಿಸೋ ಸುಂಟ್ರಗಾಳಿ ಎದ್ದು ಪ್ರಾಣಗಳನ್ನು ಹಿಂಡಿಬಿಡುತ್ತೆ, ಬಾಳ ವೃಕ್ಷನ ಬೇರಿಂದ ತುದಿವರೆಗೆ ಅಲ್ಲಾಡಿಸಿಬಿಡುತ್ತೆ. ಈ ಜನ್ಮ ಧೂಳಿನ ಮಯವಾಗಿ ಹೋಗಿದೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಈ ಕಗ್ಗಕ್ಕೆ ಹೊಂದುವಂತಹ ಒಂದು ಕಥೆನ ಹೇಳ್ತೀನಿ ನೋಡಿ. ಇದು ನಿಜವಾಗಿ ನಡೆದದ್ದು ಇರಬಹುದು, ತುಂಬಾ ಜನರ ಜೀವನದಲ್ಲಿ ಆಗ್ತಾ ಇರೋದು, ನೀವು ಕೇಳಿರೋದು ಆಗಿರಬಹುದು. ಒಬ್ಬ ಯುವಕ ಮತ್ತೆ ಯುವತಿ ಅಮೇರಿಕಾದ ಪ್ರಖ್ಯಾತ MBA ಕಾಲೇಜಲ್ಲಿ ಅವರಿಬ್ರು ಸಹಪಾಠಿಗಳು. ಓದೋದೆಲ್ಲ ಮುಗಿದ್ಮೇಲೆ ಭಾರತಕ್ಕೆ ಬರ್ತಾರೆ. ಇಬ್ಬರಿಗೂ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಸಿಗುತ್ತೆ. ಇಬ್ಬರು ಸೇರಿ ಸುಮಾರು 3 ಕೋಟಿ ವಾರ್ಷಿಕ ವರಮಾನ. ಮನೆಯವರೆಲ್ಲ ಒಪ್ಪಿ ಮದುವೆ ಕೂಡ ಆಗ್ತಾರೆ. ಕೆಲಸಕ್ಕಾಗಿ ಖುಷಿಗಾಗಿ ದೇಶ ದೇಶನ ಅಲಿತಾರೆ. ದೊಡ್ಡ ಮನೆ, ದೊಡ್ಡ ಕಾರು, ಸಮಾಜದಲ್ಲಿ ಅಂತಸ್ತು ಅವರದ್ದಾಗತ್ತೆ. ಸ್ವರ್ಗ ಇದಕ್ಕಿಂತ ಚೆನ್ನಾಗಿರೋದು ಸಾಧ್ಯನಾ? ಅಷ್ಟು ಚೆನ್ನಾಗಿತ್ತು ನೋಡಿ ಅವರ ಜೀವನ. ಒಂದು ದಿವಸ ಇವರು ಬೇರೆ ದೇಶದಿಂದ ಮರಳಿ ದೆಹಲಿಗೆ ಬಂದು ಇಳಿತಾರೆ. ಅಲ್ಲೊಬ್ಬ ಅಕಸ್ಮಾತ್ ಆಗಿ ವಿಮಾನ ನಿಲ್ದಾಣದಲ್ಲಿ ಸಿಗ್ತಾನೆ. ಆ ಹುಡುಗಿಗೆ ಬಹಳ ಆಶ್ಚರ್ಯ ಸಂತೋಷ ಎಲ್ಲ ಆಗತ್ತೆ. ಆ ಬಂದು ಇಳ್ದವನು ಯಾರು ಗೊತ್ತ, ಅವಳಿಗೆ ಸಿಕ್ಕವನು ಅವಳ ಪ್ರಾಥಮಿಕ ಶಾಲೆಯ ಸಹಪಾಠಿ. ಒಂದೇ ಊರಲ್ಲಿ ಜೊತೆಗೆ ಬೆಳೆದವರು ಇಬ್ಬರು, ಹಳೆಯ ಬಾಲ್ಯದ ನೆನಪನ್ನ ಕೆದಕಿ ಕಣ್ಣರಳಿಸಿ ಬಾಯಿ ತುಂಬ ನಗ್ತಾರೆ. ಜೊತೆಯಲ್ಲಿ ಅವಳು ತನ್ನ ಗಂಡನಿಗೆ ಈ ಸ್ನೇಹಿತನ ಪರಿಚಯ ಕೂಡ ಮಾಡ್ತಾಳೆ. ಆಮೇಲೆ ಆ ಹುಡುಗ ಆಗಾಗ ಅವ್ರ ಮನೆಗೂ ಬರೋದಕ್ಕೆ ಶುರು ಮಾಡ್ತಾನೆ. ಆದರೆ ಗಂಡನಿಗೆ ಏನೋ ಅಡ್ಡವಾಸನೆ ಬಂದ ಹಾಗನ್ಸುತ್ತೆ. ಅವರಿಬ್ಬರ ನಡವಳಿಕೆಯಲ್ಲಿ ಏನೋ ವ್ಯತ್ಯಾಸ ಇದ್ದ ಹಾಗೆ ಅವನಿಗನ್ಸುತ್ತೆ. ಜೊತೆಯಲ್ಲಿ ಅದು ಸಂಶಯ ಆಗಿ ದ್ವೇಷದ ಬೀಜ ಆಗತ್ತೆ. ಅಪನಂಬಿಕೆಯ ನೆಲದಲ್ಲಿ ದ್ವೇಷದ ಬೀಜ ಮೊಳೆಯೋದು ಬಹಳ ಬೇಗ ಅಲ್ವಾ? ಅವನ ಹೆಂಡತಿಯ ಮನಸ್ಸಲ್ಲಿ ಯಾವ ಕಸಾನೂ ಇಲ್ಲ, ಆದರೆ ಗಂಡ ಮಾತ್ರ ಕುದ್ದು ಹೋಗ್ಬಿಡ್ತಾನೆ. ಅವನ ಮನಸ್ಸು ತೀರಾ ಅಸ್ವಸ್ಥವಾದ ಗಳಿಗೆಯಲ್ಲಿ ಯಾರಿಗೂ ಅವನು ದುಡ್ಡು ಕೊಟ್ಟು ಆ ಸ್ನೇಹಿತನನ್ನು ಕೊಲ್ಲಿಸೇ ಬಿಡ್ತಾನೆ. ತನಿಖೆ ನಡೆದಾಗ ಇವನ ಗೈವಾಡ ಬಯಲಿಗೆ ಬಂದು ಜೀವಾವಧಿ ಶಿಕ್ಷೆ ಆಗಿ ಜೈಲಿಗೆ ಹೋಗ್ತಾನೆ ಗಂಡ. ಆದರೆ ಅಪವಾದನ ತಾಳೋದಿಕ್ಕಾಗದೆ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾಳೆ. ನೋಡಿ, ಸ್ವರ್ಗವಾಗಿದ್ದ ಮನೆ ಏನಾಯಿತು? ನರಕದ ನೆಲೆ ಆಗ್ಬಿಡ್ತು. ಇಲ್ಲಿ DVG ಅವರು ಇದನ್ನೇ ಧ್ವನಿಪೂರ್ಣವಾಗಿ ಹೇಳ್ತಾ ಇದ್ದಾರೆ. ಹೊರಗೆ ನಡೆದಂತಹ ಒಂದು ಘಟನೆ, ಚಿಂತನೆ ನಮ್ಮ ಮನಸ್ಸಲ್ಲಿ ಒಂದು ಬಿರುಗಾಳಿಯನ್ನೇ ಏಳಿಸಿಬಿಡುತ್ತೆ. ನಮ್ಮ ಪ್ರಾಣಗಳನ್ನ, ಶಕ್ತಿಯನ್ನ ಕುಲುಕಿ ಬದುಕನ್ನ ಬುಡಸಮೇತವಾಗಿ ಅಲ್ಲಾಡಿಸಿಬಿಡತ್ತೆ. ಹಾಗೆ ಬಿರುಗಾಳಿ ಬೀಸಿದಾಗ ಮೇಲೆದ್ದ ಧೂಳಲ್ಲಿ ಕಣವೊಂದು ಹೇಗೆ ಅಸಹಾಯಕವಾಗಿ ದಿಕ್ಕು ದಿಕ್ಕಿಗೆ ಹಾರಾಡಿ ಗೊತ್ತು ಗುರಿ ಇಲ್ಲದೆ ಸಾಗಿ ಹೋಗೋ ಹಾಗೆ ನಮ್ಮ ಬದುಕು ಕೂಡ ಅತಂತ್ರವಾಗಿ ಬಿಡುತ್ತೆ. ಈ ಸುಂಟ್ರಗಾಳಿ ಪ್ರಾರಂಭ ಆಗೋದು ಹೊರಗೆ, ಆದರೆ ಗದ್ದಲ ಎಬ್ಸೋದು ಆಂತರ್ಯದಲ್ಲಿ. ಒಬ್ಬ ಮಂಥರೆ ಅನ್ನೋ ಬಿರುಗಾಳಿ ರಾಮನ ಪಟ್ಟಾಭಿಷೇಕನ ಬದಲಿಸಿ ಕಾಡಿ ಕಳಿಸ್ತು. ಒಬ್ಬ ಸಾಮಾನ್ಯನ ಕುಂಕುಮಾತು ರಾಮ ಸೀತೆಯರನ್ನ ಕೊನೆಯವರೆಗೂ ಬೇರ್ಪಡಿಸಿಬಿಡತ್ತೆ. ಎಲ್ಲೋ ದೂರದಲ್ಲಿ ಚರ್ಚೆ ಮಾಡ್ತಾ ಇದ್ದ ವಸಿಷ್ಠ ವಿಶ್ವಾಮಿತ್ರರ ವಾಗ್ವಾದ, ಸಂತೋಷವಾಗಿದ್ದ ಹರಿಶ್ಚಂದ್ರನ ಬದುಕನ್ನ ಧೂಳಿನ ಹಾಗೆ ಹಾರಿಸಿ ನಲುಗಿಸಿಬಿಡ್ತು. ಹಾಗಾಗಿ ನಾವೇನ್ ಮಾಡ್ಬೇಕು ಹೇಳಿ? ಆದಷ್ಟು ಹೊರಗಿನ ಸುಂಟ್ರಗಾಳಿ ಆಂತರ್ಯದ ನೆಮ್ಮದಿನ ಕೆಡಿಸದೇ ಇರೋ ಹಾಗೆ ಎಚ್ಚರ ವಹಿಸಬೇಕು. ಅದೇ ಕ್ಷೇಮ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
5: ಇವತ್ತು ಈಗ ನಾವು 10th ಎಪಿಸೋಡಿಗೆ ಹೋಗ್ತಾ ಇದ್ದೇವೆ. 10th ಎಪಿಸೋಡು ಇಂದಿನ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ತಾ ಈಗೀಗ ಹಿಂದೆ ನಾವು ಇಂದಿನ ಎಪಿಸೋಡ್ನಲ್ಲಿ ಸ್ಪೆಸಿಫಿಕ್ಕಾಗಿ ನಾವು ಏಕ ಪಾತ್ರ ಅಭಿನಯ ನೋಡಿದ್ದೇವಲ್ಲ, ಮಾನವ ಆ್ಯಕ್ಟಿಂಗು, ಅಲ್ಲಿವರೆಗೂ ತೊಗೊಂಡೋಗಿ ನಿಲ್ಲಿಸಿದ್ವಿ. ಅದು ಸಹಿತ ಎಲ್ಲವನ್ನು ಒಳಗೊಂಡಿದೆ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಅದರ ಮುಂದುವರಿದ ಭಾಗನ ಇವತ್ತು ನಮ್ಮ ಶ್ರೀನಿವಾಸ ಅವರು ಸ್ಪಷ್ಟಪಡಿಸ್ತಾರೆ. ಅವರಿಗೆ ಸ್ವಾಗತ ಕೋರೋಣ. ನಮಸ್ಕಾರ ಶ್ರೀನಿವಾಸ.
6: ನಮಸ್ಕಾರ. ನೋಡಿ, ಈ ಸಂಚಿಕೆಯಲ್ಲೂ ಕೂಡ ಈ ಕ್ರಿಯೆಯ ತತ್ವ ಆ್ಯಕ್ಟಿಂಗ್ ಥಿಯರಿನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಕ್ರಿಯೆಯ ಹಸಿವು ಅಂತ ಒಂದಿರುತ್ತೆ, ಆ್ಯಕ್ಟ್ ಹಂಗರ್ ಅಂತ. ಇದು ನಾವೆಲ್ಲರೂ ಅನುಭವಿಸ್ತಾ ಇರ್ತೀವಿ. ತನ್ನನ್ನು ಅಭಿವ್ಯಕ್ತಿ ಪಡಿಸೋ ಅವಕಾಶನ ಯಾವಾಗಲೂ ಹುಡುಕ್ತಾ ಇರ್ತೀವಿ.
5: ಓಕೆ, ಕಾಯ್ತಾ ಇರ್ತೀವಿ,
6: ಕಾಯ್ತಾ ಇರ್ತೀವಿ. ಅದನ್ನು ನಾವು ಆ್ಯಕ್ಟ್ ಹಂಗರ್ ಅಂತೀವಿ. ಏನಾದ್ರೂ ಮಾಡಬೇಕು, ಏನಾದ್ರೂ ಮಾಡಬೇಕು, ಏನಾದ್ರೂ ಮಾಡಬೇಕು. ಅದು ಒಳ್ಳೆಯದಕ್ಕೆ
5: ಅಭಿವ್ಯಕ್ತಿ ಮಾಡಬೇಕು
6: ಮಾಡಬೇಕು. ಇದರಲ್ಲಿ ವಿನಾಶಕಾರಿ
5: ಅಭಿವ್ಯಕ್ತಿನೇ ಇದ್ದಾವೆ,
6: ಹಾಗೆ ಸ್ವಯಂ ವಿನಾಶಕಾರಿ ಸೆಲ್ಫ್ ಡಿಸ್ಟ್ರಕ್ಟಿವ್ ಅಪೇಕ್ಷೆಗಳು ಕೂಡ ಇರ್ತವೆ. ಪರಂಪರಾಗತ ರಂಗಭೂಮಿ ಕನ್ವೆನ್ಷನಲ್ ಥಿಯೇಟರ್ ನಾವೇನು ಹೇಳ್ತೀವಿ, ಇದರ ನಿರ್ದೇಶಕರಾದ ಮಾರ್ಟಿನ್ ಎಸ್ಲಿನ್ 1976 ನಾಟಕದ ಕುರಿತು ಒಂದು ವಿಶ್ಲೇಷಣೆ ನೀಡ್ತಾರೆ. ಈ ವಿಶ್ಲೇಷಣೆಯಲ್ಲಿ ಅವರು ನಾಟಕವನ್ನು ಸಂವಹನೆ, ಕಮ್ಯುನಿಕೇಷನ್, ನಾಟ್ ಎಂಟರ್ಟೈನ್ಮೆಂಟ್, ಐ ರಿಪೀಟ್, ನಾಟಕವನ್ನು ಕಮ್ಯುನಿಕೇಷನ್ ಎಂದು ಒತ್ತಿ ಹೇಳುತ್ತಾರೆ. ಮತ್ತು ನಟರು ಮತ್ತು ಪ್ರೇಕ್ಷಕರ ನಡುವೆ ಅಂತರ್ಕ್ರಿಯೆ, ಇಂಟರ್ಯಾಕ್ಷನ್ ಉಂಟು ಮಾಡುವ ಕುರಿತು ಗಮನ ಹರಿಸಬೇಕು ಅಂತ ಕರೆ ನೀಡ್ತಾರೆ. ಪ್ರಾಯಶಃ ಈಗ ನಿಮಗೆ ಈಗ ಅರ್ಥ ಆಗ್ತಾ ಇರಬೇಕು, ಇಂಟರ್ಯಾಕ್ಟಿವ್ ಇಂಟಿಮೇಟ್ ಥಿಯೇಟ್ರಿಗೂ ಪಾರಂಪರಿಕ ರಂಗಭೂಮಿಯೂ ಕೂಡ. ನಾವು ಪಾರಂಪರಿಕ ರಂಗಭೂಮಿಯ ತತ್ವಗಳನ್ನು ಬಿಡದೆ ಮನೋನಾಟಕದ ತತ್ವಗಳನ್ನು ಒಳಗೊಂಡು ಹೌದಾ, ನಾಟಕವು ಸಂವಹನೆಯನ್ನು ಸಂಪೂರ್ಣವಾಗಿ ಮಾಡುತ್ತದೆ. ಸಾಹಿತ್ಯಿಕ ನಿರೂಪಣೆಗಿಂತಲೂ ಲಿಟ್ರರಿ ನೆರೇಟಿವ್ ಗಿಂತ ಹೆಚ್ಚು ಸರಳವಾಗಿ, ಹೆಚ್ಚು ನೇರವಾಗಿ ಮತ್ತು ಹೆಚ್ಚು ವೇಗವಾಗಿ ಸಂವಹಿಸುತ್ತದೆ ಎಂಬುದನ್ನು ಅವರು ಗುರುತಿಸ್ತಾರೆ. ಈ ಮಾರ್ಟಿನ್ ಎಸ್ಲಿನ್ ಅನ್ನೋರು ಯಾರು ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಈ ಥಿಯರಿ ಆಫ್ ಅಬ್ಸರ್ವ್ಡ್ ಥಿಯೇಟರ್ ಅಂತ ಮಾಡಿದಂಥವನೇ ಮಾರ್ಟಿನ್ ಎಸ್ಲಿನ್.
5: ಅಬ್ಸರ್ವ್ಡ್ ಥಿಯರಿ,
6: ಅಬ್ಸರ್ವ್ಡ್ ಥಿಯೇಟರ್ ಅಂತಾನೆ ಮಾರ್ಟಿನ್ ಎಸ್ಲಿನ್ ಬರೆದಿರುವಂಥ ಅಬ್ಸರ್ವ್ಡ್ ಥಿಯೇಟರ್ ಅನ್ನೋ ಪುಸ್ತಕನೇ ಇಟ್ ಇಸ್ ದ ಗ್ರಾಮರ್ ಫಾರ್ ಅಬ್ಸರ್ವ್ಡ್ ಥಿಯೇಟರ್ ಅಂಡ್ ದಿ ಬೈಬಲ್. ನಾನು ಈಗಾಗಲೇ ನಿಮ್ಮ ಹತ್ರ ಹೇಳಬೇಕು ಅಂದರೆ ಅಬ್ಸರ್ಡ್ ಥಿಯೇಟರ್ನಲ್ಲೂ ಕೂಡ ಮನೋನಾಟಕದ ಅಂಶಗಳೇ
5: ಒಳಗೊಂಡಿದೆ.
6: ನಾವು ಅಸಂಗತ ನಾಟಕ ಅಂತ ದೂರ ತಳ್ಳಿಬಿಟ್ವಿ. ನಮ್ಮ ಇಂಡಿಯನ್ ಮಾರ್ಟಿನ್ ಎಸ್ಲಿನ್ ಅವರು ಅಸಂಗತತೆ ಇಲ್ಲದಿದ್ದರೆ ನಾಟಕವೇ ಹುಟ್ಟುವುದಿಲ್ಲ ಅಂತ ಅವ್ರು ಆರ್ಗ್ಯೂ ಮಾಡ್ತಾರೆ. ಅವರ ಥಿಯರೈಸ್ ಮಾಡ್ತಕ್ಕಂಥದ್ದು ನಾಟಕ ಅಂದರೆ ಒಂದಷ್ಟು ಅಸಂಗತತೆ ಇರ್ತದೆ,
5: ಇರಲೇಬೇಕು.
6: ಸೊ ಇಲ್ಲೂ ಕೂಡ ಅಸಮತೋಲನ ಅನ್ನೋದು ಅನಿವಾರ್ಯ, ಅಸಂಗತತೆ ಅನ್ನೋದು ಇರ್ತದೆ. ಅದನ್ನು ಆಗಾಗ ಸುಸಂಗತವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಹೋಗ್ಬೇಕಾಗುತ್ತೆ,
5: ಕನ್ವರ್ಷನ್ ಆಗುವಂಥದ್ದಾಗಬೇಕು.
6: ಹೌದಾ? ಕಥೆಯೊಂದರ ಲೇಖಕ ಪಾತ್ರವೊಂದರ ವರ್ತನೆ ಆ್ಯಟಿಟ್ಯೂಡ್ ಹಾಗೂ ಮಾತುಗಳನ್ನು ತಲುಪಿಸಲು ಸಮರ್ಥನಾಗಿರ್ಬೋದು, ಆದರೆ ಅದಕ್ಕಾಗಿ ಅವನು ಹೆಚ್ಚು ಪದಗಳನ್ನು ಬಳಸಬೇಕಾಗುತ್ತೆ. ಹೌದು, ಪದಗಳನ್ನು ಜಾಸ್ತಿ ಬಳಸಿ ವಿವರಣೆ ಕೊಡ್ತಾ ಹೋಗಬೇಕಾಗತ್ತೆ. ಆದರೆ ಬರಹಗಾರನು ಉದ್ದೇಶಿತ ಅರ್ಥವನ್ನು ಗ್ರಹಿಸುವ ಓದುಗನ ಮೇಲೆ ಕೂಡ ಅವಲಂಬಿತನಾಗಬೇಕಾಗುತ್ತೆ. ಇವನು ವಿವರಿಸ್ಬಿಟ್ಟ ತಕ್ಷಣ ಅವನು ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳಿಲ್ಲ, ಇವನು ಅಂದ್ಕೊಂಡಾಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಆಗಲ್ಲ. ಹೌದಾ? ಅಂಥವನು ಬೇಕಾಗುತ್ತೆ. ಬರಹಗಾರನಿಗೆ ಸಂವಹಿಸಲು ಹಲವಾರು ವಾಕ್ಯ ವೃಂದಗಳ ಅವಶ್ಯಕತೆ ಇದೆ, ಪ್ಯಾರಾಗ್ರಾಫ್ಸ್. ಮನೋನಾಟಕದ ವಿಧಾನದಲ್ಲಿ ನಟ ಅಥವಾ ನಾಯಕ ಪ್ರೊಟಾಗನಿಸ್ಟ್ ತನ್ನ ದೈಹಿಕ ಭಾಷೆಯ ಮೂಲಕ ಬಾಡಿ ಲ್ಯಾಂಗ್ವೇಜ್, ಮುಖದ ಭಾವಾಭಿವ್ಯಕ್ತಿ ಮೂಲಕ ಫೇಶಿಯಲ್ ಎಕ್ಸ್ಪ್ರೆಷನ್, ಪದಗಳು ವರ್ಡ್ಸ್ ವಾಚಿಕ ಮತ್ತು ಸ್ವರಗಳು ಟೋನ್ ಮೂಲಕ ತಕ್ಷಣವೇ ಇನ್ಸ್ಟೆಂಟ್ ಸಂವಹಿಸ್ತಾನೆ.
5: ಹೆಚ್ಚು ಪದಗಳು ಬೇಕಾಗಿಲ್ಲ.
6: ನೋಡಿ, ಇಲ್ಲಿ ಆ ಲಿಟ್ರರಿ ನೆರೇಟಿವ್
5: ಸಂವಹನ
6: ಈ ಆ್ಯಕ್ಟಿಂಗ್ ಔಟ್ಗೂ ಇರತಕ್ಕಂಥ ಮೂಲಭೂತ ವ್ಯತ್ಯಾಸ ಇದು. ಅರ್ಧದಷ್ಟು ನಾಟಕೀಯ ಅನುಭವಗಳು ಡ್ರಾಮಾಟಿಕ್ ಎಕ್ಸ್ಪೀರಿಯನ್ಸಸ್ಗಳು ಪ್ರೇಕ್ಷಕರು ಹಾಗೂ ನಟರ ನಡುವಿನ ಅಂತರ್ಕ್ರಿಯೆಯ ಮೂಲಕವೇ ಉಂಟಾಗುತ್ತೆ, ಇಂಟ್ರಾಕ್ಷನ್ ಮುಖಾಂತರ ಉಂಟಾಗುತ್ತೆ ಅಂತ ಮಾರ್ಟಿನ್ ಎಸ್ಲಿನ್ ಅವರು ಒತ್ತು ನೀಡಿ ಹೇಳ್ತಾರೆ. ಒಂದು ನಾಟಕದ ಯಶಸ್ಸನ್ನು ಅದನ್ನು ಒಪ್ಪುವ ಅಕ್ಸೆಪ್ಟಬಲ್ ಅಥವಾ ಒಪ್ಪದಿರುವ ಅನಕ್ಸೆಪ್ಟಬಲ್ ಮೂಲಕ ಪ್ರೇಕ್ಷಕರು ನಿರ್ಧರಿಸ್ತಾರೆ. ಒಪ್ಪುವುದು ಎಂಬುದರ ಅರ್ಥ ಪ್ರದರ್ಶನವು ಬಲವಾದ ನಂಬಿಕೆಯನ್ನು ಒತ್ತು ಸಾಗುತ್ತದೆ ಅಂತ. ಅಂದರೆ ಪರ್ಫಾರ್ಮೆನ್ಸು ಕನ್ವಿಕ್ಷನ್ ಪ್ರಕಾರ ಇದೆ ಅಂತ. ತಮ್ಮ ಮುಂದೆ ಪ್ರದರ್ಶಿತವಾದ ಸನ್ನಿವೇಶವನ್ನು ತಾವು ಒಪ್ಪಲು ಯೋಗ್ಯವಾಗಿದೆ ಎಂದು ಪ್ರೇಕ್ಷಕರು ಭಾವಿಸುವಂತೆ ಆಗಬೇಕು. ನಾಟಕದ ತಂಡಗಳು ತಮ್ಮ ನಾಟಕಗಳಿಂದ ಅಪೇಕ್ಷಿಸುವ ಸಾಧನೆಗಳಾಗಿಯೇ ಮನೋನಾಟಕವು ಕೂಡ ಬಲವಾದ ರೂಢಿಗತ ನಂಬಿಕೆಗಳನ್ನು ಕನ್ವಿಕ್ಷನ್ ಹೊತ್ತು ಸಾಗಲು ತನ್ನ ಒಲವನ್ನು ತೋರಿಸ್ತದೆ. ರೂಢಿಗತ ನಂಬಿಕೆಗಳನ್ನೇ ತಗೊಂಡು ಹೋಗಬೇಕು ಜೊತೆಗೆ
5: ಹಾಕಿದ್ದಾಗ ಜೊತೆಗೆ
6: ರೂಢಿಗತ ನಂಬಿಕೆ ಇಲ್ಲದೇ ಇದ್ದಾಗ
5: ದೂರ
6: ನಮಗೂ ಅಂತರ ಜಾಸ್ತಿ ಆಗ್ಬಿಡ್ತಾ ಹೋಗ್ತದೆ. ಈ ಕಾರಣದಿಂದಲೇ ಸ್ವಾಭಾವಿಕ ಸೃಜನಶೀಲತೆ ರಂಗಭೂಮಿ ಸ್ಟೇಗ್ರಿಫ್ ಥಿಯೇಟರ್ ಅಥವಾ ಥಿಯೇಟರ್ ಫಾರ್ ಸ್ಪಾಂಟೆನಿಟಿ ಪ್ರೇಕ್ಷಕ ಸದಸ್ಯರು ಇತರೆ ಪ್ರದರ್ಶನಗಳಿಗಿಂತಲೂ ಬಾರ್ಬರಾ ಮತ್ತು ಜಾರ್ಜ್ ಅವರ ಪ್ರೇಮಕಥೆಯ ನೈಜ ಘಟನೆಗಳ ಆಧಾರಿತ ನಾಟಕಗಳಿಗೆ ಹೆಚ್ಚು ಸ್ಪಂದಿಸ್ತಾರೆ ಅನ್ನೋದನ್ನು ಕಾಣ್ಬೋದು. ಈ ಬಾರ್ಬರಾ ಮತ್ತು ಜಾರ್ಜ್ ಅನ್ನೋದು ಜಾರ್ಜ್ ಬುಷ್ ಮತ್ತು ಬಾರ್ಬರಾ ನಡುವೆ ಯಾವುದೊಂದು ಘಟನೆ ನಡೀತು ಅಂತ ನಿಮ್ಗೆ ಗೊತ್ತಿರ್ಬೋದು, ಅಮೇರಿಕನ್ ಪ್ರೆಸಿಡೆಂಟ್. ಅದಕ್ಕೆ ಸಂಬಂಧಪಟ್ಟಿದ್ದ ನಾಟಕ ಆದಾಗಲೇ
5: ಜನ
6: ನಮ್ಮದು ಅಂತ ಹತ್ರ ಆಗ್ತಾರೆ. ಅದು ಬಿಟ್ಟು ನೀವು ರೋಮಿಯೋ ಜೂಲಿಯೆಟ್ ಕತೆ ಹೇಳ್ತಾ ಇದ್ರೆ ಕೂತಿರಲ್ಲ. ಸೊ ಅದರಿಂದನೇ ಪ್ರೇಮಕಥೆಯ ನೈಜ ಘಟನೆಗಳ ಆಧಾರಿತ ಘಟನೆಗಳು ಒತ್ತು ಕೊಡ್ತಾ ಇದ್ದಾರೆ. ಸ್ಪಾಂಟೇನಿಟೀಸು ಜಾಸ್ತಿ ಆಗುತ್ತೆ ಪ್ರೇಕ್ಷಕರಲ್ಲಿ, ಜಾಸ್ತಿ ಆಗುತ್ತೆ ಏನಂತೆ. ಅವು ರೂಢಿಗತ ಬಲವಾದ ನಂಬಿಕೆಗಳನ್ನು ಒತ್ತು ತಂದಿರುವುದು ಏಕೆಂದರೆ ಅವುಗಳು ನಿಜ ಜೀವನದಲ್ಲಿನ ಜನಗಳ ನೈಜ ಅನುಭವಗಳೇ ಆಗಿರ್ತವೆ.
5: ಓಕೆ.
6: ಸೊ ನಿಜ ಜೀವನದಲ್ಲಿರುವ ಜನಗಳ ನೈಜ ಅನುಭವಗಳು ಒಂದೇ, ಮನೋನಾಟಕದ ನಾಯಕ ಪ್ರೊಟಾಗನಿಸ್ಟ್ನ ನಿಜ ಜೀವನದಲ್ಲಿ ನಡೆದಂಥ ನೈಜ ಅನುಭವಗಳ ಎಕ್ಸ್ಪ್ರೆಷನ್ ಒಂದೇ ತಾನೆ,
5: ಎರಡು ಒಂದೇ ಆಗುತ್ತಲ್ಲ.
6: ಸೊ ಇದೆಲ್ಲವೂ ಕೂಡ ಈ ಕಳೆದ ಶತಮಾನದ ನಾವೇನು 19th century ದಾಟಿ 20th century ನಂತರ 21st century ನಡುವೆ ಇಡೀ ಪ್ರಪಂಚದಾದ್ಯಂತ ತಿಳಿದೋ ತಿಳಿದೇನೋ ಈ ಮೊರೆನೋ ಅವರ ಮನೋನಾಟಕದ ತತ್ವಗಳನ್ನೇ ಬಿಂಬಿಸ್ತಾ
5: ಒಳಗೊಂಡು
6: ಇನ್ಕ್ಲೂಡಿಂಗ್ ಅಬ್ಸರ್ಡ್ ಥಿಯೇಟರ್.
5: ಒಳಗೊಳ್ತಾ ಇದೆ, ಆದರೆ ಅದನ್ನು ಹೈಲೈಟ್ ಮಾಡಿಲ್ಲ ಅಷ್ಟೇ.
6: ನಾವು ಇನ್ನೂ ಅದನ್ನು ಈಗ ಕಾಲಘಟ್ಟ ಸ್ಪಷ್ಟವಾಗಿ ಇದು ಮನೋನಾಟಕದಿಂದಲೇ ಗುರುತಿಸಲ್ಪಟ್ಟಿದೆ ಅಂತ ಗುರುತಿಸೋ ಕಾಲ ಬಂದಿರೋದ್ರಿಂದನೇ ನಾವು ನೀವು ಇವತ್ತು
5: ಅಧಿಕೃತವಾಗಿ ಹೇಳಬೇಕಾಗಿದೆ. ಈಗ
6: ಅಧಿಕೃತವಾಗಿ ಅದಕ್ಕೆ ಆಧಾರಗಳನ್ನು ತೋರಿಸ್ಬೇಕಾಗ್ತದೆ, ಇಲ್ಲದೇ ಇದ್ರೆ ಇನ್ನಷ್ಟು ಗೊಂದಲಗಳಲ್ಲೇ ನಾವು ಕಾಲ ಕಳೀತಾ ಹೋಗ್ತೀವಿ, ಇನ್ನಷ್ಟು ರಂಗಭೂಮಿಯ ಬೇರೆ ಬೇರೆ ಸಾಧ್ಯತೆಗಳಲ್ಲಿ ನಾವು ಮುಟ್ಟೋದಕ್ಕೆ
5: ಹಿಂಜ ನಷ್ಟನೇ ಜಾಸ್ತಿ ಆಗುತ್ತೆ, ನಮಗೆ
6: ನಷ್ಟ ಜಾಸ್ತಿ ಆಗುತ್ತೆ, ಕಷ್ಟವೂ ಜಾಸ್ತಿ ಆಗುತ್ತೆ. ಈ ಥರ ಪರಿಸ್ಥಿತಿ ಬಂದಾಗ ರಂಗಭೂಮಿ ಹೆಚ್ಚೆಚ್ಚು ಜನರಿಗೆ ಹೆಚ್ಚು ಇಷ್ಟವಾಗ್ತಾ ಹೋಗ್ತದೆ. ಸೊ ಆ ದೃಷ್ಟಿಯಿಂದ ನಾವು ಇದನ್ನು ಹೇಳ್ತಾ ಹೋಗ್ತೇವೆ, ವ್ಯಕ್ತಿಗಳು ತಮ್ಮ ಜೀವನದ ಅನುಭವದ ಪರಿಣಾಮವಾಗಿ ಅತ್ಯಂತ ಗಂಭೀರವಾಗಿ ಗಾಸಿಕೊಂಡು ಅವ್ರಿಗೆ ಅಫೆಕ್ಟ್ ಆಗಿರ್ತದೆ, ಹರ್ಟ್ ಆಗಿರ್ತದೆ, ತಮ್ಮ ಅಂತರಂಗದ ಸ್ತರಗಳೊಂದಿಗೆ ಸಂಪರ್ಕವನ್ನು ಸ್ವತಃ ಕಡಿದುಕೊಂಡಿದ್ದ ಸಂದರ್ಭದಲ್ಲಿ ಮಾತ್ರ ಅವು ಏನು ಮಾಡೋಕ್ಕಾಗುತ್ತೆ, ಹತಾಶೆ ಅಸಹಾಯಕತೆ ಇದ್ದಿದ್ದೆ ನಮ್ಮ ನಾವು ನಮಗೆ ಯಾರ ಹತ್ರ ಹೇಳ್ಕೊಂಡು ಏನು ಪ್ರಯೋಜನ ಅನ್ನೋ ಸಿನಿಕಲ್ ಆ್ಯಟಿಟ್ಯೂಡ್ ಅಂತ ಬಂದ್ಬಿಟ್ಟಿರ್ತಾರೆ. ಮನೋನಾಟಕವು ಈ ಮೇಲಿನ ವಿಷಯದಲ್ಲಿ ವಿಫಲ ಆಗ್ತದೆ.
5: ಆಗಿದ್ದಾಗ
6: ಇಫ್ ಈಸ್ ಟೋಟಲಿ ಸಿನಿಕಲ್ ಆಗಿದ್ದಾಗ, ಟೋಟಲ್ ಅಸಹಾಯಕ ಆಗ್ಬಿಟ್ಟಿದ್ದಾಗ, ಇಸ್ ದಿ ಹೇಳ್ತಲ್ಲ
5: ಅಲ್ಲಿ ಎಫೆಕ್ಟಿವ್ ಆಗಲ್ಲ, ಇದು
6: ನೇರವಾಗಿ ಗಾಸೆ ಆಗಿದೆ, ಅದು ನೆನೆಸ್ಕೊಂಡ ತಕ್ಷಣವೇ ಶೋರಿಂಗ್ ಆಗ್ಬಿಡ್ತಾನೆ ಅನ್ನೋದ್ರೆ. ಅಂದರೆ ನಾವು ಮನೋನಾಟಕವನ್ನು ಎಲ್ಲಿ ಅಪ್ಲೈ ಮಾಡಬೇಕು, ಯಾರಿಗೆ ಅಪ್ಲೈ ಮಾಡಬೇಕು, ಅದರ ಮಿತಿ ಎಷ್ಟು, ಅದರ ಸಾಧ್ಯತೆ ಎಷ್ಟು,
5: ಡೋಸೇಜ್ ಇದ್ದಾಗ
6: ಹೌದಾ, ಅದನ್ನು ನೋಡಬೇಕಾಗುತ್ತೆ. ಮೊರೇನವರು ಹೆಸರಿದಂಥ ಸಹಪ್ರಜ್ಞೆ, ಕೋ ಕಾನ್ಶಿಯಸ್, ಪ್ರೇಕ್ಷಕರು ಕೆಲವೊಮ್ಮೆ ಬೆಳೆಸಿಕೊಳ್ಳುತ್ತಾರೆ ಅಂತಾನು ಮಾರ್ಟಿನ್ ಎಸ್ಲಿನ್ ಅವರು ಕೂಡ ಗುರುತಿಸಿ ಹೇಳ್ತಾರೆ. ನೋಡಿ, ಮೊರೇನವರು ಮನೋನಾಟಕದ ತತ್ವಗಳು ಹೇಳ್ತಾ ಇರಬೇಕು 1926 76ರ ಟೈಮಲ್ಲಿ ಮಾರ್ಟಿನ್ ಎಸ್ಲಿನ್ ಅಬ್ಸರ್ಡ್ ಥಿಯೇಟರ್ನ ನಾವೇನು ಜನಕ ಅಥವಾ ಅದರ ಪಿತಾಮಹ, ಅದರ ತತ್ವಗಳ ಪಿತಾಮಹ ಅಂತ ಹೇಳ್ತೀವಿ, ಅವರು ಕೇವಲ 50 ವರ್ಷದ ಅಂತರದಲ್ಲಿ ಗುರುತಿಸ್ತಾ ಇದ್ದಾರೆ ಅಂದರೆ ಅದಾದ 50 ವರ್ಷದ ನಂತರ ನಾವು ಕೂತಿದ್ದೀವಿ. ನಾವೀಗ ಇಂಟ್ರಾಕ್ಟಿವ್ ಇಂಟಿಮೇಟ್ ಥಿಯೇಟರ್ನ ಅಂಶ ಮಾತಾಡ್ತಾರೆ. ಹಾಗಾದ್ರೆ ಇದೆಲ್ಲೋ ಹೆಜ್ಜೆ ಗುರುತುಗಳನ್ನ ಗಮನಿಸಿದಾಗ ಎಲ್ಲ ಹೋಗ್ತದೆ,
5: ಬರ್ತಾ ಇದೆ. ಹಾಗಾದ್ರೆ
6: ಹೌದಾ, ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಾಟಕದಲ್ಲಿ ಕಂಡುಬರುವ ಅತ್ಯಂತ ಆಕರ್ಷಕ ಮತ್ತು ನಿಗೂಢ ಗುಣಲಕ್ಷಣ ಆಗಿದೆ. ಮಿಸ್ಟ್ರಿನೂ ಹೌದು, ವೆರಿ ಅಟ್ರಾಕ್ಟಿವ್ ಹೌದು, ಕೆಲವು ರೀತಿಯ ಸಾಮೂಹಿಕ ಪ್ರತಿಕ್ರಿಯೆ, ಕಲೆಕ್ಟಿವ್ ರಿಯಾಕ್ಷನ್ ಮತ್ತು ಒಮ್ಮತ, ಕಾನ್ಸೆನ್ಸಸ್ ಆಗಾಗ ಪ್ರೇಕ್ಷಕರಲ್ಲಿ ಉಂಟಾಗುತ್ತದೆ, ಮತ್ತು ಇವು ರಂಗವೇದಿಕೆಯಲ್ಲಿನ ಪ್ರದರ್ಶನದಲ್ಲಿ ನಟರಿಗೆ ಹಾಗೂ ಸ್ವಯಂ ಪ್ರೇಕ್ಷಕರಿಗೂ ಕೂಡ ಸ್ಪಷ್ಟವಾಗಿ ಗೋಚರಿಸ್ತದೆ, ಅಂದರೆ ಅಕ್ಸೆಪ್ಟಬಲ್ ಆಗಕ್ಕೆ ಶುರು ಆಗ್ತದೆ. ಸೊ ಅಕ್ಸೆಪ್ಟಬಲಿಟಿನ ಡೆವಲಪ್ ಮಾಡ್ತಕ್ಕಂಥದ್ದು
5: ಆಮೇಲೆ ಸುಲಭ ಆಗುತ್ತೆ ಉಳಿದದೆಲ್ಲ
6: ಅಲ್ವಾ. ಈ ಅಕ್ಸೆಪ್ಟಬಿಲಿಟಿಯನ್ನು ಮೂಡಿಸೋದ್ರ ದೃಷ್ಟಿಯಿಂದನೇ ನಮ್ಮ ಇಂಟ್ರಾಕ್ಟಿವ್ ಇಂಟಿಮೇಟ್ ಥಿಯೇಟ್ರು ಕೆಲಸ ಮಾಡ್ತಾ ಇದೆ. ಅಬ್ಸರ್ವ್ ಥಿಯೇಟರ್ನು ಅಕ್ಸೆಪ್ಟಬಿಲಿಟಿಗೆ ಹೋಗ್ತಾ ಹೋಗ್ತದೆ, ಮನೋನಾಟಕವು ಅಕ್ಸೆಪ್ಟಬಿಲಿಟಿಗೆ ಬಂದಿರತಕ್ಕಂಥದ್ದು. ರಂಗವೇದಿಕೆಯಲ್ಲಿ ಅಭಿನಯಿಸಿದ ಯಾರೇ ಆದರೂ ಕೂಡ ನಾಟಕದ ಪ್ರದರ್ಶನ ಸಂದರ್ಭದಲ್ಲಿ ನಾಟಕದ ಕುರಿತು ಪ್ರೇಕ್ಷಕರ ಸಾಮೂಹಿಕ ಪ್ರತಿಕ್ರಿಯೆ ಸ್ಪಷ್ಟವಾಗಿ ಉಂಟಾಗುತ್ತದೆ ಎಂಬುದು ಖಚಿತಪಡಿಸ್ತಾರೆ. ಎನಿಬಡಿ ಹೂ ಆಕ್ಟೆಡ್, ಅವನು ಇಷ್ಟಪಟ್ಟಿದ್ದು ಸಾಮೂಹಿಕವಾಗಿ ಆಡಿಯನ್ಸ್ ಒಪ್ಕೊಂಡ್ರ ಇಲ್ವೋ ಅನ್ನೋ ತಕ್ಷಣ
5: ಗೊತ್ತಾಗುತ್ತೆ.
6: ಗೊತ್ತಾಗುತ್ತೆ, ಚಪ್ಪಾಳೆ ಹೊಡೆದ್ರು, ನಕ್ಕರು, ಸೈಲೆನ್ಸ್ ಆಗಿದ್ರು, ಆ ಏನು
5: ಪ್ರತಿಕ್ರಿಯೆ
6: ಬಂತು ಅನ್ನೋದು ಗೊತ್ತಾಗ್ತದೆ ಅನ್ನೋದನ್ನು ನಾವು ಈ ಹಂತದಲ್ಲಿ ಚರ್ಚೆ
5: ಮಾಡ್ತಾ
6: ಇಲ್ಲಿಂದ ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮುಂದುವರಿಸೋಣ ಅಂತ ಹೇಳ್ತಾ ಇದ್ದೀನಿ.
5: ಓಕೆ ಶ್ರೀನಿವಾಸ್, ತುಂಬ ವಿಚಾರಗಳೇನಾಗ್ತಾ ಇದೆ ಅಂತ ಒಂದು ಎಪಿಸೋಡ್ಗಿಂತ ಇನ್ನೊಂದು ಎಪಿಸೋಡ್ಗೆ ಹೋಗ್ತಾ ಬಹಳಷ್ಟು ವಿಚಾರಗಳು ನಮಗೆ ಹೊಸ ಹೊಸದು ಸಿಗ್ತಾ ಹೋಗ್ತಾ ಇದೆ. ಇಲ್ಲಿ ಪ್ರೇಕ್ಷಕನಿದೆ, ಅವನನ್ನು ಒಳಗೊಂಡು ಹೇಗೆ ನಾವು ಥಿಯೇಟರ್ನ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೇವೆ ಅಂತ, ಅದು ಹೇಗೆ ಚಿಕಿತ್ಸೆಗೂ ಸಹಿತ ಕಾರಣ ಆಗ್ತದೆ ಅನ್ನೋಂಥದ್ದು. ಇದು ವ್ಯಕ್ತಿಗತ ಚಿಕಿತ್ಸೆ, ಹಾಗೆ ಸಮುದಾಯದ ಚಿಕಿತ್ಸೆಗೂ ಸಹಿತ ಹೇಗೆ ಬಳಸ್ಕೋಬೋದು ಥಿಯೇಟರ್ನ ಅನ್ನೋಂಥ ಅಂಶಗಳನ್ನ ಬಹಳಷ್ಟು ಪ್ರಸ್ತಾಪ ಮಾಡಿದ್ದೀರಿ, ತುಂಬ ಖುಷಿಯಾಗ್ತಾ ಇದೆ. ನಮಸ್ಕಾರ, ಮತ್ತೆ ಇದನ್ನು ಮುಂದುವರೆದ ಭಾಗನ ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ. ನಮಸ್ಕಾರ,
6: ಧನ್ಯವಾದ.
4: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೇ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಶಾಲೆ ಎಂದ್ರೆ ಕೇವಲ ಕಟ್ಟಡ ತರಗತಿಗಳಷ್ಟೇ ಅಲ್ಲ, ಅದು ಮಕ್ಕಳ ಸರ್ವತೋಮುಖ ವಿಕಸನಕ್ಕೆ, ಅಲ್ಲಿ ಜ್ಞಾನ ಇರ್ಬೋದು, ಕೌಶಲ್ಯ, ಆತ್ಮವಿಶ್ವಾಸ ಇವೆಲ್ಲವನ್ನ ವೃದ್ಧಿಸೋದಕ್ಕೆ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ನಡುವೆ ಒಳ್ಳೆಯ ಬಾಂಧವ್ಯ ಇರಬೇಕು, ಬೆಂಬಲ ಇರಬೇಕು. ಕಲಿಕೆಯನ್ನ ಪ್ರೋತ್ಸಾಹಿಸುವಂತಹ ಶಿಕ್ಷಕರ ವರ್ಗ ಇರ್ಬೋದು, ಹಾಗೆ ಶಾಲೆ ಅಂದ ತಕ್ಷಣ ಅಲ್ಲೊಂದು ಸುರಕ್ಷಿತವಾದಂತಹ ವಾತಾವರಣ ಇರಬೇಕು, ಜೊತೆಗೆ ಆಧುನಿಕ ಸಂಪನ್ಮೂಲಗಳೊಂದಿಗೆ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹಿಸುವಂತಹ ಶಾಲೆ ಆಗ್ಬೇಕು. ಆಗ ಮಾತ್ರ ಅದು ನಿಜವಾದ ಶಾಲೆ ಅಂತ ಅನ್ಸ್ಕೊಡುತ್ತೆ. ಅಂತಹ ಎಲ್ಲ ಗುಣಗಳನ್ನ ಹೊಂದಿರುವಂತಹ ಶಾಲೆ ಅಂದ್ರೆ ರಾಗಿಗುಡ್ಡದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮದಲ್ಲಿ ಇದೇ ಶಾಲೆಯ ಮಕ್ಕಳಿಂದ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಶಾಲೆಯ ಪರಿಚಯವನ್ನ ಕೇಳೋಣ. ಶಾಲೆಯ ಪರಿಚಯವನ್ನ ಇದೇ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಸಂಧ್ಯಾ ಅವರು ಮಾಡಿಕೊಡ್ತಾರೆ, ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಿಮ್ಮ ಶಾಲೆಯ ಪರಿಚಯವನ್ನ ಮಾಡಿಕೊಡ್ಬೋದಾ?
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಧ್ಯಾ, ಪ್ರಾಂಶುಪಾಲರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ. ಇದರಲ್ಲಿ 1995 ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸಿದ್ದೇನೆ. 2025 ನವೆಂಬರ್ 1 ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆ ರಾಗಿಗುಡ್ಡ ಶಿವಮೊಗ್ಗ. ಈ ಶಾಲೆ 1982 ನಡೆಯುತ್ತಿದೆ. ಈ ನಮ್ಮ ವಸತಿ ಶಾಲೆಯಲ್ಲಿ ಪ್ರತಿ ವರ್ಷ ಪ್ರವೇಶ ಪರೀಕ್ಷೆಯನ್ನು ನಡೆಸುವುದರ ಮೂಲಕ ಬಾಲಕಿಯರನ್ನು ಆಯ್ಕೆ ಮಾಡಿ ದಾಖಲು ಮಾಡಿಕೊಳ್ಳುತ್ತೇವೆ. ನಮ್ಮ ವಸತಿ ಶಾಲೆಯಲ್ಲಿ ನಿಯಮಾನುಸಾರ ಪಠ್ಯಕ್ರಮದೊಂದಿಗೆ ಕಂಪ್ಯೂಟರ್ ಶಿಕ್ಷಣ, ಡ್ರಾಯಿಂಗ್, ಕಸೂತಿ, ಹೊಲಿಗೆ, ಕ್ರೀಡೆ, ಇತರೆ ಸಹ ಪಠ್ಯ ಚಟುವಟಿಕೆಗಳಲ್ಲಿಯೂ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹಿಸಲಾಗುತ್ತದೆ. ಅಸ್ತಂಗತ ಬಿ ಬಸವಲಿಂಗಪ್ಪನವರ ಸ್ಮಾರಕಾರ್ಥವಾಗಿ ಪ್ರತಿ ವರ್ಷವೂ ನಮ್ಮ ಸಂಸ್ಥೆ ಹಾಗೂ ವಸತಿ ಶಾಲೆಯಿಂದ ನಿರಂತರ ಪರ್ಯಾಯ ಪಾರಿತೋಷಕ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು ಅನೇಕ ಸ್ಪರ್ಧೆಗಳನ್ನು ನಡೆಸಲಾಗುತ್ತಿದೆ. ಈ ಸ್ಪರ್ಧೆಗಳಲ್ಲಿ ಶಿವಮೊಗ್ಗ ನಗರದಿಂದ ಸರಿಸುಮಾರು 25-30 ಶಾಲೆಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನಗಳನ್ನು ಪಡೆಯುತ್ತಾರೆ. ಈ ನಮ್ಮ ವಸತಿ ಶಾಲೆಯಲ್ಲಿ ಉಚಿತ ಶಿಕ್ಷಣ, ಊಟ, ವಸತಿ, ಪುಸ್ತಕ, ನೋಟ್ ಪುಸ್ತಕ, ಶೂ, ಸಾಕ್ಸ್, ಇತರೆ ಎಲ್ಲ ಉಚಿತವಾಗಿ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ನಮ್ಮ ಶಾಲೆಯಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಯಾರಿಗಿಂತಲೂ ಕಡಿಮೆ ಇಲ್ಲ. ಪ್ರತಿಭಾ ಕಾರಂಜಿಯಲ್ಲಿ ಸರಿಸುಮಾರು 70 ವಿದ್ಯಾರ್ಥಿಗಳು ಕ್ಲಸ್ಟರ್ ಮಟ್ಟ, ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಪಡೆದಿರುತ್ತಾರೆ. ಕ್ರೀಡಾ ಕ್ಷೇತ್ರದಲ್ಲಿಯೂ ಸಹ ಸತತವಾಗಿ ಕಬಡ್ಡಿ, ಖೋಖೋ, 100 200 800 ಓಟ, ರಿಲೇ, ಉದ್ದ ಜಿಗಿತ, ಗುಂಡು ಎಸೆತ, ಜಾವ್ಲಿನ್ ಥ್ರೋಗಳಲ್ಲಿ ಭಾಗವಹಿಸಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಬಹುಮಾನಗಳನ್ನು ಪಡೆದಿರುವುದು ತಮ್ಮೆಲ್ಲರ ಗಮನಕ್ಕೆ ತರಲು ಹರ್ಷಿಸುತ್ತೇವೆ. ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಈ ವರ್ಷ ಇನ್ನೊಂದು ಹೆಮ್ಮೆಯ ವಿಚಾರವೇನೆಂದರೆ 9ನೇ ತರಗತಿ ವಿದ್ಯಾರ್ಥಿನಿಯಾದ ಕುಮಾರಿ ವರ್ಷಾ ಇವಳು ಜಾವ್ಲಿನ್ ಥ್ರೋಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ನಮ್ಮ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುವ ಬಹುಸಂಖ್ಯೆ ವಿದ್ಯಾರ್ಥಿನಿಯರು, ಶಿಕ್ಷಕಿಯರು, ಇಂಜಿನಿಯರ್, ಡಾಕ್ಟರ್, ವಕೀಲರು, ಪ್ರೊಫೆಸರ್, ವಿಜ್ಞಾನಿ, ಪೊಲೀಸ್, ತೋಟಗಾರಿಕೆ ಇಲಾಖೆ ಹಾಗೂ ಇತರೆ ಇಲಾಖೆಯಲ್ಲಿ ಅಧಿಕಾರಿಗಳಾಗಿರುತ್ತಾರೆ ಎಂದು ಬಹಳ ಹೆಮ್ಮೆಯಿಂದ ಹೇಳಲು ಸಂತೋಷ ಪಡುತ್ತೇನೆ. ಇದಕ್ಕಾಗಿ ಶ್ರಮಿಸಿದ ನಮ್ಮ ಸಂಸ್ಥೆಯವರು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರ ಶ್ರಮವನ್ನು ನೆನೆಯಲೇಬೇಕು. ಪರಿಶಿಷ್ಟ ಜಾತಿ ವರ್ಗದ ಹಾಗೂ ಇತರೆ ಹಿಂದುಳಿದ ವರ್ಗದ ಗ್ರಾಮೀಣ ಹಾಗೂ ಬಡ ಕುಟುಂಬದ ಹೆಣ್ಣು ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಿರುವ ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಿಷನ್ ರಿಜಿಸ್ಟರ್ಡ್ ಪಬ್ಲಿಕ್ ಟ್ರಸ್ಟ್ ಶಿವಮೊಗ್ಗ ನೂರಾರು ವರ್ಷಗಳು ವಸತಿ ಶಾಲೆಯನ್ನು ನಡೆಸಲಿ. ಸಾವಿರಾರು ಹೆಣ್ಣು ಮಕ್ಕಳು ಇದರ ಸದುಪಯೋಗವನ್ನು ಪಡೆದು ಜೀವನವನ್ನು ಕಟ್ಟಿಕೊಂಡು ಉತ್ತಮ ಪ್ರಜೆಗಳಾಗಲಿ ಎಂದು ತಿಳಿಸುತ್ತಾ, ಹೀಗೆ ಈ ರಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಾತಿನಂತೆ ಮುಂದೆ ಮುಂದೆ ಸಾಗಲಿ, ಬುದ್ಧನ ಅನುಗ್ರಹವಿರಲಿ ಎಂದು ಆಶಿಸುತ್ತೇನೆ. ನಮ್ಮ ಸಂಸ್ಥೆಗೆ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.
4: ಶಾಲೆಯ ಪರಿಚಯವನ್ನ ಮಾಡಿಕೊಟ್ಟಂತ ಪ್ರಾಂಶುಪಾಲರಾದ ಸಂಧ್ಯಾ ಮೇಡಮ್ಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಕಾವ್ಯಬಾಯಿ ಇವರು ಭಾವಗೀತೆಯೊಂದನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
6: ನನ್ನ ಹೆಸರು ಕಾವ್ಯಬಾಯಿ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ಭಾವಗೀತೆಯನ್ನು ಹಾಡುತ್ತಿದ್ದೇನೆ. ಭಾವಗೀತೆಯನ್ನು ಬರೆದವರು ದರಾ ಬೇಂದ್ರೆಯವರು. ಮಳೆ

0: ಧನ್ಯವಾದಗಳು.
1: ಭಾವಗೀತೆಯನ್ನ ಪ್ರಸ್ತುತಪಡಿಸಿದಂತಹ ಕಾವ್ಯ ಬಾಯಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇರುವಂತಹ ಬೃಂದಾ MP ಇವರೊಂದು ಕಥೆಯನ್ನ ಹೇಳ್ತಾರಂತೆ. ಕತೆ ಅಂದ್ರೆ ಎಲ್ಲರಿಗೂ ಖುಷಿ ಆಗತ್ತಲ್ವ ಸ್ನೇಹಿತರೆ? ಕತೆ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಎಲ್ಲರೂ ಕೂಡ ಕತೆ ಅಂದ ತಕ್ಷಣ ಇಷ್ಟ ಆಗುತ್ತೆ. ಹಾಗಾದ್ರೆ ಬೃಂದಾ ಯಾವ ಕತೆಯನ್ನ ಹೇಳ್ತಾರೆ ಅಂತ ಕೇಳೋಣ ಬನ್ನಿ.
2: ನನ್ನ ಹೆಸರು ಬೃಂದಾ MP. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಡಾಕ್ಟರ್ B.R. ಅಂಬೇಡ್ಕರ್ ಸ್ಕೂಲ್. ನಾನು ಹೇಳುತ್ತಿರುವುದು ಆಮೆಯ ಜಾಣತನ ಕತೆ. ಅನೇಕ ವರ್ಷಗಳ ಹಿಂದೆ ಇನ್ಸ್ಯಾನ್ ಟೀಮ್ ಎಂಬ ಹೆಸರಿನ ಗ್ರೆಂಡಾ ಮೃಗವಿತ್ತು. ನೆಲದ ಮೇಲೆ ವಾಸಿಸುವ ಆನೆಯ ನಂತರದ ಪ್ರವೃತ್ ಪ್ರಾಣಿ ಅದೇ ಎಂಬ ಪ್ರಖ್ಯಾತಿ ಇತ್ತು. ಇನ್ಸ್ಯಾನ್ ಟೀಮ್ಗೆ 7 ಜನ ಹೆಂಡತಿಯರು. ಆಗಾಗ ಅದು ಇಡೀ ಕಾಡಿನ ಪ್ರಾಣಿಗಳಿಗೆ ಔತಣಕೂಟ ಏರ್ಪಡಿಸುತ್ತಿತ್ತು. ಸೋಜಿಗದ ಸಂಗತಿ ಎಂದರೆ ತನ್ನ 7 ಹೆಂಡತಿಯರನ್ನು ಬಿಟ್ಟರೆ ಇನ್ಸ್ಯಾನ್ ಟೀಮ್ದ ಹೆಸರು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಒಂದು ದಿನ ಅದು ಏರ್ಪಡಿಸಿದ ಔತಣಕೂಟಕ್ಕೆ ಅನೇಕ ಪ್ರಾಣಿಗಳು ಬಂದಿದ್ದವು. ಆಗ ಗೆಂಡಾಮೃಗ ಇನ್ಸ್ಯಾನ್ ಟೀಮ್ ಅವರೆಲ್ಲರನ್ನು ಉದ್ದೇಶಿಸಿ ಹೇಳಿತು, ನೀವು ನಾನು ಕರೆದ ಔತಣಕೂಟಕ್ಕೆ ಬಂದಿದ್ದೀರಿ, ಆದರೆ ನನ್ನ ಹೆಸರು ಮಾತ್ರ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ. ನೀವು ಯಾರಾದರೊಬ್ಬರು ನನ್ನ ಹೆಸರು ಪತ್ತೆ ಹಚ್ಚಿದರೆ ನಿಮಗೆ ಊಟ ಇಲ್ಲದಿದ್ದಲ್ಲಿ ಇಲ್ಲ. ಎಲ್ಲ ಪ್ರಾಣಿಗಳು ತಮಗೆ ತೋಚಿದ ಹೆಸರು ಹೇಳಿದವು, ಆದರೆ ಸರಿಯಾಗಿ ಹೇಳದ ಕಾರಣ ಅವೆಲ್ಲವೂ ಊಟ ಬಿಟ್ಟು ಹೊರಡಲು ಅಣಿಯಾದವು. ಆಗ ಪ್ರಾಣಿಗಳ ಗುಂಪಿನ ಮಧ್ಯದಿಂದ ಆಮೆಯೊಂದು ಮೆಲ್ಲನೆ ಹೊರಬಂದು ಗೆಂಡಾಮೃಗಕ್ಕೆ ಹೇಳಿತು, ನೀನು ಮುಂದಿನ ಔತಣಕೂಟಕ್ಕೆ ಏರ್ಪಡಿಸಿದಾಗ ನಾನು ನಿನ್ನ ಹೆಸರನ್ನು ಹೇಳುವೆ. ಆಗ ಗೆಂಡ ಉತ್ತರಿಸಿತು, ನೀನು ಹಾಗೊಂದು ವೇಳೆ ನನ್ನ ಹೆಸರನ್ನು ಹೇಳಿದ್ದೇಯಾದರೆ ನಾನು ಸಂಸಾರದೊಂದಿಗೆ ಜೀವನವಿಡೀ ನೀರಿನಲ್ಲೇ ಇದ್ದು ಬಿಡುವೆ ಎಂದಿತು. ಗೆಂಡಾಮೃಗದ ದಿನಚರಿ ಕಟ್ಟುನಿಟ್ಟಾಗಿತ್ತು. ಸೂರ್ಯೋದಯವಾದ ಕೂಡಲೇ ಅದು 7 ಜನ ಹೆಂಡತಿಯರ ಜೊತೆಗೆ ಪಕ್ಕದಲ್ಲಿದ್ದ ಸರೋವರಕ್ಕೆ ತೆರಳುತ್ತಿತ್ತು. ಬಹು ಹೊತ್ತಿನ ತನಕ ಸ್ನಾನ ಮಾಡಿ ಮರಳಿ ಕಾಡು ಸೇರಿತಿತ್ತು. ಹೀಗೆಯೇ ಒಂದು ದಿನ ಅದು ಸ್ನಾನಕ್ಕೆ ಹೊರಟಾಗ ಆಮೆಯೊಂದು ಇವುಗಳನ್ನು ಹಿಂಬಾಲಿಸಿತು. ಅವುಗಳ ಸ್ನಾನ ಮುಗಿಯುವ ತನಕ ಹುಲ್ಲಿನ ಪೊದೆಯಲ್ಲಿ ಅಡಗಿತ್ತು. ಸ್ನಾನ ಮುಗಿದ ಬಳಿಕ ಗೆಂಡ ಕಾಡಿನತ್ತ ಹೊರಟಿತು. ಅದರ ಹೆಂಡತಿಯರಲ್ಲಿ 2 ಮಾತ್ರ ಹಿಂದೆ ಉಳಿದವು. ಆಗ ಆಮೆ ತಕ್ಷಣ ದಾರಿಯ ಮಧ್ಯಕ್ಕೆ ಹೋಗಿ ಕತ್ತನ್ನು ಚಿಪ್ಪಿನ ಒಳಗೆರೆದುಕೊಂಡು ಬಿಟ್ಟಿತು. ಕೊನೆಗೆ ಬರುತ್ತಿದ್ದ ಗೆಂಡದ ಕಾಲಿಗೆ ಆಮೆಯ ಚಿಪ್ಪು ಬಡಿದಾಗ ಅದು ಜೋರಾಗಿ ಕೂಗಿತು, ಓಯ್ ಇನ್ಸ್ಯಾನ್ ಟೀಮ್, ನನ್ನ ಕಾಲಿಗೆ ಏನೋ ಬಡಿಯಿತು. ಆಗ ಇನ್ಸ್ಯಾನ್ ಟೀಮ್ ಮರಳಿ ಬಂದು ಅದಕ್ಕೆ ಉಪಚರಿಸಿ ಕರೆದೊಯ್ಯಿತು. ಇತ್ತ ಆಮೆಗೆ ಅದು ವೇಗದಿಂದ ಮನೆ ಕಡೆಗೆ ಹೊರಟಿತು. ಮುಂದಿನ ಔತಣಕೂಟದಲ್ಲಿ ಎಲ್ಲಾ ಪ್ರಾಣಿಗಳು ಬಾರಿ ಅವುಗಳಿಗೆ ನಿರೀಕ್ಷೆ ಇಟ್ಟುಕೊಂಡಿದ್ದವು. ಅವುಗಳಿಗೆಲ್ಲ ಆಮೆ ಗೆಂಡದ ಹೆಸರು ಹೇಳುತ್ತದೆ ಎಂಬ ಭರವಸೆ ಇತ್ತು. ಗೆಂಡ ತನ್ನ 7 ಪತ್ನಿಯರೊಡಗೂಡಿ ವೇದಿಕೆಗೆ ಬಂತು. ಆಗ ಆಮೆ ನಿನ್ನ ಹೆಸರು ಹೇಳಲೇ ವಚನಬದ್ಧವಾಗಿರುವೆಯಾ ಎಂದು ಕೇಳಿತು. ಸರಿ ಹೇಳು, ನಾನು ವಚನಕ್ಕೆ ಸದಾ ಬದ್ಧನಾಗಿರುವೆ ಎಂದಿತು ಗೆಂಡ. ನಿನ್ನ ಹೆಸರು ಇನ್ಸ್ಯಾನ್ ಟೀಮ್ ಆಮೆ ಎಂದು ಜೋರಾಗಿ ಕೂಗಿತು. ಕೂಡಲೇ ಎಲ್ಲಾ ಪ್ರಾಣಿಗಳು ಹರ್ಷದಿಂದ ಕೇಕೆ ಹಾಕುತ್ತಾ ಕುಣಿದಾಡತೊಡಗಿದವು. ಬಳಿಕ ಎಲ್ಲವೂ ಕೂಡಿ ಸಂತಸದಿಂದ ಭೋಜನ ಮಾಡಿದವು. ಔತಣಕೂಟಕ್ಕೆ ಮುಗಿದ ಬಳಿಕ ಗೆಂಡ ವಚನ ಕೊಟ್ಟಂತೆ ತನ್ನ ಸಂಸಾರದೊಂದಿಗೆ ಸರೋವರದತ್ತ ನಡೆಯಿತು. ಅಲ್ಲಿಯೇ ಜೀವನ ಸಾಗಿಸತೊಡಗಿತು. ಮತ್ತೊಂದು ಹಗಲಿನಲ್ಲಿ ನೆಲದ ಮೇಲೆ ವಾಸಿಸುವ ಆಸೆಯನ್ನು ಅದು ತೋರಲಿಲ್ಲ. ರಾತ್ರಿ ವೇಳೆ ಅದು ಅಲ್ಪ ಕಾಲ ಮಾತ್ರ ಹೊರಬಂದು ಆಹಾರ ಹುಡುಕಿ ಮತ್ತೆ ನೀರಿನತ್ತ ಹೋಗುತ್ತಿತ್ತು. ಧನ್ಯವಾದಗಳು.
1: ಬೃಂದಾ ಹೇಳಿದಂತಹ ಕಥೆಯನ್ನ ಕೇಳಿದ್ವಿ. ಬೃಂದಾ ಒಂದು ಒಳ್ಳೆಯ ಕಥೆಯನ್ನ ತಿಳಿಸ್ಕೊಟ್ರು. ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇರುವಂತಹ ಬಿಂದು ಇವರೊಂದು ಜನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
3: ನನ್ನ ಹೆಸರು ಬಿಂದು, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಡಾಕ್ಟರ್ B.R. ಅಂಬೇಡ್ಕರ್ ವಸತಿ ಶಾಲೆ, ರಾಗಿಗುಡ್ಡ, ಶಿವಮೊಗ್ಗ. ನಾನು ಹಾಡುತ್ತಿರುವುದು ಜನಪದ ಗೀತೆ. ಬಡತನ

ಅಪ್ಪಿಕೊಂಡು ನಡೆಸೋ ಅತ್ತೆಯ ಸೇವೆ ಮರೆಯಬಾರದು. ಅಪ್ಪಿಕೊಂಡು ನಡೆಸೋ ಅತ್ತೆಯ ಸೇವೆ ಮರೆಯಬಾರದು. ಬಡತ

0: ಹೇಳಿದ್ರು, ಧನ್ಯವಾದಗಳು.
1: ಜನಪದ ಗೀತೆಗಳು ನಮ್ಮ ಹಿರಿಯರು ಬಾಯಿಂದ ಬಾಯಿಗೆ ಹಾಡನ್ನ ಕಟ್ಕೊಂತ ಹಾಡ್ಕೊಂತ ಬಂದಂತ ಪ್ರತಿಯೊಂದು ಜನಪದ ಗೀತೆಯಲ್ಲಿ ಕೂಡ ಎಷ್ಟೊಂದು ಅರ್ಥ ವಿವರಣೆಯನ್ನ ನೀಡಿದ್ದಾರೆ. ಅಂತಹ ಜನಪದ ಗೀತೆಯನ್ನ ಪ್ರಸ್ತುತಪಡಿಸಿದಂತಹ ಬಿಂದುಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ರಾಗಿಗುಡ್ಡದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯ ಮಕ್ಕಳಿಂದ ಇನ್ನಷ್ಟು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮದಲ್ಲಿ ರಾಗಿಗುಡ್ಡದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಹಾಗೆ ಶಾಲೆಯ ಪರಿಚಯವನ್ನ ಶಾಲೆಯ ಪ್ರಾಂಶುಪಾಲರಾದಂತಹ ಶ್ರೀಮತಿ ಸಂಧ್ಯಾ ಅವರು ತಿಳಿಸಿದ್ರು. ಆದರೆ ಈ ಅಂಬೇಡ್ಕರ್ ಶಾಲೆಯನ್ನ ಪ್ರಾರಂಭಿಸಿದವರು ಶ್ರೀಯುತ

0: ಪ್ರಾರಂಭದಿನಗಳಿಂದ ಹೇಗೆಲ್ಲ ಇತ್ತು, ಶಾಲೆ ಹೇಗೆ ಪ್ರಾರಂಭವಾಯಿತು, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ 8ನೇ ವರ್ಷದಲ್ಲಿ ಪ್ರಾರಂಭವಾಯಿತು, ಈ ಎಲ್ಲ ಮಾಹಿತಿಯನ್ನು ಹೇಳ್ಬೋದಾ?
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧಾ ಟಿ. ನಾನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ವಿದ್ಯಾಶಾಲೆ ರಾಗಿಗುಡ್ಡ ಶಿವಮೊಗ್ಗದಲ್ಲಿ ಪ್ರಥಮ ದರ್ಜೆ ಸಹಾಯಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ದಿನಾಂಕ 20 ಸೆಪ್ಟೆಂಬರ್ 1986 ನಾನು ನೇಮಕಗೊಂಡಿದ್ದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಿಷನ್ ಪಬ್ಲಿಕ್ ಟ್ರಸ್ಟ್ ರಿಜಿಸ್ಟರ್ಡ್ ಶಿವಮೊಗ್ಗ. ಈ ನಮ್ಮ ಸಂಸ್ಥೆಯು ಸಂಸ್ಥೆಯ ಸಂಸ್ಥಾಪಕರಾದ ಪರಿಶಿಷ್ಟ ಜಾತಿ ವರ್ಗದ ಹಾಗೂ ಇತರೆ ಹಿಂದುಳಿದ ವರ್ಗದ ಗ್ರಾಮೀಣ ಹೆಣ್ಣು ಮಕ್ಕಳ ಏಳಿಗೆಯ ಧೀಮಂತ ನಾಯಕರಾದ ಅಸ್ತಂಗತ ಬಿ ಬಸವಲಿಂಗಪ್ಪನವರ ನೇತೃತ್ವದಲ್ಲಿ ಹಾಗೂ ಸಂಸ್ಥೆಯ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಶಿವಮೊಗ್ಗದ ರವೀಂದ್ರನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯನ್ನು 2ನೇ ಅಕ್ಟೋಬರ್ 1982 ಸ್ಥಾಪಿಸಿದರು. ಅಸ್ತಂಗತ ಬಿ ಬಸವಲಿಂಗಪ್ಪನವರೊಂದಿಗೆ ಹಿರಿಯ ಸದಸ್ಯರಾದ ಶ್ರೀ ಸಿಎಚ್ ಹಾಲಪ್ಪ, ಶ್ರೀ ಪುಟ್ಟರಾಜಪ್ಪ, ಶ್ರೀ ಟಿ ರಾಮಪ್ಪ, ಶ್ರೀ ಗುರುಲಿಂಗಪ್ಪ ಎಂ ಜವಳಿ, ಶ್ರೀ ಹೆಚ್ ಲಕ್ಷ್ಮೀಪತಯ್ಯ, ಶ್ರೀ ಪಿ ಗೋಪಾಲಕೃಷ್ಣ ಹಾಗೂ ಡಾಕ್ಟರ್ ಸಿ ಪಾರ್ವತಮ್ಮ ಇವರ ಸಹಕಾರದೊಂದಿಗೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬಂತೆ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಅತಿಯಾದ ಕಾಳಜಿ ವಹಿಸಿ ಮತ್ತು ಸುರಕ್ಷತೆಯನ್ನು ಕಾಪಾಡಿಕೊಂಡು ಗ್ರಾಮೀಣ ಪ್ರದೇಶದ ಬಡ ಕುಟುಂಬದ ಬಾಲಕಿಯರಿಗಾಗಿ ವಸತಿ ಶಾಲೆಯನ್ನು ತೆರೆದರು. ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ನಾವು ಸ್ಮರಿಸುತ್ತೇವೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ ಪ್ರಸನ್ನ ಕುಮಾರ್, ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಆರ್ ಪ್ರಸನ್ನ ಕುಮಾರ್, ಖಜಾಂಚಿಗಳಾದ ಸನ್ಮಾನ್ಯ ಶ್ರೀ ಕೆ ವಿ ರುದ್ರಪ್ಪ, ಸದಸ್ಯರಾದ ಶ್ರೀ ಬಿ ಚೈತನ್ಯ, ಸದಸ್ಯರಾದ ಶ್ರೀಮತಿ ಡಾಕ್ಟರ್ ಸವಿತಾ ರಘುನಂದನ್ ಹಾಗೂ ಯುವ ಸದಸ್ಯರಾದಂತಹ ಶ್ರೀ ಪಿ ವರುಣ್ ಮತ್ತು ಶ್ರೀಮತಿ ವರ್ಷಾ ಸೂರಜ್ ರವರೆಲ್ಲರ ಸಹಕಾರದೊಂದಿಗೆ ಸಂಸ್ಥೆಯು ವಸತಿ ಶಾಲಾ ಹೆಣ್ಣು ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಿದೆ ಎಂದು ತಿಳಿಸಲು ಸಂತೋಷ ಪಡುತ್ತೇನೆ. ನಮ್ಮ ವಸತಿ ಶಾಲೆಯಲ್ಲಿ 75% ಪರಿಶಿಷ್ಟ ಜಾತಿ ಹಾಗೂ ವರ್ಗದ ಮತ್ತು ಉಳಿದ 25% ಇತರೆ ಹಿಂದುಳಿದ ವರ್ಗಗಳ ಬಾಲಕಿಯರು 5ರಿಂದ 10ನೇ ತರಗತಿಯವರೆಗೆ ಪ್ರತಿ ತರಗತಿಯಲ್ಲಿ 40ರಂತೆ ಒಟ್ಟು 240 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದಾರೆ. ಇದುವರೆಗೂ 38 ಬ್ಯಾಚ್ SSLC ವಿದ್ಯಾರ್ಥಿನಿಯರು ತೇರ್ಗಡೆ ಹೊಂದಿ ಹಲವಾರು ಬಾರಿ 100%+ ಫಲಿತಾಂಶ ಗಳಿಸಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರಶಂಸಾ ಪತ್ರದೊಂದಿಗೆ ನಗದು ಬಹುಮಾನ ಗಳಿಸಿರುವುದನ್ನು ತಿಳಿಸಲು ಹರ್ಷಿಸುತ್ತೇವೆ. ನಮ್ಮ ವಸತಿ ಶಾಲೆಯಲ್ಲಿ ಗ್ರಾಮೀಣ ಪ್ರದೇಶದ ಹಾಗೂ ಅತ್ಯಂತ ಬಡ ಕುಟುಂಬದ ಬಾಲಕಿಯರು ವ್ಯಾಸಂಗ ಮಾಡುತ್ತಿದ್ದಾರೆ. ಅಂತಹ ಮಕ್ಕಳ ಏಳಿಗೆಗಾಗಿ ನಮ್ಮ ಸಂಸ್ಥೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಿಷನ್ ರಿಜಿಸ್ಟರ್ಡ್ ಪಬ್ಲಿಕ್ ಟ್ರಸ್ಟ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆ ರಾಗಿಗುಡ್ಡ ಶಿವಮೊಗ್ಗ ಶ್ರಮಿಸುತ್ತಿದೆ ಎಂದು ತಿಳಿಸಲು ಸಂತೋಷ ಪಡುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.
0: ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಪ್ರಾರಂಭವಾಗಿದ್ದು ಹೇಗೆ, ಹಾಗೆ ಈ ಶಾಲೆಯಲ್ಲಿ ಓದಿದಂತ ಸಾಕಷ್ಟು ಹೆಣ್ಣು ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಯನ್ನ ಅಲಂಕರಿಸಿದ್ದಾರೆ, ವಿದ್ಯಾರ್ಥಿಗಳೆಲ್ಲ ವಿದ್ಯಾವಂತರಾಗ್ಲಿಕ್ಕೆ ಕಾರಣಕರ್ತರಾದಂತಹ ಬಿ ಬಸವಲಿಂಗಪ್ಪನವರ ಅಂದುಕೊಂಡಂತಹ ಕನಸು ಈಗ ನನಸಾಗಿದೆ. 245 ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನ ಪಡೆಯುವ ಮೂಲಕ ಒಳ್ಳೆಯ ಶಿಕ್ಷಣವನ್ನ ಈ ಶಾಲೆ ಕೊಡ್ತಾ ಇದೆ ಎಂಬ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಟ್ಟಂತ ಶ್ರೀಮತಿ ಸುಧಾ ಟಿ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯಲ್ಲಿ 8ನೇ ತರಗತಿ ಓದ್ತಾ ಇರುವಂತಹ ವರ್ಷ ಒಂದು ಭಾವಗೀತೆಯನ್ನ ಹಾಡ್ತಾರೆ, ಕೇಳೋಣ.
2: ನನ್ನ ಹೆಸರು ವರ್ಷ, ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ನಮ್ಮ ಶಾಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ. ನಾನು ಹಾಡುತ್ತಿರುವುದು ಭಾವಗೀತೆ. ಈ

ಏಕೆ ಮನ ನಗು ಯಾವ ಕ್ಷಣ, ಅಳು ಏಕೆ ಮನ ನಗು ಯಾವ ಕ್ಷಣ, ಬೊಂಬೆ ಆಟವಯ್ಯ ಜೀವನ, ಬೊಂಬೆ ಆಟವಯ್ಯ ಜೀವನ.

0: ಜೀವನ ಧನ್ಯವಾದಗಳು.
1: ಭಾವಗೀತೆಯನ್ನ ಪ್ರಸ್ತುತಪಡಿಸಿದಂತ ವರ್ಷಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯಲ್ಲಿ 10ನೇ ತರಗತಿ ಓದ್ತಾ ಇರುವಂತಹ ಕೀರ್ತಿ ಡಿ ಇವರು ಒಂದು ಕಥೆಯನ್ನ ಹೇಳ್ತಾರಂತೆ. ಯಾವ ಕಥೆಯನ್ನ ಕೀರ್ತಿ ಹೇಳ್ತಾರೆ ಅಂತ ಕೇಳೋಣ ಬನ್ನಿ.
2: ನನ್ನ ಹೆಸರು ಕೀರ್ತಿ ಡಿ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸ್ವಾರ್ಥ ತ್ಯಾಗ ಎಂಬುದರ ಬಗ್ಗೆ ಕಥೆಯನ್ನು ಮಂಡಿಸಲು ಇಚ್ಛಿಸುತ್ತೇನೆ. ವಿಜಯಪುರದಲ್ಲಿ ಸತ್ಯವ್ರತನೆಂಬ ಬ್ರಾಹ್ಮಣನಿದ್ದನು. ಅವನು ಅಜನ್ಮ ದರಿದ್ರನಾಗಿ ಭಿಕ್ಷೆ ಬೇಡಿ ತಮ್ಮ ಕುಟುಂಬವನ್ನು ಸಲಹುತ್ತಿದ್ದನು. ಅವನ ಕುಟುಂಬದಲ್ಲಿ ಹೆಂಡತಿ, ಮಗ, ಸೊಸೆ ಹೀಗೆ 4 ಜನರಿದ್ದರು. ಆ ಬ್ರಾಹ್ಮಣನು ಸದಾಚಾರ ಸಂಪನ್ನನು, ಸದ್ಗುಣಿಯು, ಸದಾಶೀಲನು ಆಗಿದ್ದನು. ಹೀಗಿರುತ್ತಿರಲು ಒಂದು ಸಮಯದಲ್ಲಿ ದೇಶದಲ್ಲಿ ದೊಡ್ಡ ಬರಗಾಲ ಉಂಟಾಯಿತು. ಆಗ ಬ್ರಾಹ್ಮಣನಿಗೆ ತನ್ನ ಕುಟುಂಬದ ರಕ್ಷಣೆ ಮಾಡುವುದು ಬಹಳ ಕಠಿಣವಾಗಿತ್ತು. ಪಟ್ಟಣದಲ್ಲಿ ಹೋಗಿ ಭಿಕ್ಷೆ ಬೇಡಿದರೆ ಯಾರು ಒಂದು ಹಿಡಿ ಧಾನ್ಯವನ್ನು ನೀಡುತ್ತಿಲ್ಲ. ಹೀಗಾಗಿ ಅವನು ತನ್ನ ಹೆಂಡರು ಮಕ್ಕಳೊಡನೆ ಹೇಗೆ ಉಪವಾಸ ಬಿದ್ದಿದ್ದನು. 9ನೆಯ ದಿನ ಮುಂಜಾನೆ ಅವನ ಹೆಂಡತಿಯು ಹಸಿವೆಯಿಂದ ಸಂಕಟ ಪಡುತ್ತಾ ಬ್ರಾಹ್ಮಣನಿಗೆ ಹೀಗೆಂದಳು: ಪತಿದೇವ, ನಾವು ಅನ್ನವಿಲ್ಲದೆ ಸಾಯುವ ಹೊತ್ತು ಬಂತು. ಒಂದೇ ಸವನೆ ನೀವು 8 ದಿವಸ ಪಟ್ಟಣದಲ್ಲಿ ಭಿಕ್ಷೆ ಬೇಡಿದರೂ ಯಾರು ಒಂದು ಹಿಡಿ ಧಾನ್ಯವನ್ನು ನೀಡಲಿಲ್ಲ. ಇನ್ನು ಮುಂದೆ ನಾವು ಬದುಕಲಾರೆವು. ಹಸಿವೆಯಿಂದ ನಾವು ಸಾಯುವುದೊಂದೇ ನಿಶ್ಚಿತವೆಂದು ಕಣ್ಣೀರು ಸುರಿಸಿದಳು. ಅದನ್ನು ನೋಡಿ ಬ್ರಾಹ್ಮಣನು ಸಂತಸಪಟ್ಟು, ಸಾಧ್ವಿ, ಏನೇ ಆಗಲಿ ಇದೊಂದು ದಿವಸ ಪಟ್ಟಣದಲ್ಲಿ ಭಿಕ್ಷೆ ಬೇಡುತ್ತೇನೆ. ಏನಾದರೂ ಸಿಕ್ಕರೆ ತರುತ್ತೇನೆ. ಇಲ್ಲದಿದ್ದರೆ ಉಪವಾಸ ಸಾಯುವುದೊಂದು ಇದ್ದೇ ಇದೆ ಎಂದು ಆ ಬ್ರಾಹ್ಮಣನು ಪುನಃ ಭಿಕ್ಷೆಗೆ ಹೋಗಿ ಪಟ್ಟಣವನ್ನು ಸುತ್ತಿದನು. ಯಾರು ಒಂದು ಮುಷ್ಟಿ ಹಿಟ್ಟನ್ನು ಕೂಡ ನೀಡಲಿಲ್ಲ. ಆ ಬಳಿಕ ಸಂತಪದಿಂದ ಬ್ರಾಹ್ಮಣನು ಮೊರೆ ಒಣಗಿಸಿಕೊಂಡು ಒಂದು ಓಣಿಯಲ್ಲಿ ಹಾಯ್ದು ಬರುತ್ತಿರುವಾಗಲೇ ಒಂದು ಮಹಡಿಯ ಮೇಲೆ ನಿಂತಿದ್ದ ಒಬ್ಬ ಶ್ರೀಮಂತನು ಮುಖ ಒಣಗಿಸಿಕೊಂಡು ಹೋಗುತ್ತಿದ್ದ ಆ ಬ್ರಾಹ್ಮಣನನ್ನು ಕರೆದು, ಬ್ರಾಹ್ಮಣನೇ, ನಿನ್ನ ಮುಖವನ್ನು ನೋಡುತ್ತಿರಲಿಕ್ಕೆ ನೀನು ಯಾವುದೋ ಒಂದು ಚಿಂತೆಯಲ್ಲಿದ್ದಂತೆ ಕಾಣುತ್ತದೆ ಎಂದನು. ಅದಕ್ಕೆ ಬ್ರಾಹ್ಮಣನು, ಹೌದು ಶ್ರೀಮಂತರೇ, ಭಿಕ್ಷೆಗೆ ಹೋಗಿದ್ದೆ. ಎಲ್ಲಿಯೂ ಏನು ದೊರೆಯುತ್ತಿಲ್ಲ. ಇಂದಿಗೆ 9 ದಿನಗಳಾದರೂ ನನ್ನ ಕುಟುಂಬವು ಬರಗಾಲದ ಸಾವಿಗೆ ತುತ್ತಾಗಿದೆ ಎಂದನು. ಆಗ ಶ್ರೀಮಂತನು ಕನಿಕರಪಟ್ಟು ಒಳಗೆ ಹೋಗಿ ಒಂದು ಬೊಗಸೆ ತುಂಬಾ ಹಿಟ್ಟು ತಂದು ನೀಡಿ ಕಳುಹಿಸಿದನು. ಬ್ರಾಹ್ಮಣನು ಹರ್ಷದಿಂದ ಮನೆಗೆ ಹೋಗಿ ಹೆಂಡತಿಯು ಕೈಯಲ್ಲಿ ಹಿಟ್ಟು ಕೊಟ್ಟಳು. ಅವಳು ತಡ ಮಾಡದೆ ಒಲೆಯ ಮೇಲೆ ಹಚ್ಚಿಟ್ಟು ಆ ಹಿಟ್ಟಿನಿಂದ ಒಂದೇ ಒಂದು ರೊಟ್ಟಿಯನ್ನು ಮಾಡಿ ಅದನ್ನು ಭಾಗ ಮಾಡಿ ಎಲ್ಲರನ್ನೂ ಒಲೆಗೆ ಮುಂದೆ ಕರೆದು ಒಬ್ಬೊಬ್ಬರಿಗೊಂದು ಗಿರ್ದ ರೊಟ್ಟಿಯನ್ನು ಕೊಟ್ಟಳು. ಹಾಗೆ ಅವರೆಲ್ಲರೂ ಹಸಿವೆಯಿಂದ ಅಪಹರಿಸುತ್ತಿದ್ದರು. ತುತ್ತು ಮುರಿದು ಬಾಯಲ್ಲಿ ಇಟ್ಟುಕೊಳ್ಳಬೇಕನ್ನುವಷ್ಟರಲ್ಲಿ ಹೊರಗೆಯಿಂದ ಓರ್ವ ಅತಿಥಿಯು ಬಂದು, ಭಿಕ್ಷಾಂದೇಹಿ ಎಂದನು. ಆ ಶಬ್ದ ಬ್ರಾಹ್ಮಣನ ಕಿವಿಗೆ ಬಿದ್ದ ಕೂಡಲೇ ಯಾರು ರೊಟ್ಟಿಯ ತುತ್ತನ್ನು ಬಾಯಲ್ಲಿ ಹಾಕದೊಡನೆ ಹೇಳಿದರು. ಅಷ್ಟರಲ್ಲಿ ಆ ಅತಿಥಿಯು ಒಳಗೆ ಬಂದು, ಪುಣ್ಯಾತ್ಮರೇ, 10 ದಿವಸಗಳಿಂದ ಹೊಟ್ಟೆಗೆ ಅನ್ನವಿಲ್ಲ, ಸಾಯುತ್ತೇನೆ. ಪ್ರಾಣದಾನ ಮಾಡಿ ಕಾಪಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದನು. ಆ ಮಾತು ಕೇಳಿದೊಡನೆ ಸತ್ಯವ್ರತನು ತನ್ನ ಪಾಲಿನ ಗಿದ್ದ ರೊಟ್ಟಿಯನ್ನು ಕೊಟ್ಟು, ಸ್ವಾಮಿ, ನಿಮ್ಮ ಹಸಿವೆಯನ್ನು ಕಳೆದುಕೊಳ್ಳಿರೆಂದು ಆ ಅತಿಥಿಯು ಆ ಗಿರ್ದ ರೊಟ್ಟಿಯನ್ನು ಗಪಗಪನೆ ತಿಂದು, ಅಯ್ಯೋ, ಹೊಟ್ಟೆ ತುಂಬಲಿಲ್ಲ, ಇನ್ನೂ ಸಂಕಟವಾಗುತ್ತದೆ ಎಂದು ಬಡಿದುಕೊಳ್ಳಲಾರಂಭಿಸಿದನು. ಅದನ್ನು ನೋಡಿ ಬ್ರಾಹ್ಮಣನ ಹೆಂಡತಿಯು, ಸ್ವಾಮಿ, ಇದೊಂದು ಗಿರ್ದ ರೊಟ್ಟಿಯು ನಿಮ್ಮ ಪಾಲಿನದೆ ಎಂದು ಕೊಟ್ಟು ಬಿಟ್ಟಳು. ಅತಿಥಿಯು ಅದನ್ನು ತಿಂದು, ಅಯ್ಯೋ, ಅರೆ ಹೊಟ್ಟೆಯಲ್ಲಿ ಮತ್ತಿಷ್ಟು ಸಂಕಟವಾಗಲಿಕ್ಕೆ ಹತ್ತಿತು ಎಂದನು. ಆಗ ಬ್ರಾಹ್ಮಣನು ಕುಮಾರನು ತನ್ನ ಪಾಲಿನ ಗಿರ್ದ ರೊಟ್ಟಿಯನ್ನು ಕೊಟ್ಟನು. ಅದಕ್ಕೂ ಅತಿಥಿಯು ಹೊಟ್ಟೆ ತುಂಬಲಿಲ್ಲವೆಂದು ಬಡೆದುಕೊಳ್ಳಲು ಸೊಸೆಯು ತನ್ನ ಪಾಲಿನ ಗಿರ್ದ ರೊಟ್ಟಿಯನ್ನು ಕೊಟ್ಟಳು. ಅದನ್ನು ತಿಂದು ಅತಿಥಿಯು, ಈಗ ನನ್ನ ಹಸಿವೆ ಹಿಂಗಿತು, ಪರಮಾನಂದವಾಯಿತು, ದೇವರೇ ನಿಮಗೆ ಕಲ್ಯಾಣವನ್ನುಂಟು ಮಾಡಲಿ ಎಂದು ಹರಸಿ ಹೊರಟು ಹೋದನು. ಅವನು ಹೋದ ಬಳಿಕ ಎಲ್ಲರೂ ಅದೇ ಸ್ಥಳದಲ್ಲಿ ಚಟಚಟನೆ ಒದ್ದಾಡಿ ಬೆಳಗಾಗುವುದರೊಳಗೆ ಇಹಲೋಕ ಯಾತ್ರೆಯನ್ನು ಮುಗಿಸಿಬಿಟ್ಟರು. ಇಷ್ಟಂತ ಬಳಿಕ ಅಲ್ಲಿಯೇ ಒಂದು ಗುದ್ದಿನಲ್ಲಿ ಇದ್ದದ್ದೆಲ್ಲವನ್ನು ಕಣ್ಣಾರೆ ಕಂಡು ಒಂದು ಮುಂಗುಸಿಯು ಆ ಒಲೆಯ ಮುಂದೆ ಒಂದು ಅಲ್ಲಿ ಬಿದ್ದ ಹಿಟ್ಟಿನ ಮೇಲೆ ತನ್ನ ಉಮೆಯಿಂದ ಉರುಳಾಡಾಕಿ ಆ ಮುಂಗಲಿಯು ಒಮ್ಮೊಮ್ಮೆ ಬಂಗಾರವಾಯಿತು. ಆಗ ಮುಂಗುಸಿಯು ಬ್ರಾಹ್ಮಣನ ಸ್ವಾರ್ಥ ತ್ಯಾಗ ಪಷ್ಟು ಈ ಭೂಮಿಯಲ್ಲಿ ಇನ್ನೆಲ್ಲಿಯಾದರೂ ಪರಾರ್ಥಕ್ಕಾಗಿ ಇಂಥ ಆತ್ಮ ಬಲಿದಾನ ರೂಪವಾದ ಯಜ್ಞವನ್ನು ಮಾಡುತ್ತಿದ್ದರೆ ಅಲ್ಲಿಗೆ ಹೋಗಿ ಇನ್ನುಳಿದ ಒಮ್ಮೆಯನ್ನು ಬಂಗಾರವನ್ನಾಗಿ ಮಾಡಿಕೊಳ್ಳಬೇಕೆಂದು ಹೊರಟಿತು. ಆ ಮುಂಗುಸಿಯು ದೇಶಗಳನ್ನು ತಿರುಗುತ್ತಾ ಹಸ್ತಿನಾವತಿಗೆ ಬಂದಿತು. ಅಲ್ಲಿ ಧರ್ಮರಾಜನು ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದ. ಲಕ್ಷಾವಧಿ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿ ಯಜ್ಞವನ್ನು ಮುಗಿಸಿ ಎಲ್ಲರೊಡನೆ ಯಜ್ಞ ಭೂಮಿಯಿಂದ ಹೊರಟು ಹೋಗಿದ್ದನು. ಅದನ್ನು ಕಂಡು ಮುಂಗುಸಿಯು ಒಬ್ಬ ಅತಿಥಿಗೆ ಒಂದು ರೊಟ್ಟಿಯನ್ನು ಕೊಟ್ಟ ಪುಣ್ಯದಿಂದ ಆ ರೊಟ್ಟಿ ಮಾಡಿದ ಒಲೆಯ ಮುಂದಿನ ಹಿಟ್ಟಿನಲ್ಲಿ ಉರುಳಾಡಿದಕ್ಕೆ ನನ್ನ ಮೈ ಬಂಗಾರವಾಯಿತು. ಲಕ್ಷಾವಧಿ ಜನರನ್ನು ಪಕ್ವನದಿಂದ ಸಂತೋಷಪಡಿಸಿದ ಈ ಯಜ್ಞ ಭೂಮಿಯಲ್ಲಿ ಉರುಳಾಡಿದರೆ ಯಾರ ಮೈ ಬಂಗಾರವಾಗಲಿಕ್ಕಿಲ್ಲ ಎಂದು ಹೋಗಿ ಯಜ್ಞ ಮಂಟಪದಲ್ಲಿ ಬಿದ್ದ. ಬೆಲ್ಲ ಬೇಳೆಗಳ ಕಸದಿಂದ ಉರುಳಾಡಿತು. ಹಾಗೆ ಮುಂಗುಸಿಯು ಕೂದಲು ಕೆಸರಿನಿಂದ ಒಂದಕ್ಕೊಂದು ಅಂಟಿಕೊಂಡು ಅದನ್ನು ನೋಡಿ ಮುಂಗುಸಿಯು ಚೀ, ನಿಸ್ವಾರ್ಥ ತ್ಯಾಗದ ಯಜ್ಞವಲ್ಲ, ಸ್ವಾರ್ಥಕ್ಕಾಗಿ ಮಾಡಿದ ಯಜ್ಞ, ಇದರಲ್ಲಿ ಏನೂ ಅರ್ಥವಿಲ್ಲವೆಂದು ಆ ಯಜ್ಞವನ್ನು ಹಳಿದು ಹೊರಟು ಹೋಯಿತು. ತಾತ್ಪರ್ಯ: ಜಗತ್ತಿನಲ್ಲಿ ಸ್ವಾರ್ಥ ಜೀವಿಗಳು ನಿದ್ದೆಗೆಡುವುದು, ಪರಾರ್ಥ ಜೀವಿಗಳು ಲೋಕವ್ಯಾಧರಾಗಿ ಜನ್ಮ ಸ್ವಾರ್ಥಕತೆಯನ್ನು ಪಡೆಯುವರು. ಧನ್ಯವಾದಗಳು.
1: ಸ್ವಾರ್ಥ ತ್ಯಾಗ ಅನ್ನುವಂತಹ ಒಂದು ಒಳ್ಳೆಯ ಕಥೆಯನ್ನ ಕೀರ್ತಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಕೀರ್ತಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿನಿ ಪಾವನಿ ಒಂದು ಇಂಗ್ಲಿಷ್ ಪೊಯಮ್ ಅನ್ನ ಹೇಳ್ತಾರೆ, ಕೇಳೋಣ.
3: ಮೈ ನೇಮ್ ಇಸ್ ಪಾವನಿ ಆರ್ ಮೈ ಸ್ಕೂಲ್ ನೇಮ್ ಇಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇಂಗ್ಲಿಷ್ ಪೊಯಮ್ ಹೇಳ್ತಾ ಇದ್ದೀನಿ. ರಿಟನ್ ಬೈ William Shakespeare. The quality of mercy. The quality of mercy is no shrine. It droppeth as the gentle rain from heaven upon the place beneath, upon the place beneath.

0: force of temporal power, the attribute to away and majesty, wherein doth sit the dead of fear of king, but mercy is above this captured sway. The quality of mercy is no shrine, it droppeth as the gentle rain from heaven upon the place beneath, upon the place beneath. It is an thorn in the heart of kings, it is an attribute to God himself, and earthly power doth then shows likest gods when mercy seasons justice. William Shakespeare
1: ಅವರ ರಚನೆಯ ಒಂದು ಇಂಗ್ಲಿಷ್ ಪದ್ಯವನ್ನ ಪಾವನಿಯವರು ತುಂಬಾ ಚೆನ್ನಾಗಿ ಹಾಡಿದ್ರು. ಪಾವನಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಗಿಗುಡ್ಡದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ಪೂರ್ವಿಕಾ, ಇವರೊಂದು ಇಂಗ್ಲಿಷ್ ಸ್ಟೋರಿಯನ್ನ ಹೇಳ್ತಾರಂತೆ. ಯಾವ ಇಂಗ್ಲಿಷ್ ಸ್ಟೋರಿ ಹೇಳ್ತಾರೆ ಅಂತ ಅವರೇ ಹೇಳ್ತಾರೆ, ಕೇಳೋಣ ಬನ್ನಿ.
4: ಮೈ ನೇಮ್ ಇಸ್ ಪೂರ್ವಿಕಾ, ಐ ಆಮ್ ಸ್ಟಡಿಂಗ್ 6th standard. ಐ ಆಮ್ ಟೆಲ್ ದ ಇಂಗ್ಲಿಷ್ ಸ್ಟೋರಿ, ಎ ಲಯನ್ ಅಂಡ್ ಎ ಮೌಸ್. ಒನ್ಸ್ ಅಪಾನ್ ಎ ಟೈಮ್ ದೇ ಲಿವ್ಡ್ ಎ ಲಯನ್ ಅಂಡ್ ಎ ಮೌಸ್. ಒನ್ ಡೇ ದ ಲಯನ್ ವಾಸ್ ಎ ಸ್ಲೀಪಿಂಗ್, ದ ಮೌಸ್ ಸ್ಟಾರ್ಟೆಡ್ ಪ್ಲೇಯಿಂಗ್ ಆನ್ ಇಟ್. ದ ಲಯನ್ ವೋಕ್ ಅಪ್, ಹಿ ಕಾಟ್ ಅಪ್ ದ ಮೌಸ್ ಅಂಡ್ ವಾಸ್ ಗೋಯಿಂಗ್ ಟು ಕಿಲ್. ದ ಮೌಸ್ ರಿಕ್ವೆಸ್ಟೆಡ್ ಫಾರ್ ಫರ್ಗಿವ್ನೆಸ್. ದ ಲಯನ್ ಇಟ್ ಲೆಟ್ ಹಿಮ್ ಗೋ. ಆಫ್ಟರ್ ಸಮ್ ಡೇಸ್ ದ ಲಯನ್ ಕಾಟ್ ಇನ್ ಎ ನೆಟ್, ದ ಮೌಸ್ ಕಟ್ ದ ನೆಟ್ ವಿತ್ ಹಿಸ್ ಟೀತ್. ದ ಲಯನ್ ವಾಸ್ ಫ್ರೀ, ಹಿ ಥ್ಯಾಂಕ್ಡ್ ದ ಮೌಸ್. ಮೋರಲ್, ಡೂ ಗುಡ್ ಹ್ಯಾವ್ ಗುಡ್. ಥ್ಯಾಂಕ್ ಯು.
1: ಪೂರ್ವಿ ಹೇಳಿದಂತಹ ಕತೆ ಚೆನ್ನಾಗಿತ್ತಲ್ವಾ? ನಾವು ಒಬ್ಬರಿಗೆ ಒಳ್ಳೇದನ್ನ ಬಯಸಿದ್ರೆ ಅವರು ಕೂಡ ನಮ್ಗೆ ಒಳ್ಳೇದನ್ನ ಮಾಡ್ತಾರೆ. ಆದ್ರಿಂದ ಪರಸ್ಪರ ಒಬ್ಬರಿಗೆ ಒಬ್ರು ಸಹಾಯವನ್ನ ಮಾಡಬೇಕು. ಆಗ ಮಾತ್ರ ನಾವೆಲ್ಲರೂ ಖುಷಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯ ಎಂಬ ನೀತಿಯನ್ನ ಹೊಂದಿರುವಂತಹ ಕಥೆಯನ್ನ ಕೇಳಿದ್ವಿ. ಈಗ ಇದೇ ಶಾಲೆಯಲ್ಲಿ ಓದ್ತಾ ಇರುವಂತಹ ಬಿಂದುಶ್ರೀ, ಇವರೊಂದು ಅಭಿನಯ ಗೀತೆಯನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
5: ನನ್ನ ಹೆಸರು ಬಿಂದುಶ್ರೀ, ನಾನು 5ನೇ ತರಗತಿ ಓದುತ್ತಿದ್ದೇನೆ. ನಾನೀಗ ಅಭಿನಯ ಗೀತೆ ಹೇಳುತ್ತಿದ್ದೇನೆ. ಕನ್ನೆ ಕೇರು ಉಡಿಯೋ ಬುಳುಕನ್ ಕಾನ್, ಜಾತ್ರ ಒಳಗ ಮಿನ್ಕ ಮಿನ್ಕ ನೋಡುತ್ತಾಳು ಏನ್ ಸಿಂಗಾರ, ಮಿನ್ಕ ಮಿನ್ಕ ನೋಡುತ್ತಾಳು ಏನ್ ಸಿಂಗಾರ. ಅಕ್ಕಿ ನೋವಿನ ಸೀರೆ ಒಟ್ಟು ಗತ್ತಿನಿಂದ ಮಾಡಿ ಹೋಗು, ಏತತ್ತ ಹೋಗುತ್ತಾಳೆ ಇಲ್ಲ ಎಚ್ಚರ. ಕನ್ನೆ ಕೇರು ಉಡಿಯೋ ಬುಳುಕನ್ ಕಾನ್, ಜಾತ್ರ ಒಳಗ ಮಿನ್ಕ ಮಿನ್ಕ ನೋಡುತ್ತಾಳು ಏನ್ ಸಿಂಗಾರ, ಮಿನ್ಕ ಮಿನ್ಕ ನೋಡುತ್ತಾಳು ಏನ್ ಸಿಂಗಾರ. ಅಕ್ಕಿ ಸಿಂಗ ಹೇಳುತ್ತೀನಿ ಬಂಗಾರ ಬಳೆ ಕೈಯಾಗಿಟ್ಟು ಗುಂಗುರ್ ಕೂಲುತ್ತಾಳೆ ಒಳಗೆ ನಾಗರಾವ. ಅಕ್ಕಿ ಸಿಂಗ ಹೇಳುತ್ತೀನಿ ಬಂಗಾರ ಬಳೆ ಕೈಯಾಗಿಟ್ಟು ಗುಂಗುರ್ ಕೂಲುತ್ತಾಳೆ ಒಳಗೆ ನಾಗರಾವ. ಬಾಗುತ್ತ ಬಳುಕುತ್ತ ಬಾಗುತ್ತ ಬಳುಕುತ್ತ ಬಾಗುತ್ತ ಬಳುಕುತ್ತ ಬಾಗುತ್ತ ಬಳುಕುತ್ತ ಬಂದಳು ಜಾತ್ರೆಗೆ ಚಳ ಚಳ, ಬಂದಳು ಜಾತ್ರೆಗೆ ಚಳ ಚಳ. ಕನ್ನೆ ಕೇರಿ ಉಡಿಯೋ ಬುಳಗನ್ ಜಾತ್ರ ಒಳಗ ಮಿನ್ಕ ಮಿನ್ಕ ನೋಡುತ್ತಾಳು ಏನ್ ಸಿಂಗಾರ, ಮಿನ್ಕ ಮಿನ್ಕ ನೋಡುತ್ತಾಳು ಏನ್ ಸಿಂಗಾರ. ಗಲ್ ಗಲ್ ಗೆಜ್ಜೆ ಕಟ್ಟಿ ಜಲ್ ಜಲ್ ಎಜ್ಜೆ ಹಾಕಿ, ಗಲ್ ಗಲ್ ಗೆಜ್ಜೆ ಕಟ್ಟಿ ಜಲ್ ಜಲ್ ಎಜ್ಜೆ ಹಾಕಿ, ಕಣ್ಮನ ಸೆಳೆಯುವ ವಯ್ಯಾರ. ಜಗಿಯತ ನಗಿಯತ ಆಡತ ಕುಣಿಯತ, ಜಿಗಿಯತ ನಗಿಯತ ಆಡತ ಕುಣಿಯತ.

0: ಏನೋ ಅಯ್ಯಾರ, ಧನ್ಯವಾದಗಳು.
1: ಅಭಿನಯ ಗೀತೆಯನ್ನ ಹಾಡಿದಂಥ ಬಿಂದುಶ್ರೀಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿನಿ ಅರ್ಚನಾ ಒಗಟುಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ಅರ್ಚನಾ. ನಾನು ಓದುತ್ತಿರುವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ. ನಾನು ಹೇಳುತ್ತಿರುವುದು ಒಗಟು. ಬಿಳಿ ಲಂಗದ ಹುಡುಗಿ ಎಳೆದ್ರೆ ಬರ್ತಾಳೆ, ಬಿಟ್ರೆ ಓಡ್ತಾಳೆ. ಏನ್ ಗೊತ್ತಾ, ಬೀಡಿ ಹೊಗೆ. ಅಂತಪ್ಪನ ತೋಟದಲ್ಲಿ ಇಂತಿಂತ ಹಣ್ಣು ತೊಟ್ಟಿಲ್ಲ ತುದಿ ಇಲ್ಲ, ಹಂಗಂದ್ರೆ ಮುದ್ದೆ. ಒಂದು ಬಿಟ್ಟು ಒಂದು ಇರಲ್ಲ, ಊರೆಲ್ಲ ಸುತ್ತಾವೆ, ಹಾಗಾದ್ರೆ ಚಪ್ಪಲಿ. ಸಮುದ್ರದಲ್ಲಿ ಬಿಳಿ ಬಾಲ ಹಾಕಿಕೊಂಡು ನೋಡ್ತಿರ್ತಾವೆ ಬಂಗಾರದ ಮುತ್ತು, ಆದ್ರೆ ದೀಪ. ಕಿರೀಟ ಇರುತ್ತೆ ರಾಜ ಅಲ್ಲ, ಮೂರು ಕಣ್ಣಿರುತ್ತೆ ಮುಕ್ಕಣ್ಣ ಅಲ್ಲ, ಹೊಟ್ಟೆ ತುಂಬಾ ನೀರಿರುತ್ತೆ ಸಮುದ್ರ ಅಲ್ಲ ಎಳ್ನೀರು. 12 ಇಡ್ಲಿ, 3 ಚಮಚ, 1 ಬೌಲ್ ಸಾಂಬಾರ್, ಹಾಗಾದ್ರೆ ಗಡಿಯಾರ. 5 ಮನೆಗೆ ಒಂದೇ ಅಂಗಳ, ಅಂಗೈ. ಬಿಳಿ ತಟ್ಟೆಯಲ್ಲಿ ಕರಿ ಮುದ್ದೆ, ಕಣ್ಣು. ಪರಮಾತ್ಮನ ತೂತಲ್ಲಿ ಒಂದೇ ಒಂದು ದಾರ, ಹಾಗಾದ್ರೆ ಸೂಜಿ ದಾರ.
1: ಒಗಟುಗಳನ್ನ ಹೇಳಿದಂಥ ಅರ್ಚನೆಗೆ ಧನ್ಯವಾದಗಳನ್ನು ಹೇಳ್ತಾ, ಸ್ನೇಹಿತರೆ, ಈ ಒಗಟುಗಳು ನಮ್ಮ ಜನಪದ ಸಾಹಿತ್ಯದ ಒಂದು ಮುಖ್ಯ ಪ್ರಕಾರ ಅಂತಾನೆ ಹೇಳ್ಬೋದು. ಕನ್ನಡದಲ್ಲಿ ಇದನ್ನ ಒಡುಪು ಅಂತ ಕೂಡ ಕರೀತಾರೆ. ಒಗಟು ನಮ್ಮ ಬುದ್ಧಿಶಕ್ತಿಗೆ, ನಮ್ಮ ಬುದ್ಧಿಶಕ್ತಿಯ ಪರೀಕ್ಷೆಗೆ ಒಂದು ಸವಾಲು ಅಂತಾನೆ ಹೇಳ್ಬೋದು. ಹಿಂದೆಲ್ಲ ಮದುವೆ ಮನೆಗಳಲ್ಲಿ, ಮದುವೆಯಲ್ಲಿ ಗಂಡು ಹೆಣ್ಣಿನ ಹೆಸರು ಹೇಳುವಾಗ, ಹೆಣ್ಣು ಗಂಡಿನ ಹೆಸರು ಹೇಳುವಾಗ ಒಡಪಿನ ಮೂಲಕನೇ ಹೆಸರನ್ನ ಕೂಡ ಹೇಳ್ಬೇಕಿತ್ತಂತೆ. ಅಂತ ಪದ್ಧತಿ ಕೂಡ ಇತ್ತಂತೆ. ಆದ್ರಿಂದ ಇದು ಹಿಂದಿನ ಕಾಲದಲ್ಲಿ ತುಂಬಾ ಜನ ಒಡಪುಗಳನ್ನ ಬಳಸ್ತಾ ಇದ್ರು. ಇತ್ತೀಚೆಗೆ ಈ ಒಡುಪುಗಳು ಅಥವಾ ಒಗಟುಗಳು ಕಣ್ಮರೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇಂತಹ ಒಗಟುಗಳನ್ನ ಹೇಳಿದಂತಹ ಅರ್ಚನೆಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯ ವಿದ್ಯಾರ್ಥಿನಿ ಅಮೃತ ಇವರು ಕವನ ವಾಚನವನ್ನ ಮಾಡ್ತಾರೆ, ಕೇಳೋಣ.
3: ನನ್ನ ಹೆಸರು ಅಮೃತ ಟಿಪಿ. ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ಸ್ವರಚಿತ ಕವನ ವಾಚನ. ಜೀವನವಿದೆ ನೆಮ್ಮದಿ ಇಲ್ಲ, ಜೀವನವಿದೆ ಅರ್ಥನೇ ಇಲ್ಲ. ನಗುವಿಗೆ ಇರುವ ಬೆಲೆ ನೋವಿಗಿಲ್ಲ, ಹಾಗೆಯೇ ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ. ಇದೇ ಪ್ರಪಂಚ, ವಾದ ಮಾಡಿ ಕೆಟ್ಟವರಾಗಬೇಡಿ, ಮೌನವಾಗಿದ್ದು ಬಿಡಿ, ಕಾಲವೇ ಉತ್ತರ ನೀಡುತ್ತದೆ. ಮನಸ್ಸಿಗೆ ಎಷ್ಟೇ ನೋವಿದ್ರೂ ಮುಖದ ಮೇಲೆ ಮಾತ್ರ ಯಾವಾಗಲೂ ನಗು ಇರಬೇಕು. ಯಾಕಂದ್ರೆ ಎಲ್ಲರಿಗೂ ಮೊದಲು ಕಾಣೋದು ಮುಖದ ಮೇಲಿನ ನಗುವೇ ಹೊರತು ಮನಸ್ಸಲ್ಲಿರೋ ನೋವಲ್ಲ. ಮುಂಜಾನೆ ಮುಖದಲ್ಲಿ ನಗು ಇರಲಿ, ಹೃದಯದಲ್ಲಿ ಪ್ರೀತಿ ಇರಲಿ, ಬೇರೆಯವರ ಮನಸ್ಸಿನಲ್ಲಿ ನಮ್ಮ ಮೇಲೆ ವಿಶ್ವಾಸವಿರಲಿ. ಆದರೆ ಜೀವನದಲ್ಲಿ ಒಂದು ಅತ್ಯಂತ ದೊಡ್ಡ ಗುರಿ ಇರಲಿ. ಕಹಿ ನೆನಪುಗಳು ಮರೆಯಾಗಲಿ, ಸಿಹಿ ನೆನಪುಗಳು ಚಿರವಾಗಿರಲಿ, ಸುಖ ದುಃಖಗಳು ಸಮವಾಗಿರಲಿ, ಹೊಸ ದಿನಗಳಲ್ಲಿ ನೀ ಕಂಡ ಕನಸು ನನಸಾಗಲಿ ಎಂದು ಹಾರೈಸುವ ನನ್ನ ಶಿಕ್ಷಕರು ಸ್ನೇಹಿತರು. ಮಾತು ಕೊಡುವವರು ಹೃದಯವಂತರು, ಕೊಟ್ಟ ಮಾತು ಉಳಿಸಿಕೊಳ್ಳುವವರು ಛಲವಂತರು. ಮಾತಿನ ಜೊತೆಗೆ ತಮ್ಮ ಕನಸನ್ನು ಇಟ್ಟು ನಡೆಸುವವರು ನಿಜವಾದ ತಂದೆ ತಾಯಿಯರು. ಒಂದು ಹೂವಿಗೆ ಚಿಟ್ಟೆ ಕೇಳುತ್ತೆ, ನೀನೆಲ್ಲರಿಗೂ ಸುಗಂಧ ನೀಡ್ತೀಯಲ್ಲ, ನಿನ್ಗೇನ್ ಸಿಗತ್ತೆ ಅಂತ. ಹೂವು ಹೇಳುತ್ತೆ, ಕೊಟ್ಟು ಬಯಸೋದು ಪ್ರೀತಿ, ಕೇಳದೆ ಬಯಸುವುದು ಸ್ನೇಹ. ಸ್ನೇಹ ಅನ್ನೋದು ಒಂದು ಅಕ್ಕಿಯ ತರ, ಅದನ್ನು ಬಿಗಿಯಾಗಿ ಹಿಡಿದರೆ ಸಾಯುತ್ತದೆ, ಮೃದು ಆಗಿ ಹಿಡಿದರೆ ಆರಿ ಹೋಗುತ್ತದೆ, ಅದನ್ನು ಪ್ರೀತಿಯಿಂದ ಹಿಡಿದರೆ ಪ್ರೀತಿಯಿಂದ ಜೊತೆ ಇರುತ್ತದೆ. ಧನ್ಯವಾದಗಳು.
1: ಸ್ವರಚಿತ ಕವನ ವಾಚನವನ್ನ ಮಾಡಿದಂತ ಅಮೃತಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇರುವಂತಹ ಯಶಸ್ವಿನಿ ಇವರು ಒಂದು ಕನ್ನಡ ಪದ್ಯವನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
4: ನನ್ನ ಹೆಸರು ಯಶಸ್ವಿನಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ. ನಾನು ಹಾಡುತ್ತಿರುವುದು ಕನ್ನಡ ಕಂಠಪಾಠ.

0: ಧನ್ಯವಾದಗಳು.
1: ಕನ್ನಡ ಪದ್ಯವನ್ನ ಹಾಡಿದಂತಹ ಯಶಸ್ವಿನಿಗೆ ಧನ್ಯವಾದಗಳನ್ನು ಹೇಳ್ತಾ ಸ್ನೇಹಿತರೆ, ಇದೇ ರೀತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
7: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
6: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
7: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
9: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಗಿಗುಡ್ಡದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಚೈತನ್ಯ ಒಂದು ಜನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ.
10: ನನ್ನ ಹೆಸರು ಚೈತನ್ಯ ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ. ನಾನು ಜನಪದ ಗೀತೆಯನ್ನು ಹಾಡುತ್ತೇನೆ. ಭಾಗ್ಯ

ತೋರುವಾರೆ ತವರೂರ, ಮುತ್ತೈದೆಯಲೆ ಹೆಣ್ಣೆ ತೋರುವಾರೆ ತವರೂರ. ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ಆಲೆ ಆಡುತ್ತಾವೆ ಗಾಣ

0: ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಧನ್ಯವಾದಗಳು.
1: ಜನಪದ ಗೀತೆಯನ್ನ ಪ್ರಸ್ತುತಪಡಿಸಿದಂತಹ ಚೈತನ್ಯಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿನಿ ವಾಣಿಶ್ರೀ ಇಂಗ್ಲಿಷ್ ರೈಮ್ಸ್ ಒಂದನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
2: ಮೈ ನೇಮ್ ಇಸ್ ವಾಣಿಶ್ರೀ. ಮೈ ಪೋಯಮ್ ದ ರೈನ್ಬೋ ರಿಟನ್ ಬೈ ಕ್ರಿಶ್ಚಿಯನ್ ರೊಸೆಟ್ಟಿ. ಬರ್ಡ್ಸ್ ಸೇಲ್ ಇನ್ ದ ರಿವರ್ಸ್ ಅಂಡ್ ಶಿಪ್ಸ್ ಸೇಲ್ ಆನ್ ದ ಸೀಸ್. ಬರ್ಡ್ಸ್ ಸೇಲ್ ಇನ್ ದ ರಿವರ್ಸ್ ಅಂಡ್ ಶಿಪ್ಸ್ ಸೇಲ್ ಆನ್ ದ ಸೀಸ್. ಬಟ್ ನೌ ದ ಸೀಲ್ across the sky as prettier far than these. But clouds to sail across the sky as prettier far than these. Boats sail in the rivers and ships sail on the seas. Boats sail in the rivers and ships sail on the seas. There are bridges on the rivers as pretty as you please. There are bridges on the rivers as pretty as you please. Boats sail in the rivers and ships sail on the seas. Boats sail in the rivers and ships sail on the seas. But the bullet bridges heaven and over it tops the trees. But the bullet bridges heaven and over it tops the trees. Boats sail in the rivers and ships sail on the seas. Boats sail in the rivers and ships sail on the seas. And builds the road from earth to sky as prettier far than these. And builds the road from earth to sky as prettier far than these. Boats sail in the rivers and ships sail on the seas. Boats sail in the rivers and ships sail on the seas.
1: ಇಂಗ್ಲಿಷ್ ರೈಮ್ಸ್ ಹೇಳಿದಂತಹ ವಾಣಿಶ್ರೀಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯಲ್ಲಿ ಹಿಂದಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶ್ರೀಮತಿ ಮಮತಾ ಇವರು ಒಂದು ಜನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
3: ನಾನು ಹಾಡುತ್ತಿರುವಂತಹ ಹಾಡು ಜನಪದ ಗೀತೆ.

0: ಧನ್ಯವಾದಗಳು.
1: ಮಹಾದೇವನನ್ನ ಕುರಿತಾದಂತಹ ಒಂದು ಸುಂದರವಾದಂತಹ ಹಾಡನ್ನ ಪ್ರಸ್ತುತಪಡಿಸಿದಂತ ಮಮತಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಗಿಗುಡ್ಡದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇರುವಂತಹ ವಿದ್ಯಾಶ್ರೀ ಗಾದೆಗಳನ್ನ ಹೇಳ್ತಾರೆ, ಕೇಳೋಣ.
5: ನನ್ನ ಹೆಸರು ವಿದ್ಯಾಶ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೆ. ನನ್ನ ಶಾಲೆಯ ಹೆಸರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ. ನಾನು ಗಾದೆ ಮಾತನ್ನು ಹೇಳುತ್ತಿದ್ದೇನೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು. ನಿಲಯಕ್ಕೊಂದು ನಿಲುವು ಕನ್ನಡಿ, ಜೀವಕ್ಕೊಂದು ಜೀವಂತ ಕನ್ನಡಿ. ದಣಿದ ದೇಹಕ್ಕೆ ಸುಖ ನಿದ್ದೆ, ಸುಖ ನಿದ್ದೆಯಿಂದ ಉತ್ತಮ ಆರೋಗ್ಯ. ಆರೋಗ್ಯವಂತ ವ್ಯಕ್ತಿ ದೇಶದ ಆಸ್ತಿ. ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ. ಜ್ಞಾನದಿಂದ ಪಾಠ, ಆರೋಗ್ಯದಿಂದ ಆಟ. ಅವಸರವೇ ಆಪತ್ತಿಗೆ ಕಾರಣ. 1000 ಬಾರಿ ಸೋತರು ಇನ್ನೊಮ್ಮೆ ಪ್ರಯತ್ನಿಸು. ಮೈಯನ್ನು ಬಾಗಿಸು, ಮನವನ್ನು ತಗ್ಗಿಸು. 1000 ಬಾರಿ ಸೋತರು ಇನ್ನೊಮ್ಮೆ ಪ್ರಯತ್ನಿಸು. ಮೈಯನ್ನು ಬಾಗಿಸು, ಮನವನ್ನು ತಗ್ಗಿಸು. ಕಣ್ಣಿರುವ ತನಕ ನೋಟ, ಕಾಲಿರುವ ತನಕ ಓಟ. ಶಕ್ತಿಯಿಂದ ಕೆಲಸ ಮಾಡಿ ಯುಕ್ತಿಯಿಂದ ಸಾಗಿಸಿ. ಕೈ ಕೆಸರಾದರೆ ಬಾಯಿ ಮೊಸರು. ಹೆಚ್ಚು ಮಾತನಾಡುವರು ಒಳ್ಳೆಯ ಕೆಲಸಗಾರದ ಅಲ್ಲ. ಆಟದಿಂದ ಆರೋಗ್ಯ, ಆಟದಿಂದ ಆನಂದ. 7 ಎದ್ದೇಳು ಗುರಿ ಮುಟ್ಟ ತನಕ ನಿಲ್ಲದಿರು.
1: ಗಾದೆ ಮಾತುಗಳನ್ನ ಹೇಳಿದಂತಹ ವಿದ್ಯಾಶ್ರೀಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಇದೇ ಶಾಲೆಯ ವಿದ್ಯಾರ್ಥಿನಿ ಸ್ನೇಹ TM ಇವರು ಒಂದು ಭಾವ ಗೀತೆಯನ್ನ ಹಾಡ್ತಾರೆ, ಕೇಳೋಣ. ಬನ್ನಿ.
6: ನನ್ನ ಹೆಸರು ಸ್ನೇಹ TM. ನನ್ನ ಶಾಲೆಯ ಹೆಸರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆ, ರಾಗಿಗುಡ್ಡ, ಶಿವಮೊಗ್ಗ. ನಾನು ಹೇಳುತ್ತಿರುವುದು ಭಾವಗೀತೆ.

0: ಧನ್ಯವಾದ.
1: ಒಂದು ಒಳ್ಳೆಯ ಭಾವಗೀತೆಗೆ ಧ್ವನಿಯಾದಂಥ ಸ್ನೇಹಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿನಿ ದೀಪಿಕಾ ಇವರು ವಿಜ್ಞಾನಿಯ ಪರಿಚಯವನ್ನ ಮಾಡ್ಕೊಡ್ತಾರೆ. ಯಾವ ವಿಜ್ಞಾನಿಯ ಪರಿಚಯವನ್ನ ಮಾಡ್ಕೊಡ್ತಾರೆ ಅಂತ ದೀಪಿಕಾ ಹೇಳ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ದೀಪಿಕಾ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಿಜ್ಞಾನಿಯ ಬಗ್ಗೆ ತಿಳಿಯಿರಿ. ಅಣ್ಣಾಮಣಿ ಒಬ್ಬ ಭಾರತೀಯ ವಿಜ್ಞಾನಿ, ಭಾರತದ ಹವಾಮಾನ ಮಹಿಳೆ ಎಂದು ಹೆಸರಾಗಿದ್ದಾರೆ. ಅವರು ಹೆಚ್ಚಿನ ಸಂಖ್ಯೆಯ ಹವಾಮಾನ ಮಾಪನ ಉಪಕರಣಗಳನ್ನು ಕಂಡುಹಿಡಿದರು ಮತ್ತು ನಿರ್ಮಿಸಿದರು. ಇದು ಅಂತಹ ಸಾಧನಗಳಿಗಾಗಿ ಇತರ ರಾಷ್ಟ್ರಗಳ ಮೇಲಿನ ಭಾರತದ ಅವಲಂಬನೆಯನ್ನು ಕಡಿಮೆ ಮಾಡಿತು. ಭಾರತದಲ್ಲಿ ಪವನ ಶಕ್ತಿ ಮತ್ತು ಸೌರಶಕ್ತಿಯನ್ನು ಬಳಸುವ ಸಾಧ್ಯತೆಗಳನ್ನು ಅವರು ಅನ್ವೇಷಿಸಿದರು. ಅವರ ಕಾರ್ಯವು ಭಾರತದ ನವೀಕರಿಸಬಹುದಾದ ಇಂಧನದಲ್ಲಿ ಜಾಗತಿಕ ನಾಯಕರಲ್ಲಿ ಒಬ್ಬರಾಗಲು ಸಹಾಯ ಮಾಡಿತು. ಧನ್ಯವಾದಗಳು.
1: ಭಾರತದ ಒಬ್ಬ ಪ್ರಮುಖ ಮಹಿಳಾ ವಿಜ್ಞಾನಿ ಮತ್ತು ಹವಾಮಾನ ತಜ್ಞರಾದಂಥ ಶ್ರೀಮತಿ ಅಣ್ಣಾಮಣಿಯವರ ಪರಿಚಯವನ್ನ ತಿಳಿಸ್ಕೊಟ್ಟಂತ ದೀಪಿಕಾಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿ ಅಮೋಘ ಒಂದು ಹಾಡನ್ನ ಹಾಡ್ತಾರೆ. ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ ಬನ್ನಿ.
3: ನನ್ನ ಹೆಸರು ಅಮೋಘ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ. ನಾನು ಜನಪದ ಗೀತೆಯನ್ನು ಹೇಳುತ್ತಿದ್ದೇನೆ.

0: ಅರ ಅರನೇ ಧನ್ಯವಾದಗಳು.
1: ಮಹಾದೇವನನ್ನ ಕುರಿತಾದಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಹಾಡಿದಂತಹ ಅಮೋಘ್ಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿನಿ ಪವಿತ್ರ ಇವರು ಸ್ವರಚಿತ ಕವನವನ್ನ ವಾಚನ ಮಾಡ್ತಾರೆ, ಕೇಳೋಣ.
2: ನನ್ನ ಹೆಸರು ಪವಿತ್ರ ಕೆಟಿ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕವನವನ್ನು ಹೇಳುತ್ತೇನೆ. ನಮ್ಮಂತ ಮಿಡಲ್ ಕ್ಲಾಸ್ ಅವರ ಪ್ರಾಬ್ಲಮ್ ಏನ್ ಗೊತ್ತಾ? ಕೈ ಚಾಚ್ ಬೇಡೋಕೆ ಸ್ವಾಭಿಮಾನ ಒಪ್ಪಲ್ಲ, ಸಹಾಯ ಮಾಡೋಕೆ ಪರಿಸ್ಥಿತಿ ಬಿಡಲ್ಲ, ನಾವು ಚಾಚು ಅಷ್ಟು ಬಡವರಲ್ಲ, ದಾನ ಮಾಡೋಷ್ಟು ಶ್ರೀಮಂತರಲ್ಲ. ಅತಿಯಾಗಿ ಮಾತನಾಡಿದರೆ ವಿವಾದ, ಅನವಶ್ಯಕವಾಗಿ ಮಾತನಾಡಿದರೆ ಅವಮಾನ, ಅವಶ್ಯಕವಾಗಿ ಮಾತನಾಡಿದರೆ ಗೌರವ. ನಮಗೆ ಪರಿಚಯ ಆಗೋ ಪ್ರತಿ ಪರ್ಸನ್ ಕೂಡ ಒಂದು ಏನಾದ್ರೂ ಒಂದು ಪಾಠ ಕಲಿಸೋಗ್ತಾರೆ. ಉತ್ತರವಿಲ್ಲದ ಪ್ರಶ್ನೆಗಳು, ನಿದ್ದೆ ಇಲ್ಲದ ರಾತ್ರಿಗಳು, ನೆಮ್ಮದಿ ಇಲ್ಲದ ಹಗಲುಗಳು, ಮರೆತು ಹೋದ ಮನಸ್ಸುಗಳು, ಮರೆಯದೆ ಬರುವ ಕಣ್ಣೀರು, ಕಳೆದು ಹೋದ ಆ ನೆನ್ನೆಗಳು, ಕಾಣದೆ ಬರುವ ನಾಳೆಗಳು, ಆದರೂ ಸದ್ದಿಲ್ಲದಂತೆ ಸಾಗುತ್ತಿದೆ ಈ ಜೀವನದ ಹೆಜ್ಜೆಗಳು.
1: ಈಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಸ್ನೇಹ ಇವರು ಒಂದು ಜನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ.
3: ನನ್ನ ಹೆಸರು ಸ್ನೇಹ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಜನಪದ ಗೀತೆಯನ್ನು ಹೇಳುತ್ತಿದ್ದೇನೆ. ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ,

ಿದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಗೆ ಚಂದಕ್ಕಿ ಮ್ಯಾಲೆ ಬಿಲ್ಪತ್ರೆ ತುಳಸಿದಳವ ಮಾದಪ್ಪನ ಪೂಜೆ.

ದೇವನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟದ ಕಂಡಗೋರ್ಗೆ ಅಟ್ಟಿ ಹಂಬಲ ವ್ಯಾಕ ಬೆಟ್ಟದ

0: ಧನ್ಯವಾದಗಳು.
1: ಜನಪದ ಗೀತೆಯನ್ನ ಪ್ರಸ್ತುತಪಡಿಸಿದಂತಹ ಸ್ನೇಹಗೆ ಧನ್ಯವಾದಗಳನ್ನು ಹೇಳ್ತಾ, ಮಕ್ಕಳ ಕಾರ್ಯಕ್ರಮಗಳನ್ನ ಕೇಳ್ತಾ ಕೇಳ್ತಾ ಸಮಯ ಸರಿದಿದ್ದೇ ಗೊತ್ತಾಗಿಲ್ಲ, ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ಕೊನೆಯದಾಗಿ ಶಾಲೆಯ ಶಿಕ್ಷಕರಾದಂತಹ ಸುನೀತಾ ಅವರು ಮಾತಾಡ್ತಾರೆ, ಕೇಳೋಣ.
2: ಸಮಸ್ತ ಕೇಳುಗರಿಗೆ ನನ್ನ ಅನಂತ ಅನಂತ ವಂದನೆಗಳು. ನಾನು ಸುನೀತಾ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೀನಿ. ಇಂದು FM ರೇಡಿಯೋದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಬಂದಿರುವುದು ಬಹಳ ಸಂತಸದ ಸಂಗತಿಯಾಗಿದೆ. ನಮ್ಮ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತರಲು ಬಹಳ ಸಹಾಯಕವಾಗಿದೆ. ಪ್ರಸ್ತುತ ಫೋನು ಇಂಟರ್ನೆಟ್ಗಳ ಕಾಲದಲ್ಲಿ ಮಕ್ಕಳು ಅದಕ್ಕೆ ಫುಲ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಈ ತರ ಕಾರ್ಯಕ್ರಮಗಳನ್ನ ಶಾಲೆಗಳಲ್ಲಿ ಮತ್ತೆ ಸಮಾಜದಲ್ಲಿ ಅಳವಡಿಸ್ಕೊಂತ ಹೋಗೋದ್ರಿಂದ ಮಕ್ಕಳಲ್ಲಿರುವ ಸೃಜನಾತ್ಮಕ ಕಲೆ ಕ್ರಿಯಾತ್ಮಕ ಕಲೆಯನ್ನ ಹೊರತರಲು ಇದು ಬಹಳ ಸಹಾಯಕವಾಗುತ್ತದೆ. ಮೇಡಮ್, ಪ್ರತಿ ವರ್ಷನೂ ಕೂಡ ನಮ್ಮಂತಹ ಅನುದಾನಿತ ಶಾಲೆಗಳಿಗೆ ಭೇಟಿ ನೀಡಿ ಅವರನ್ನ ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಧನ್ಯವಾದಗಳು ಮೇಡಮ್. ಈ ಶಾಲೆಯ ಮಕ್ಕಳು ಕೇವಲ ಓದಿನಲ್ಲಷ್ಟೇ ಮುಂದಿರದೆ ಇತರ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಹಾಗೆ ಇತರ ಸಹಪಠ್ಯ ಚಟುವಟಿಕೆಗಳಲ್ಲೂ ಸಹ ತೊಡಗಿಸಿಕೊಳ್ಳುವ ಮೂಲಕ ಶಾಲೆಗೆ ಕೀರ್ತಿಯನ್ನ ತಂದಿದ್ದಾರೆ. ಜೊತೆಗೆ ಈ ಶಾಲೆಯಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಕ್ರಾಫ್ಟ್ಗಳನ್ನ ಹೇಳ್ಕೊಡ್ತಾರೆ, ಕಸೂತಿಯನ್ನು ಹೇಳ್ಕೊಡ್ತಾರೆ, ಹಾಗೆ ಟೈಲರಿಂಗ್ ಇದೆಲ್ಲ ಕಲೆಯನ್ನು ಕೂಡ ಈ ಶಾಲೆಯ ಕ್ರಾಫ್ಟ್ ಟೀಚರ್ ಆದಂತ ಶ್ರೀಮತಿ ಮೇರಿ ಡಿಸೋಜ ಅವರು ತುಂಬಾ ಆಸಕ್ತಿಯಿಂದ ಮಕ್ಕಳಿಗೆ ಕಲಿಸುವ ಮೂಲಕ ಮಕ್ಕಳಿಗೆ ಓದಿನ ಜೊತೆಗೆ ಇತರ ಕೌಶಲ್ಯಗಳನ್ನ ಕೂಡ ಈ ಶಾಲೆಯಲ್ಲಿ ಹೇಳ್ಕೊಡ್ತಾ ಇರೋದು ವಿಶೇಷ ಅಂತಾನೆ ಹೇಳ್ಬೋದು. ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯ ಮಕ್ಕಳಿಂದ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಿದ್ವಿ. ಈ ಕಾರ್ಯಕ್ರಮ ಮಾಡಲು ಸಹಕರಿಸಿದಂತಹ ಶಾಲೆಯ ಪ್ರಾಂಶುಪಾಲರಾದಂತಹ ಶ್ರೀಮತಿ ಸಂಧ್ಯಾ ಅವರಿಗಿರ್ಬೋದು, ಹಾಗೆ ಈ ಶಾಲೆಯ ಕ್ರಾಫ್ಟ್ ಟೀಚರ್ ಆದಂತಹ ಶ್ರೀಮತಿ ಮೇರಿ ಡಿಸೋಜ ಇರ್ಬೋದು, ಹಾಗೆ ಎಲ್ಲ ಶಿಕ್ಷಕ ವೃಂದದವರಿಗೆ, ಪೋಷಕ ವರ್ಗದವರಿಗೆ, ಹಾಗೆ ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯ್ತು. ಇದು ನಮ್ಮ ಶಾಲಾ ಪ್ರತಿಭಾಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಮೇಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800 3090 309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ. ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರು, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನದ್ದು ಸೂಪರ್ವಾಗಿದ್ದೀನಿ, ನೀವೆಲ್ಲೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬೆಳಗಿನ ಸಮಯ 10 ಗಂಟೆ ಆಗಿದೆ, ನಿಮ್ ಜೊತೆ ಮಾತಾಡೋದಕ್ಕೆ ನಾನ್ ಬಂದಾಯ್ತು ಆರ್ಜೆ ಶ್ರೀಧರ್. ಇದು ಮಧುರ ಗಾನ ಕಾರ್ಯಕ್ರಮ. ಇದು ವೀಕೆಂಡ್ ಆಗಿರೋದ್ರಿಂದ ವೀಕೆಂಡ್ ಕೂಡ ಸೆಲೆಬ್ರೇಟ್ ಮಾಡ್ತಾ ಇರ್ಬೋದು, ಹಾಗೆ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊಂಡು ಹೊರಗಡೆ ಹೋಗ್ತಾ ಇರ್ಬೋದು ಫ್ಯಾಮಿಲಿ ಸಮೇತ. ಸೊ ಎಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ಆ್ಯಂಡ್ ನಾನಂತೂ ಟಿಫನ್ ಮುಗಿಸ್ಕೊಂಡು ಬಂದಾಯ್ತು. ಆ್ಯಂಡ್ ನೀವು ಕೂಡ ಟಿಫನ್ ಮಾಡ್ತಾ ಇದ್ರೆ ಟಿಫನ್ ಮಾಡ್ತಾ ನಮ್ಮ ಜೊತೆ ಇವತ್ತು ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ಹಾಗೆ ಇವತ್ತು ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂತಂದರೆ ನಮಗೆಲ್ಲ ಸ್ವಲ್ಪ ಬೇಸರ ಅನಿಸುತ್ತೆ. ಸ್ವರಲೋಕದ ಅನನ್ಯ ಪ್ರತಿಭೆ, ಭಾರತೀಯ ಚಿತ್ರರಂಗದ ಅಮರ ಕಂಠ, ದಕ್ಷಿಣ ಭಾರತದ ಸಂಗೀತ ಕೋಗಿಲೆ ಅಂತಲೇ ಹೆಸರುವಾಸಿಯಾಗಿರುವಂತಹ ಎಸ್ ಜಾನಕಿ ಅಮ್ಮನವರು ನಿನ್ನೆ ವಿಧಿವಶ ಆಗಿದ್ದಾರೆ. ಅವರ ಸ್ಮರಣಾರ್ಥವಾಗಿ ಅವರ ಹಾಡುಗಳನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಾಡ್ತಾ ಅವರಿಗೆ ಒಂದು ಸಂಗೀತ ನಮನವನ್ನು ಸಲ್ಲಿಸೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ,
8: ನಮಸ್ತೆ ಸರ್.
3: ನಮಸ್ತೆ,
8: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
3: ಸುಬ್ರಹ್ಮಣ್ಯ ಅವರು ಹೇಗಿದ್ದೀರಾ?
8: ನಾವು ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಾ ಸರ್?
3: ನಾವು ಚೆನ್ನಾಗಿದ್ದೀವಿ
8: ಸರ್.
3: ಇವತ್ತು ಎಸ್ ಜಾನಕಿ ಅಮ್ಮನವರ ಸ್ಮರಣಾರ್ಥವಾಗಿ ಅವರ ಹಾಡುಗಳನ್ನ ಹಾಡಬೇಕು.
8: ನನ್ನ ಫೇವರೇಟ್ ಸಿಂಗರ್ ಕೂಡ ಅವರೇ ಸರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಮ್ಮನೇ ಸರ್.
3: ಹೌದು, ಪ್ರತಿ ಸಾರಿ ಕಾಲ್ ಮಾಡಿದಾಗಲೂ ಕೂಡ ಹೇಳ್ತಾ ಇರ್ತೀರಾ.
8: ಹೌದು ಸರ್, ಮನೆಯಿಂದ ತುಂಬಾ ಬೇಸರ ಆಯ್ತು ಸರ್.
3: ಹೌದೌದು. ಸೊ ಹಾಗೆ ಅವರಿಗೆ ಅವರ ಸ್ಮರಣಾರ್ಥವಾಗಿ ಯಾವ ಹಾಡನ್ನ ಹಾಡ್ತೀರಾ ಸರ್?
8: ಸರ್, ನನ್ನ ಗೆದ್ದ ಮಗ ಚಿತ್ರದ ಒಂದು ಗೀತೆ ತಗೊಂಡಿದ್ದೀನಿ ಸರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಮ್ಮ ಅವರ ಹಾಡಿರೋದೆ. ಮಿಂಚಂತೆ ಮಿಂಚು ಮಿಂಚಿ ಕಣ್ಣು ಹೊಡೆದೆ, ಹೊಂಚಾಕಿ ಸಂಚು ಮಾಡಿ ನನ್ನ ಕರೆದೆ, ಮತಲ್ಲಿ ಇಂಪು ಕಂಡೆ, ರುತಲ್ಲಿ ರಂಗು ಕಂಡೆ, ಬಾಳಲ್ಲಿ ಹಾಸೆ ಕಂಡೆ, ಮತ್ತೆ ಮತ್ತೆ ಮತ್ತೆ. ಮಿಂಚಂತೆ ಮಿಂಚು ಮಿಂಚಿ ಕಣ್ಣು ಹೊಡೆದೆ, ಹೊಂಚಾಕಿ ಸಂಚು ಮಾಡಿ ನನ್ನ ಕರೆದೆ, ಮತಲ್ಲಿ ಇಂಪು ಕಂಡೆ, ರುತಲ್ಲಿ ರಂಗು ಕಂಡೆ, ಬಾಳಲ್ಲಿ ಹಾಸೆ ತಂದೆ, ಮತ್ತೆ ಮತ್ತೆ ಮತ್ತೇರಿದೆ, ಮೋಹಕ್ಕೆ ಮತ್ತೇರಿದೆ, ಗೊತ್ತಾಗದೆ ಸ್ನೇಹಕ್ಕೆ ಸುತ್ತಾಡಿದೆ, ಮನ್ಸಾರೆ ನೋಡಿ ಬಾಯಿ ತುಂಬ ಹಾಡಿ, ಉಲ್ಲಾಸ ಮೂಡಿ ಉತ್ಸಾಹ ಕೂಡಿ, ರೋಮಾಂಚ ಭಾವ ಬೇಡಿ ಓ ಮಂಚ ಜೀವ ಕಾಡಿ, ನಾನಂತೂ ನಿನ್ನೆ ಒಪ್ಪಿ ನಿನ್ನೆ ಅಪ್ಪಿ ಪೂರ ಬೆಪ್ಪದೆ. ಮಿಂಚಂತೆ ಮಿಂಚಿ ಮಿಂಚಿ ಕಣ್ಣು ಹೊಡೆದೆ, ಹೊಂಚಾಕಿ ಸಂಚು ಮಾಡಿ ನನ್ನ ಕರೆದೆ, ಮಾತಲ್ಲಿ ಇಂಪು ಕಂಡೆ, ರೂಪಲ್ಲಿ ರಂಗು ಕಂಡೆ, ಬಾಳಲ್ಲಿ ಆಸೆ ತಂದೆ ಮತ್ತೆ ಮತ್ತೆ.
3: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು.
8: ಥ್ಯಾಂಕ್ ಯು ಸೋ ಮಚ್ ಸರ್.
3: ಓಕೆ, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ಎಸ್ ಜಾನಕಿ ಅವರ ಹಾಡನ್ನು ಹಾಡಿದ್ರು. ಸೊ ಎಸ್ ಜಾನಕಿ ಅವರ ಅಗಲಿಕೆ ನಮ್ಮ ಕನ್ನಡ ಚಿತ್ರ ಸಂಗೀತಕ್ಕೆ ಅಪಾರವಾದಂತಹ ನಷ್ಟ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಸಾವಿರಾರು ಕನ್ನಡದ ಹಾಡುಗಳ ಮೂಲಕ ಶ್ರೋತೃಗಳ ಮನಸ್ಸಲ್ಲಿ ಉಳ್ಕೊಂಡಿದ್ದಾರೆ. ಸೊ ಹಾಗೆ ಅವರ ಹಾಡುಗಳು ಯಾವತ್ತಿಗೂ ಕೂಡ ಜೀವಂತವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತು ಎಸ್ ಜಾನಕಿ ಅವರ ಸ್ಮರಣಾರ್ಥವಾಗಿ ಹಾಡುಗಳನ್ನ ಹಾಡ್ಬೋದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ.
9: ಹಲೋ, ನಮಸ್ಕಾರ ಸರ್.
3: ನಮಸ್ತೆ ಮಹೇಶ್ ಅವರು.
9: ಹೌದು ಸರ್.
3: ಹೇಗಿದ್ದೀರಾ ಮಹೇಶ್ ಅವರೇ?
9: ಆರಾಮಿದ್ದೀನಿ ಸರ್.
3: ಓಕೆ, ಸೊ ಮಹೇಶ್ ಅವರು ಇವತ್ತು ಎಸ್ ಜಾನಕಿ ಅಮ್ಮ ಅವರ ಹಾಡುಗಳನ್ನ ಹಾಡಬೇಕು.
9: ಹೌದು ಸರ್.
3: ಸೊ ಯಾವ ಹಾಡನ್ನ ಹಾಡ್ತೀರಾ?
9: ಅವ್ರ ಆತ್ಮಶಾಂತಿ ಸಿಗಲಿ ಅಂತ ಕೋಣ ಸರ್. ಯಾಕೆಂದ್ರೆ 48,000 ಗೀತೆ ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅಂದ್ರೆ ಅವ್ರು ಕೇಳೋದಕ್ಕೆ ಎಷ್ಟೋ ಮನ್ಸಿಗಂತೂ ಉಲ್ಲಾಸ ಆಗುತ್ತೆ ಸರ್.
3: ಹೌದು.
9: ಓಕೆ ಸರ್, ಅವ್ರ ಸಾಯಿ ಆಗ್ಬಿಡ್ತೀನಿ ಸರ್.
3: ಹಾ ಹಾಡಿ.
9: ಹಾಗೆ ಇನ್ನೊಂದು ಮೊದಲನೇದಾಗಿ ಇನ್ನೊಂದು ಇವತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಜನ್ಮದಿನ ಇದೆ, ಹಾಗಾಗಿ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಸರ್.
3: ಓಕೆ ಓಕೆ. ಸೊ ಹಾಡಿ ಸರ್.
9: ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ, ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ, ನಿನ್ನ ಸಂಘದಲ್ಲಿ ಅಂಗಾಂಗ ಮಿಂಚಾಯಿತು, ಶೃಂಗಾರ ರಸಧಾರೆ ಹೊಳಲಾಯಿತು, ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಹೂಬಾಣ ಮೂಡಲು ಕಾಮನೆ ಬಿಲ್ಲು, ಈ ಪ್ರಾಣ ಮುಡಿವಾಯ್ತು ನಿನ್ನ ಸೇರಲು, ಹೂಬಾಣ ಹೂಡಲು ಕಾಮನ ಬಿಲ್ಲು, ಈ ಪ್ರಾಣ ಮುಡಿಪಾಯ್ತು ನಿನ್ನ ಸೇರಲು, ಉಸಿರಾಟ ನೀನು ಬಿಸಿಮಿಡು ಕಾಟ ನಾನು, ನಿನ್ನಲ್ಲಿ ನಾ ಮರುಳಾದೆನು, ನೀನೇ ಈ ಬಾಳ ಬಾನು. ಈ ಸಾಂಗ್ ಸರ್.
3: ಓಕೆ, ಥ್ಯಾಂಕ್ ಯು ಮಹೇಶ್ ಅವರ. ಮಹೇಶ್ ಅವರು ಕೂಡ ಕರೆ ಮಾಡಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ಪುಣ್ಯ ಸ್ಮರಣಾರ್ಥವಾಗಿ ಹಾಡುಗಳನ್ನ ಹಾಡಬೇಕು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೋ ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
10: ಹಲೋ,
3: ನಮಸ್ತೆ.
10: ನಮಸ್ತೆ, ಗುಡ್ ಮಾರ್ನಿಂಗ್.
3: ವೆರಿ ಗುಡ್ ಮಾರ್ನಿಂಗ್ ಮೀನಾ ಅವರು, ಹೇಗಿದ್ದೀರಾ?
10: ಚೆನ್ನಾಗಿದ್ದೀವಿ. ಓಕೆ, ಇನ್ನೊಂದು ಭಾರತ ದೇಶ ಇನ್ನೊಂದು ಗಾನಕ್ಕೆ ಹೋಗಲೆ ಕಳ್ಕೊಂಡು ಹಂಗಾಯ್ತು.
3: ಹೌದು. ಸೊ ಅವರ ಹಾಡನ್ನ ಹಾಡಬೇಕು.
10: ಭಾವಪೂರ್ಣ ಶ್ರದ್ಧಾಂಜಲಿ. ಅವ್ರು ಹಾಡಿದ್ದಾಳು.

நினைக்கிறேன் நான் பருவே.

0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಶಾಂತ್ ಮೀನಾ ಅವರೇ. ಓಕೆ, ಮೀನಾ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ಹಾಡನ್ನು ಹಾಡ್ತಾ ಎಂಜಾಯ್ ಮಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ಸ್ಮರಣಾರ್ಥವಾಗಿ ಹಾಡುಗಳನ್ನು ಹಾಡಬೇಕು. ಕರೆ ಮಾಡಿ ನಮ್ಮ ಸಂಖ್ಯೆ 9686962279 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ,
1: ಹಲೋ, ನಮಸ್ತೆ ಸರ್. ಶುಭೋದಯ.
0: ನಮಸ್ತೆ ಶುಭೋದಯ. ಉಮಾರು, ಹೇಗಿದ್ದೀರಾ?
1: ಆರಾಮಿದ್ದೀವಿ ಸರ್, ನೀವು?
0: ನಾವು ಆರಾಮಾಗಿದ್ದೀವಿ. ಇವತ್ತು ಎಸ್ ಜಾನಕಿ ಅವರ ಪುಣ್ಯ ಸ್ಮರಣಾರ್ಥವಾಗಿ ಹಾಡನ್ನ ಹಾಡಬೇಕು.
1: ಜಾನಕಮ್ಮನವರಿಗೆ ನಮ್ ಕಡೆಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ತುಂಬಾ ಬೇಜಾರಾಗತ್ತೆ.
0: ಹೌದು,
1: ಜಾನಕಮ್ಮ ಅವ್ರದ್ದೇ ತಗೊಂಡಿದ್ದೀನಿ ಸರ್ ಒಂದು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ

0: ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯನು ಬಿಡದಂತೆ ಹಿಡಿವೆ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲಿ ದಾಟಿ ನಲಿವೆ ನಗುವ ನಯನ ಮಧುರ ಮೌನ. ಧನ್ಯವಾದ ಸರ್.
1: ಓಕೆ, ಧನ್ಯವಾದಗಳು ನಿಮಗೂ ಕೂಡ. ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಹಾಡನ್ನು ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ 1938 ಏಪ್ರಿಲ್ 23ನೇ ತಾರೀಕು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೆಪ್ಪಲ್ಲಿಯಲ್ಲಿ ಎಸ್ ಜಾನಕಿ ಅವರು ಜನಿಸ್ತಾರೆ. ಕೇವಲ 19ನೇ ವಯಸ್ಸಿನಲ್ಲೇ ಚಿತ್ರಗಾಯನವನ್ನು ಆರಂಭಿಸ್ತಾರೆ. ಸಾವಿರಾರು ಹಾಡುಗಳ ಮೂಲಕ ಎಲ್ಲರ ಮನಸ್ಸಲ್ಲಿ ಕೂಡ ಉಳ್ಕೊಳ್ತಾರೆ. ಎಸ್ ಜಾನಕಿ ಅಮ್ಮವರ ಹಾಡುಗಳನ್ನು ಕೇಳ್ತಾ ಇದ್ರೆ ಮತ್ತೊಂದು ಸರಿ ಕೇಳ್ತಾ ಇರಬೇಕು ಅಂತ ಅನಿಸುವಂಥದ್ದು ನಿಜವಾಗ್ಲೂ ಹೌದು. ಸೊ ಹಾಗೆ ಅವರ ಹಾಡುಗಳನ್ನ ನೀವು ಕೂಡ ಕೇಳಿದ್ರ ಅಂತ ಅನ್ಕೊಳ್ತೀನಿ, ನೀವು ಕೂಡ ಹಾಡುಗಳನ್ನ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಳ್ತೀನಿ. ಇವತ್ತು ಅವರ ಸ್ಮರಣಾರ್ಥವಾಗಿ ಅವರ ಹಾಡುಗಳನ್ನ ಹಾಡಬೇಕು. ಕರೆ ಮಾಡಿ ನಮ್ಮ ಸಂಖ್ಯೆ 9686609962729 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಎಸ್ ಜಾನಕಿ ಅವರು ಹಾಡಿರುವಂತಹ ಒಂದು ಸೂಪರ್ ಆಗಿರುವಂತಹ ಹಾಡನ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಹಾಡನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಮಧುರ ಗಾನ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಟುವರ್ಡ್ಸ್ ಅನಿಮಲ್ಸ್, ಈ ನಾಯಿಗೆ ಬೆಕ್ಕಿಗೆ ಹೊಡೆಯೋದು, ಹೊಡೆದು ಬಿಟ್ಟು ಅದು ಕಲ್ಲು ಹೊಡೆಯೋದು, ಅದು ಪಟಾಕಿ ಹಚ್ಚೋದು, ಆ ನೋವು ಸಂಕಟವನ್ನು ಇವ್ರು ಎಂಜಾಯ್ ಮಾಡ್ತಾರೆ, ಆ ವಿಕೃತಿನ ಎಂಜಾಯ್ ಮಾಡ್ತಾರೆ
1: ಅರ್ಲಿ ಏಜಲ್ಲಿ.
0: ಅಂಡ್ ಡಿಸ್ಟ್ರಕ್ಷನ್ ಟು ಪ್ರಾಪರ್ಟಿ, ಗ್ಲಾಸ್ ಹೊಡೆಯೋದು, ಕಾರಿಂದ ಏನೋ ಹೊಡೆಯೋದು, ಗಾಜು ಹೊಡೆಯೋದು, ಬೇರೆಯವ್ರು ಟೈರ್ ಪಂಚರ್ ಮಾಡೋದು, ಈ ಥರ ಏನೇನೋ ಮಾಡ್ತಾ ಇರ್ತಾರೆ. ಜೊತೆಗೆ ಕದಿಯೋದು, ಲೈಯಿಂಗ್ ಆ್ಯಂಡ್ ಸ್ಟೀಲಿಂಗ್ ಆ್ಯಕ್ಟಿವಿಟಿ, ಮನೆಯಲ್ಲೇ ಏನಾರು ದುಡ್ಡು ಕದಿಯೋದು, ಹೋಗ್ಬಿಟ್ಟು ಏನೋ ತೊಗೊಂಡ್ಬಿಡೋದು. ಮೊನ್ನೆ ಒಂದು ಹುಡುಗ ಬಂದಿದ್ದ, ಮನೆಯಲ್ಲಿ ದುಡ್ಡು ಕದ್ಬಿಟ್ಟು ಇವರೆಲ್ಲ 10 ಜನ ಸೇರಿಬಿಟ್ಟು ಐಫೋನ್ ಆರ್ಡರ್ ಮಾಡಿದ್ದಾರೆ, ಗೌರ್ಮೆಂಟ್ ಶಾಲೆಗೆ ಹೋಗ್ತಿರೋ ಹುಡುಗ. ಯು ಕಾಂಟ್ ಇಮ್ಯಾಜಿನ್. ಸೊ ಈ ಥರ ಲೈಯಿಂಗ್, ಸ್ಟೀಲಿಂಗ್, ಗ್ಯಾಂಗ್ ಆ್ಯಕ್ಟಿವಿಟೀಸ್, ಸಣ್ಣ ಪುಟ್ಟ 4-5 ಹುಡುಗರನ್ನ ಕಟ್ಕೊಂಬಿಟ್ಟು ಅವನ ಮೇಲೆ ಇವನು ಒಂಥರ ಬಾಸಿಸಮ್ ಮಾಡೋದು, ರೌಡಿಸಮ್ ಟ್ರೇಟ್ಸ್ ಫಸ್ಟಿಗೆ ಶುರುವಾಗೋದು. ಈ ಥರ ಮಕ್ಕಳು ಏನು ಕಂಡಕ್ಟ್ ಡಿಸಾರ್ಡರ್ ಟ್ರೇಟ್ಸ್ ಮಕ್ಕಳಿರ್ತಾರೆ, ಇವರಿಗೆ ಆ ಇದರಲ್ಲಿ ಇಂಟರ್ವೆನ್ಷನ್ ಸಿಗಲಿಲ್ಲ, ಅವ್ರಿಗೆ ಯಾರು ಮನೋವೈದ್ಯಕೀಯ ಚಿಕಿತ್ಸೆ ಅಥವಾ ಕೌನ್ಸಿಲಿಂಗ್ ಸಿಗಲಿಲ್ಲ ಅಂದರೆ ಮುಂದೆ ಇವರೇ ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿಯಾಗಿ ಕನ್ವರ್ಟ್ ಆಗ್ತಾರೆ, ಸಮಾಜ ಘಾತುಕ ಶಕ್ತಿಗಳಾಗಿ. ಇದನ್ನ ಸ್ಟಡಿ ನೀವು ಒಂದು ಪ್ರತಿ ಯಾವುದೋ ಒಂದು ಜೈಲಲ್ಲಿ ಹೋಗ್ಬಿಟ್ಟು ನೀವು ಒಂದು ಸ್ಟಡಿ ಮಾಡಿದ್ರೆ, ಅಲ್ಲಿ 100 ಜನ ಇನ್ಮೇಟ್ಸ್ ಇದ್ದರೆ, ಜೈಲ್ ಇನ್ಮೇಟ್ಸು, ಅವ್ರದ್ದು ಒಂದು ಪರ್ಸನಾಲಿಟಿ ಅಸೆಸ್ಮೆಂಟ್ ಅಂತ ನಾವು ವ್ಯಕ್ತಿತ್ವ ಅದೊಂದು ಅಸೆಸ್ಮೆಂಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 60-70% ಅವ್ರು ಸಣ್ಣ ಮಕ್ಕಳಿರುವಾಗೇ ಈ ಟ್ರೇಟ್ಸ್ ಇರುತ್ತೆ, ಕಂಡಕ್ಟ್ ಡಿಸಾರ್ಡರ್ ಟ್ರೇಟ್ಸ್ ಮತ್ತು ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿ ಟ್ರೇಟ್ಸ್.
1: ಸಣ್ಣ ಮಕ್ಕಳಿರಬೇಕಾದ್ರೆ
0: ಅದು ಶುರುವಾಗದೆ ಆ ಏಜ್ನಲ್ಲಿ, 5-15.
1: ಓಕೆ.
0: ಸೊ ಅದು ಮುಂದೆ ಹೋಗ್ತಾ ಹೋಗ್ತಾ ಹೋಗ್ತಾ ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ.
1: ಏನು ಮಿಶ್ಚಿವೆಸ್ ಅಂತಾರೆ ಅದು?
0: ಓವರ್ ಮಿಶ್ಚಿವೆಸ್ಸು, ಲೈಯಿಂಗ್, ಕದಿಯೋದು, ಸುಳ್ಳು ಹೇಳೋದು, ಮತ್ತು ನಾನು ಹೇಳಿದ್ನಲ್ಲ ಹಿಂಸಾತ್ಮಕವಾಗಿ ಪ್ರಾಣಿಗಳಿಗೆ ಹೊಡೆಯೋದು ಅಥವಾ ಪ್ರಾಪರ್ಟಿನ ಡಿಸ್ಟ್ರಕ್ಟ್ ಮಾಡೋದು, ನಾವೇನೋ ತುಂಟ ಬಿಡು ಇದು ಬಿಡು ಅಂತ ಹೇಳಿ ಬಿಡ್ತಾ ಇರ್ತೀವಿ. ಕೆಲವೊಮ್ಮೆ ಅದು ಅಪರಾಧ ಮನಸ್ಥಿತಿಗೂ ಹೋಗ್ಬಿಡುತ್ತೆ ಅವ್ರಿಗೆ. ಅವ್ರಿಗೆ ಯಾರ ಬುದ್ಧಿವಾದ ಹೇಳ್ತಾ ಇದ್ರೆ, ಇದು ಹೇಳ್ತಾ ಇದ್ರೆ, ಅವರು ಅದನ್ನು ತಗೊಳ್ಳೋದಿಲ್ಲ, ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಆ್ಯಂಡ್ ಅವರಿಗೆ ವಾಪಸ್ ಬೈಯೋದು ಈ ಥರದೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಫಸ್ಟಿಗೆ ಐಡೆಂಟಿಫೈ ಮಾಡಿಬಿಟ್ಟು ಅವ್ರಿಗೆ ಬೇಕಾಗಿರತಕ್ಕಂಥ ಒಂದು ಟ್ರೀಟ್ಮೆಂಟು, ಕೌನ್ಸಿಲಿಂಗು ಮಾಡಿದ್ರೆ ಅಟ್ಲೀಸ್ಟ್ ಒಂದು 30-50% ವಿ ಕ್ಯಾನ್ ಅವಾಯ್ಡ್.
1: ಓಕೆ,
0: ಕಂಟಿನ್ಯೂಸ್ ಫಾಲೋಅಪ್ ಇಂದ.
1: ಓಕೆ, ಅಂದರೆ ಈಗ ಒಂದು ಫ್ಯಾಮಿಲಿ, ಸಪೋಸ್ ಅಪ್ಪ ಅಮ್ಮನಿಗೆ ಆ ರೀತಿ ಏನಾದರೂ ಮೈಂಡ್ ಸೆಟ್ ಇದ್ರೆ ಬೈ ಡಿಫಾಲ್ಟ್ ಅದು ಮಕ್ಕಳಿಗೆ ಬರುತ್ತಾ? ಕ್ರುಯಲ್ಟಿ ಅಪ್ಪ ಅಮ್ಮನಿಗಿದ್ರೆ ಬೈ ಡಿಫಾಲ್ಟ್ ಕೇಳ್ತಾ ಇರೋದು, ಜೆನೆಟಿಕಲ್ ಎಫೆಕ್ಟ್ ಆಗಿ ಮಕ್ಕಳು ಕೂಡ ಆ ರೀತಿ ಡೆವಲಪ್ ಆಗಕ್ಕೆ ಚಾನ್ಸ್ ಇದೆಯಾ ಡಾಕ್ಟ್ರೆ?
0: ಹೌದು, ಅಂದರೆ ಒಂದು ನಮ್ಮ ಜೀನ್ಸ್ ಅಂತಕ್ಕಂಥದ್ದು ಸದ್ಗುಣ ಇರ್ಬೋದು, ದುರ್ಗುಣ ಇರ್ಬೋದು. ತಂದೆ ತಾಯಿಯಲ್ಲಿ ಯಾವ ಗುಣಗಳಿರುತ್ತೆ ಅಥವಾ ಅವ್ರ ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಜ್ಜಿ ಅವ್ರ ಗುಣಗಳು ಸ್ವಲ್ಪ ಮಟ್ಟಿಗೆ ಬರೋ ಸಾಧ್ಯತೆ ಡೆಫಿನೆಟ್ಲಿ ಇರುತ್ತೆ, ಅದು ಜೀನ್ಸಲ್ಲಿ. ಬಟ್ ಇಟ್ಸ್ ಲೈಕ್ ಜೀನ್ಸ್ ವರ್ಸಸ್ ನಮ್ಮ ಸೊಸೈಟಿ ಅಥವಾ ನಮ್ಮ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ನಮ್ಮ ಆ ಮಗು ಬೆಳವಣಿಗೆ ರೀತಿ ಕೂಡ ಅಷ್ಟೇ ಮುಖ್ಯ ಆಗ್ತಾ ಹೋಗುತ್ತೆ. ಅವ್ನು ಯಾವ ವಾತಾವರಣದಲ್ಲಿ ಬೆಳೀತಾ ಇದ್ದಾನೆ, ಅವ್ರ ತಂದೆ ತಾಯಿ ಸಿಟ್ಟಾದಾಗ ಕೆಟ್ಟ ಭಾಷೆ ಬಳಸ್ತಾ ಇದ್ದಾರ, ಅವ್ರ ತಂದೆ ತಾಯಿ ಕರುಣೆ ಪ್ರೀತಿ ವಿಶ್ವಾಸದಿಂದ ಬೇರೆಯವ್ರ ಹತ್ರ ಸಂವಹಿಸ್ತಿದ್ದಾರ. ಸೊ ಇದನ್ನೆಲ್ಲ ನೋಡ್ಕೊಂಡು ಮಗು ಬೆಳೀತಾ ಇರುತ್ತೆ. ಆ ಮಗು ತಂದೆ ಯಾರಿಗೋ, ಅವ್ರ ಕೆಲಸಗಾರಿಗೋ ಯಾರಿಗೋ ಕೆಟ್ಟ ಕೊಳ್ಕೊ ಬೈಯೋದು, ಹೊಡೆಯೋದು ಅಥವಾ ಕೆಟ್ಟ ರೀತಿ ಅವನಿಗೇನನ್ಸುತ್ತೆ, ನಮ್ಮ ತಂದೆ ಮಾಡ್ತಾ ಇದ್ದಾರೆ, ಇಟ್ ಶುಡ್ ಬಿ ರೈಟ್, ಇಟ್ ಈಸ್ ನಾರ್ಮ್ ಅಂತ ಅನಿಸ್ತಾ ಇರುತ್ತೆ. ಈಗ ಮನೇಲಿ ತಂದೆ ಎಲ್ಲರ ಮುಂದೆ ಸಿಗರೇಟ್ ಸೇದೋದು ಅಥವಾ ಆಲ್ಕೋಹಾಲ್ ತೊಗೊಳೋದು ಮಾಡ್ತಾ ಇದ್ದಾರೆ, ಇಟ್ಸ್ ಓಕೆ ಟು ಸ್ಮೋಕ್, ಇಟ್ಸ್ ಓಕೆ ಟು ಡ್ರಿಂಕ್, ಈ ರೀತಿ ಆಗುತ್ತೆ. ಈಗ ಎಷ್ಟೋ ಮನೆ ಗೃಹ ಪ್ರವೇಶಗಳಲ್ಲಿ ನೋಡ್ತಾ ಇದ್ದೀವಿ, ಮುಂಚೆ ಸರ್ ಇದು ತುಳಸಿ ಕಟ್ಟೆ, ಇದು ದೇವ್ರ ಮನೆ ಅಂತ ತೋರಿಸೋರು, ಆದರೆ ಈ ಕೆಲವೊಂದು ಮನೆಗಳಲ್ಲಿ ಸರ್ ಇದು ಬಾರ್ ಕೌಂಟರ್ ಅಂತ ತೋರಿಸ್ತಾರೆ. ಸೊ ಸ್ವಾಭಾವಿಕವಾಗಿ ಆ ಮಕ್ಕಳಲ್ಲಿ ಆಲ್ಕೋಹಾಲ್ ಡಿಪೆಂಡೆನ್ಸ್ ಜಾಸ್ತಿ ಆಗೋ ಸಾಧ್ಯತೆ ಡೆಫಿನೆಟ್ಲಿ ಇರುತ್ತೆ. ಬಿಕಾಸ್ ಯು ಆರ್ ಗಿವಿಂಗ್ ದಟ್ ಅಟ್ಮಾಸ್ಫಿಯರ್ ಆ್ಯಂಡ್ ಕಲ್ಚರ್ ಫಾರ್ ಹಿಮ್ ಟು ಬಿಕಮ್ ಡಿಪೆಂಡೆಂಟ್ ಆನ್ ಆಲ್ಕೋಹಾಲ್.
1: ನಾನು ಹೇಳಿದ್ದು ಕ್ರುಯಾಲ್ಟಿ ಬಗ್ಗೆ ಡಾಕ್ಟರ್,
0: ಅಷ್ಟೇ.
1: ಈಗ ಹೆತ್ತ ಕರುಳನ್ನೇ ಅವನು ಚುಚ್ಚಬೇಕಾದ್ರೆ ಆತನಿಗೆ ಆತನ ಮೈಂಡ್ ಸೆಟ್ ಹೆಂಗಿರ್ಬೋದು ಸರ್?
0: ಬೇರೆ
1: ಈಗ ಥರ್ಡ್ ಪಾರ್ಟಿ, ನನಗೂ ನಿಮಗೂ ಅನಿಮಿಟಿ ಇರ್ತದೆ, ನಾನು ಡಾಕ್ಟರ್ ಅನ್ಬೋದು, ನೀವು ನನಗೆ ಜೆ ಪಿ ನೀವು ಹಂಗೆ ಅಂತ ಹೇಳ್ಬೋದು. ಆದರೆ ತನ್ನ ಸಾಕಿದ ತನ್ನ ಹೆತ್ತ ಒಡಗಳನ್ನೇ ಕೊಲ್ಲಬೇಕಾದ್ರೆ ಅವ್ರಿಗೇನು ಅನಿಸಲ್ವಾಗ?
0: ಅದೇ ಸರ್, ದಟ್ ಈಸ್ ದ ಪರ್ಸನಾಲಿಟಿ ಟ್ರೇಟ್. ಅಲ್ಲಿ ಏನಂದ್ರೆ ಕ್ಯಾಲೆಸ್ ಬಿಹೇವಿಯರ್ ಅಂತ ಹೇಳ್ತೀವಿ, ಲ್ಯಾಕ್ ಆಫ್ ಎಂಪತಿ, ಈ ಗುಣ ಇರುತ್ತೆ. ಲ್ಯಾಕ್ ಆಫ್ ಎಂಪತಿ ಅಂದರೆ ಕರುಣೆಯೇ ಇಲ್ಲದೆ ಇರತಕ್ಕಂಥದ್ದು. ಈಗ ನಾವು ಒಂದು ಏನೋ ಒಂದು ಪೆನ್ ಅಥವಾ ಸಿಟ್ಟು ಬಂದ ಕೆಳಗೆ ಎತ್ತಿ ಬಿಸಾಕ್ತೀವಿ, ನಮಗೇನಿಸುತ್ತೆ ಆ ಪೆನ್ ನಿರ್ಜೀವ, ಅದಕ್ಕೇನು ಭಾವನೆ ಇಲ್ಲ ಅನ್ಸುತ್ತೆ. ಈ ವ್ಯಕ್ತಿಗೆ ವ್ಯಕ್ತಿಗಳು ಕೂಡ ಅದೇ ರೀತಿ ಅನ್ಸುತ್ತೆ. ಪೆನ್ ಬಿಸಾಕಿದಾಗ ಇವ್ರಿಗೆ ಅಮ್ಮಂಗೂ ಚುಚ್ಚಿದ್ರೆ, ಅಮ್ಮ ನರಳಾಡೋದಾಗ್ಲಿ, ಅವಳು ನೋವಲ್ಲಿ ಕಣ್ಣೀರು ಹಾಕೋದಾಗ್ಲಿ, ಅವನಿಗೆ ಅದೇನೋ ಆ ಕರುಣೆ ಹುಟ್ಟಿಸೋದಿಲ್ಲ. ಅವನಿಗೆ ನನ್ನದು ಏನಿದೆ, ನನಗೆ ಏನೋ ಬೇಕು, ನನಗೆ ದುಡ್ಡು ಬೇಕು ಅಥವಾ ನಾನು ಹೇಳ್ದಂಗೆ ಕೇಳಬೇಕು, ಅದು ಮಾತ್ರ ಅವನ ಮೈಂಡಲ್ಲಿರುತ್ತೆ ಹೊರತು ಎದುರುಗಡೆ ವ್ಯಕ್ತಿಯ ಭಾವನೆಗೆ ನಾನು ಗೌರವ ಕೊಡಬೇಕು ಅಂತಕ್ಕಂಥ ಮನಸ್ಥಿತಿ ಅವರಲ್ಲಿ ಇರೋದಿಲ್ಲ.
1: ಓಹೋಹೋ, ಶ್ರುತಿಗಳೇ ಕೇಳ್ತಾ ಇದ್ದೀರಲ್ವಾ, ಮಾತು ಕೇಳ್ತಾ ಇದ್ರೆ ಮೈಯೆಲ್ಲ ಒಂಥರ ಆಗುತ್ತೆ, ಒಂಥರ ಅಯ್ಯಯ್ಯೋ ಈ ರೀತಿ ಇದೆಯಾ ನಮ್ಮ ಸಮಾಜ, ಈ ರೀತಿ ಇದೆಯಾ ನಮ್ಮ ದೇಶ, ಕುಟುಂಬಗಳಲ್ಲಿ ಈ ರೀತಿಯ ವ್ಯತಿರಿಕ್ತ ಇರ್ತದ, ಈ ರೀತಿ ಮಕ್ಕಳು ಕೂಡ ಬಿಹೇವ್ ಮಾಡ್ತಾರ ಅಂದರೆ ಮನೆ ಮೊದಲ ಪಾಠಶಾಲೆ ಅಂತ ನಾವು ಕೇಳಿದ್ದೀವಿ ಸಣ್ಣವಿರ್ಬೇಕಾದ್ರೆ. ನಾವು ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಯಾವ ರೀತಿ ಇರ್ತಾರೆ, ಬಹುಶಃ ಆ ಇಂಪಲ್ಸು ಕ್ಯಾರಿಯನ್ ಆಗ್ಬೋದು ಅಂತ ಡಾಕ್ಟ್ರ್ ಹೇಳ್ತಿದ್ದಾರೆ. ಸರ್, ತಂದೆ ತಾಯಿಗಳು ಈ ಬಾಲ್ಯದಲ್ಲಿ ಮಕ್ಕಳಿಗೆ ಫಾಲೋಅಪ್ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಡಾಕ್ಟ್ರ್, ಈಗಿನ ಈ ಟ್ರೆಂಡ್.

0: ಯಾಕೆಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಹೈ ಆಗಿದೆ, ಗಂಡ ಹೆಂಡತಿ ಇಬ್ರು ದುಡಿತಾನೆ ಇರಬೇಕು. ಕೆಲವು ಹೈಫೈ ಸೊಸೈಟಿಯಲ್ಲೂ ಕೂಡ ಈ ರೀತಿಯ ಟೆಂಡೆನ್ಸಿ ಡೆವಲಪ್ ಆಗಿದೆ ಅಲ್ವಾ ಡಾಕ್ಟ್ರೆ?
1: ಅಂದರೆ ಇದು ಇಟ್ ಈಸ್ ಎ ರಿಫ್ಲೆಕ್ಷನ್ ಒಂದು ಲೋವರ್ ಸೋಷಿಯೋ ಎಕನಾಮಿಕ್ ಕ್ಲಾಸ್ಗಳಲ್ಲಿ ಜಾಸ್ತಿ ಇದು. ಅಂದರೆ ತುಂಬ ಕಡು ಬಡತನದಲ್ಲಿ ಇರ್ತಕ್ಕಂಥವರಲ್ಲಿ ಈ ಥರ ಮಾನಸಿಕ ಸಮಸ್ಯೆಗಳಿರ್ಬೋದು ಅಥವಾ ಹಿಂಸೆ ಇರ್ಬೋದು ಇದು ಜಾಸ್ತಿ. ಅಟ್ ದ ಸೇಮ್ ಟೈಮ್ ತುಂಬ ಈಗ ನೀಶ್ ಫ್ಯಾಮಿಲೀಸ್ ಅಂತ ಹೇಳಿದ್ರೆ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅವರಲ್ಲಿ ಕೂಡ ಇದು ಕಂಡು ಬರುತ್ತೆ. ಅಂದರೆ ಎಲ್ಲ ವರ್ಗದಲ್ಲೂ ಇರುತ್ತೆ, ಆದರೆ ಕೆಲವು ವರ್ಗಗಳಲ್ಲಿ ಸ್ವಲ್ಪ ಜಾಸ್ತಿ. ಈಗ ಮೊನ್ನೆ ತಾವು ಸಿಯಾ ಮರ್ಡರ್ ಕೇಸ್ ಅಂತ ಎಂಗೇಜ್ಮೆಂಟ್ ಆಗಿರ್ತಕ್ಕಂಥ ಹುಡುಗನ್ನೇ ಪ್ರತಾಪದಿಂದ ತಳ್ಳಿಬಿಟ್ಟು ಬೆಟ್ಟದಿಂದ ತಳ್ಳಿ ಅವ್ನು ಸತ್ತೋಗಿದ್ದಾನೆ. ಬಿಕಾಸ್ ಶಿ ಹ್ಯಾಡ್ ಎ ಬಾಯ್ ಫ್ರೆಂಡ್, ಆ ಹುಡುಗನ ಜೊತೆ ಇವ್ ಆಗಬೇಕು ಅಂತ ಹೇಳ್ಬಿಟ್ಟು ಎಂಗೇಜ್ಮೆಂಟ್ ಆಗಿರೋ ಹುಡುಗನ್ನೇ ಸಾಯಿಸಿರ್ತಕ್ಕಂಥದ್ದು. ದೇ ಆರ್ ಕಮ್ ಫ್ರಮ್ ಎ ವೆರಿ ಎಜುಕೇಟೆಡ್ ಫ್ಯಾಮಿಲಿ, ರಿಚ್ ಫ್ಯಾಮಿಲೀಸ್, ಈ ಥರ ಎಲ್ಲ ಇರುತ್ತೆ. ಬಟ್ ನಾನು ಹೇಳಿದಾಗೆ ಆ ಒಂದು ಸಣ್ಣ ಏಜ್ನಲ್ಲೇ ನಾನು ಏನು ನಾನು ಟಿ ವಿಯಲ್ಲೋ ಅಥವಾ ಯಾವುದೋ ಫಿಲ್ಮಲ್ಲೋ ನೋಡಿರ್ತೀನಿ ಅದು ನಾನು ಎಕ್ಸಿಕ್ಯೂಟ್ ಮಾಡಿ ನಾನು ತಪ್ಪಿಸ್ಕೊಂಡು ನಾನು ಒಂದು ಯಾವುದೇ ಒಂದು ಆತ್ಮವಿಮರ್ಶೆ ಇಲ್ದಲೆ ನನಗೆ ಯಾವುದೇ ಒಂದು ಗಿಲ್ಟ್ ಇಲ್ದಲೆ ಆರಾಮಾಗಿ ಬದುಕ್ತೀನಿ ಅಂತಕ್ಕಂಥ ಒಂದು ಕೆಟ್ಟ ಮನಸ್ಥಿತಿ ಕೆಲವು ಯುವ ಜನತೆ ಬರ್ತಾ ಇದ್ದಾರೆ. ಗಿಲ್ಟ್ ಅನ್ನೋದು ಇರೋದಿಲ್ಲ.
0: ಓಕೆ, ಆ ಗಿಲ್ಟ್ ಇರೋದಿಲ್ಲ ಅಂದರೆ ಮನೆಯ ವಾತಾವರಣದಲ್ಲಿ ಒಳ್ಳೆತನ ಇದ್ದರೂ ಗಿಲ್ಟ್ ಹೊರಗಡೆಯಿಂದ ಇನ್ಫ್ಲುಯೆನ್ಸ್ ಆಗ್ಬೋದಲ್ವಾ ಅವರು?
1: ಅಲ್ಲ ಅದೇ, ಈಗ ನಾವು ಯಾವ ರೀತಿ ತಗೊಳ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಈ ಕೆಲವೊಬ್ರು ನೋಡಿರ್ತಾರೆ, ಕೆಲವು ಶ್ರೇಷ್ಠ ವ್ಯಕ್ತಿ ಸಾಹಿತಿಗಳಿರ್ತಾರೆ ಅಥವಾ ಶ್ರೇಷ್ಠ ಆಟಗಾರರಿರ್ತಾರೆ, ಅವರ ಮಕ್ಕಳು ಒಮ್ಮೊಮ್ಮೆ ಆ ತಂದೆಯ ಗುಣಗಳನ್ನು ಸದ್ಗುಣಗಳನ್ನು ತಗೊಳ್ಬೋದು ಅಥವಾ ಅದಕ್ಕೆ ವ್ಯತಿರಿಕ್ತವಾಗಿ ವಿರುದ್ಧವಾಗಿ ಕೂಡ ನಡ್ಕೊಳ್ಬೋದು. ಅಂದರೆ ವಾಟ್ ಈಸ್ ಯುವರ್ ಅಬ್ಸರ್ವೇಷನ್, ನೀವು ಸಮಾಜದಲ್ಲಿ ಒಳ್ಳೆಯದನ್ನು ಗ್ರಹಿಸ್ತಾ ಇದ್ದೀರೋ ಅಥವಾ ಕೆಟ್ಟದನ್ನು ಗ್ರಹಿಸ್ತಾ ಇದ್ದೀರೋ, ಇಟ್ ಡಿಪೆಂಡ್ಸ್ ಆನ್ ದೆಮ್. ಈ ಕೆಲವೊಬ್ಬರು ಒಂದು ಫ್ರಾಕ್ಚರ್ಡ್ ಫ್ಯಾಮಿಲೀಸ್, ಡಿವೋರ್ಸ್ಡ್ ಫ್ಯಾಮಿಲೀಸ್, ಅನಾಥ ಮಕ್ಕಳು, ಅವರು ತುಂಬ ಚೆನ್ನಾಗಿ ಬೆಳೆದಿರತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಅಟ್ ದ ಸೇಮ್ ಟೈಮ್ ತಂದೆ ತಾಯಿ ತುಂಬ ಒಳ್ಳೆಯವರಿದ್ದೂ ಕೂಡ ಈ ವ್ಯಕ್ತಿ ಆ ರೀತಿಯಾದ ಮನಸ್ಥಿತಿಯನ್ನು ಕೆಟ್ಟದ್ದನ್ನೇ ಸಮಾಜದಲ್ಲಿ ಗ್ರಹಿಸೋದು, ಮತ್ತು ಜೆನೆಟಿಕಲಿ ಆ ಥರ ಅವರು ಬ್ರೈನಲ್ಲಿ ಆ ನ್ಯೂರೋ ಡೆವಲಪ್ಮೆಂಟಲ್ಲಿ ಪ್ರಾಬ್ಲಮ್ಸ್ ಆಗಿಬಿಟ್ಟು ಕೂಡ ಆ ಥರ ವೈಲೆಂಟ್ ಆ್ಯಟಿಟ್ಯೂಡ್, ವೈಲೆಂಟ್ ಆ್ಯಕ್ಟ್ಸ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಇಟ್ ಇಸ್ ಅ ಕಾಂಪ್ಲೆಕ್ಸ್ ಥಿಂಗ್, ಒಂದು ಬ್ರೈನ್ ಡೆವಲಪ್ಮೆಂಟು ಮತ್ತು ಸೋಷಿಯಲ್ ಲರ್ನಿಂಗ್, ತಂದೆ ತಾಯಿ ಯಾವ ರೀತಿ ಬೆಳೆಸ್ತಾರೆ, ನಮ್ಮ ಸುತ್ತಮುತ್ತಲ ಪರಿಸರ ಹೇಗಿದೆ, ಮತ್ತು ಇನ್ಫ್ಲುಯೆನ್ಸ್ ಆಫ್ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್, ಇದೆಲ್ಲದೂ ಸೇರಿ ನಮ್ಮ ಬಿಹೇವಿಯರ್ ಥರ.
0: ಸರ್, ಈ ರೀತಿಯ ವ್ಯತಿರಿಕ್ತಕ್ಕೆ ಏನು ಫುಡ್ ಇನ್ಫ್ಲುಯೆನ್ಸ್ ಏನಾದರೂ ಆಗುತ್ತಾ?
1: ಫುಡ್ಡು ಸ್ವಲ್ಪ ಮಟ್ಟಿಗೆ ಆಗಬಹುದು. ಅಂದರೆ ಫಾರ್ ಎಕ್ಸಾಂಪಲ್, ನೀವು ತುಂಬ ಪ್ರೊಸೆಸ್ಡ್ ಫುಡ್ ಅಂತ ಏನು ಹೇಳ್ತೀವಿ ನಾವು, ಅಂದರೆ ತುಂಬ ಪ್ಯಾಕೇಜ್ಡ್ ಫುಡ್ಸ್, ಈ ಚಿಪ್ಸು, ಬಿಸ್ಕೆಟ್ಸು, ಬೇಕ್ರಿ ಫುಡ್ಸು, ಈ ಥರದೆಲ್ಲ ಏನು ಹೇಳ್ತೀವಿ, ಅಲ್ಲಿ ಕೆಮಿಕಲ್ಸು, ಎಡಿಟಿವ್ಸು ಜಾಸ್ತಿ ಹಾಕಿರ್ತಾರೆ, ಅಂಥರ್ ಕಲರಿಂಗ್ ಏಜೆಂಟ್ಸ್ ಜಾಸ್ತಿ ಹಾಕಿರೋ ಅಂಥವ್ರಲ್ಲಿ ADHD ಜಾಸ್ತಿ ಅಂತ ಹೇಳ್ತೀವಿ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ. ಅವ್ರಿಗೆ ಏಕಾಗ್ರತೆಯ ಕೊರತೆ ಇರುತ್ತೆ, ಅವರಿಗೆ ಒಂದೇ ವಿಷಯದ ಮೇಲೆ ಗಮನ ಕೊಡಲಿಕ್ಕಾಗೋದಿಲ್ಲ, ಮೊಬೈಲ್ ಕೊಟ್ಟಿರ್ಬೇಕಾದ್ರೆ ಗಂಟೆ ಗಂಟೆ ಇಟ್ಕೊಂಡು ಕೂರ್ತಾರೆ, ಆದರೆ ಒಂದು ಗಂಟೆ ಕುತ್ಕೊಂಡು ಬರೀ ಅಂತ ಹೇಳಿದ್ರೆ ಅವ್ರಿಗೆ ಆಗ್ತಾ ಇರಲ್ಲ, 5 ನಿಮಿಷಕ್ಕೆ ಎದ್ದು ಹೋಗ್ತಾರೆ. ಈ ರೀತಿಯಾದ ಅದು ಕೂಡ ಫುಡ್ಡಿಂದ ಎಫೆಕ್ಟ್ ಆಗಿದೆ ಅಂತ ಕೆಲವು ರಿಸರ್ಚ್ ಸ್ಟಡೀಸ್ ಹೇಳ್ತಾ ಇದೆ.
0: ಶ್ರೋತೃಗಳೇ, ನೀವು ಕೂಡ ಕಾಲ್ ಮಾಡಬಹುದು, ಕಾಲ್ ಮಾಡಿ ಡಾಕ್ಟರ್ ನನ್ನ ಜೊತೆಗಿದ್ದಾರೆ, ಇನ್ನು ಸ್ವಲ್ಪ ಸಮಯದಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯ ಕೂಡ ಆಗುತ್ತೆ. ಹೇಗಿರಬೇಕು ಮಕ್ಕಳ ಪೋಷಣೆಗೆ, ನಿಮ್ಮ ಕಾಂಟ್ರಿಬ್ಯೂಷನ್ ಏನು, ವಿದ್ಯಾಭ್ಯಾಸ ಒಂದೇ ಸಾಕ, ಮನೆಯ ವಾತಾವರಣ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಅವರು ಪ್ರಸ್ತುತ ಪಡಿಸ್ತಾ ಇದ್ದಾರೆ. ನಮ್ಮ ನಂಬರ್ 9686609926279. ಮುಂದೆ ಏನು ಸರ್ ಈ ಮಕ್ಕಳಿಗೆ, ಅಥವಾ ಈ ಕ್ರೈಮ್ನ ಈ ಪ್ರಪಂಚಕ್ಕೆ ಹೋಲಿಸಿದ್ರೆ ಕ್ರೈಮ್, ಈ ರೀತಿ ಕ್ರೈಮ್ ಅತಿ ಹೆಚ್ಚಿರುವುದಿಲ್ಲಿ, ಅತಿ ಕಮ್ಮಿ ಇರುವುದಿಲ್ಲಿ
1: ದೇಶಗಳಲ್ಲಿ? ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಾಬ್ಲಿ ನೋಡಬೇಕಾಗತ್ತೆ, ಬಟ್ ಎಕ್ಸಾಕ್ಟ್ ಮಾಹಿತಿ ನನ್ನಲ್ಲಿ ಇಲ್ಲ. ಬಟ್ ನ್ಯಾಚುರಲಿ ಥ್ರೂಔಟ್ ದ ವರ್ಲ್ಡ್ ಎಲ್ಲ ಕಂಟ್ರೀಸಲ್ಲಿದೆ. ನಾನು ಹೇಳಿದಾಗೆ ತುಂಬ ಲೈಕ್ ಅಂಡರ್ ಡೆವಲಪ್ಡ್ ಕಂಟ್ರೀಸಲ್ಲಿ ಸ್ವಲ್ಪ ಜಾಸ್ತಿ, ಮತ್ತು ತುಂಬ ಓವರ್ ಡೆವಲಪ್ಡ್ ಕಂಟ್ರೀಸಲ್ಲೂ ಜಾಸ್ತಿ ಅಂತ ಹೇಳ್ಬೋದು. ಅಂದರೆ ಈಗ ಆಫ್ರಿಕನ್ ಕಂಟ್ರೀಸು ಅಥವಾ ನಮ್ಮ ಕೆಲವೊಂದು ಅನಾರ್ಕಿಯಲ್ಲಿರುತ್ತೆ, ಈ ವಾರ್ ಎಫೆಕ್ಟೆಡ್ ಕಂಟ್ರೀಸ್ ಅಂತ ಹೇಳ್ತೀವಿ, ಎಲ್ಲಿ ತುಂಬ ಬಡತನ ಇರುತ್ತೆ, ಎಲ್ಲಿ ತುಂಬ ಡ್ರಗ್ಸ್ ಅವೈಲಬಲ್ ತುಂಬ ಈಸಿಯಾಗಿರುತ್ತೆ, ಅಂಥವರಲ್ಲಿ ವೇರ್ ದೇರ್ ಇಸ್ ನೋ ಸ್ಟ್ರಕ್ಚರ್ ಟು ಲೈಫ್, ಅಂದರೆ ನೀನು ಈ ಸಮಾಜದಲ್ಲಿ ಬದುಕಬೇಕಂದ್ರೆ ನೀವು ಓದಬೇಕು, ಉದ್ಯೋಗ ತಗೊಳ್ಬೇಕು, ಆ ರೀತಿ ಇದ್ದಾಗ ಮಾತ್ರ ಸಮಾಜ ಒಪ್ಪುತ್ತೆ ಅನ್ನೋ ಒಂದು ವಾತಾವರಣ ಇದ್ದಷ್ಟು ಕ್ರೈಮ್ ಕಡಿಮೆ ಇರುತ್ತೆ. ಯಾವ ಸಮಾಜದಲ್ಲಿ ನೀನು ಓದಬೇಕಾಗಿಲ್ಲ, ನೀನು ಹಂಗೆ ದುಡ್ಡು ಮಾಡ್ಬೋದು, ಡ್ರಗ್ಸ್ ಮಾರಿ ದುಡ್ಡು ಮಾಡ್ಬಾರ್ದು, ಕ್ರೈಮ್ ಮಾಡಿ ದುಡ್ಡು ಮಾಡ್ಬೋದು, ಈ ರೀತಿಯಾಗಿ ಪ್ರೇರೇಪಣೆ ಕೊಡ್ತಕ್ಕಂಥ ವಾತಾವರಣ ಇದ್ದಲ್ಲಿ ಅಲ್ಲಿ ಕ್ರೈಮ್ಸು ಜಾಸ್ತಿ ಆಗುತ್ತೆ.
0: ನೀವು ಡ್ರಗ್ಸನ್ನು ರೆಫರ್ ಮಾಡಿದ್ರಿ, ಡ್ರಗ್ ತಗೊಂಡು ಕೂಡಲೇ ಆತನಿಗೆ ಒಂಥರ ಆತನ ಬಿಹೇವಿಯರ್ಲೇ ಚೇಂಜ್ ಆಗಿ ಏನು ಬೇಕಾದ್ರೂ ಮಾಡ್ಬೋದು ಅವನಿಗೆ, ಆ ರೀತಿ ಫೋರ್ಸ್ ಮಾಡುತ್ತಾ ಅದು?
1: ಸಿ, ಇಟ್ ಕ್ರಿಯೇಟ್ಸ್ ಎ ಫಾಲ್ಸ್ ಸೆನ್ಸ್ ಆಫ್ ಓವರ್ ಕಾನ್ಫಿಡೆನ್ಸ್,
0: ಅವನಿಗೆ ಗೊತ್ತೇ ಇರಲ್ಲ ಏನು ಮಾಡ್ತಿದ್ದೀನಿ ಅಂತ.
1: ತಾವೆಲ್ಲ ನೋಡಿರ್ತೀರ ರೋಡ್ ರೇಜಲ್ಲಿ,
0: ಹೌದು,
1: ಏನೋ ನಮ್ಮ ಕಾರು, ಒಂದು ಬೈಕು, ಯಾವುದೋ ಒಂದು ಟಚ್ ಆದರೆ ಆ ವ್ಯಕ್ತಿ ಎಷ್ಟು ಎಷ್ಟು ವಿತರಿಕ್ತವಾಗಿ ವರ್ತಿಸ್ತಾನೆ ಅಂದರೆ ಆ ಟೈಮಲ್ಲಿ ಈ ಫೀಲ್ಸ್ ಎದುರುಗಡೆ ವ್ಯಕ್ತಿಯೊಬ್ಬ ಯಾರು ಪೊಲೀಸ್ ಬಂದರೂ ಕೂಡ ಏ ಐ ಆಮ್ ದಿ ಗ್ರೇಟ್ ಐ ಆಮ್ ಆ ರೀತಿಯಾಗಿರ್ತಾನೆ ಆ್ಯಂಡ್ ಪೊಲೀಸಿಗೆ ಹೊಡಿಲಿಕ್ಕೆ ಹೋಗೋದು ಅಥವಾ ಎದುರುಗಡೆ ವ್ಯಕ್ತಿಗೆ ಚುಚ್ಚುಬಿಡೋದು ಸಾಯಿಸ್ಬಿಡೋದು ಈ ಥರ ಎಲ್ಲ ಆಗಿದೆ. ಮೊನ್ನೆ ನಾವು 1 ತಿಂಗಳಿಂದ ಒಬ್ಬರು ಪೇಷಂಟ್ ಬಂದಿದ್ರು, ಅವ್ರಿಗೆ ಅವ್ರ ಬುಲೆಟನ್ನು ಯಾರೋ ಸೀಸ್ ಮಾಡಿ, ಈಸ್ ಜಸ್ಟ್ ಸಮ್ 20-year-old ಬಾಯ್. ಆ ಬುಲೆಟ್ ಪೊಲೀಸ್ ಸ್ಟೇಷನ್ ಇದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಮುಂದೆ ಇದು ಕುಡಿದ್ಬಿಟ್ಟು ಬಾಟ್ಲ್ ತೊಗೊಂಡೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಒಡೆದು ಕೂಗಾಡಿ ಪೊಲೀಸಿಗೆ ಕೊಳ್ಪಟ್ಟೆ ಇಟ್ಕೊಂಡು ಇದು ಮಾಡೋಕೆ ಹೋಗಿ, ಇವೊಂದು ಈಸ್ ಮಿಸ್ಟೇಕ್ ಆ ಬುಲೆಟ್ನ ಹೆಲ್ಮೆಟ್ ಇಲ್ದಲೆ ಹೊಡೆದು ರಾಂಗಲ್ಲೇ ರಾಂಗ್ ಸೈಡಲ್ಲಿ ಬಂದಿದ್ದನ್ನು. ಆದರೂ ಆ ಟೈಮಲ್ಲಿ ಅವ್ನು ಒಪ್ಲಿಕ್ಕೆ ರೆಡಿ ಇಲ್ಲ, ಯಾಕಂದರೆ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್ ಅವ್ರಿಗೇನನ್ಸುತ್ತೆ ಐ ಆಮ್ ಗ್ರೇಟ್, ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು, ಈ ರೀತಿ ಆ ನಶೆ ಇಳಿದ್ಮೇಲೆ ಅಯ್ಯೋ ನಾನು ಹಿಂಗೆಲ್ಲ ಮಾಡಿಬಿಟ್ನ, ಈ ರೀತಿಯಾಗಿ ಪಶ್ಚಾತ್ತಾಪ ಪಡೋರಿದ್ದಾರೆ. ಅದೇ ರೀತಿ ಗಾಂಜಾ ಗಾಂಜಾ ತೊಗೊಂಡಾಗ ಏನಾಗುತ್ತೆ ಅಂದರೆ ಬ್ರೈನಲ್ಲಿ ಡೋಪಮಿನ್ ಅಂತ ಅಂಶ ಇರುತ್ತೆ, ಈ ಡೋಪಮಿನ್ ಅಂಶ ಜಾಸ್ತಿ ಆದಾಗ ಅವ್ರಿಗೊಂಥರ ಭ್ರಮೇಕ್ಕೆ ಕರ್ಕೊಂಡು ಹೋಗುತ್ತದು, ಏನೋ ಆಕಾಶದಲ್ಲಿ ತೇಲ್ದಂಗೆ ಆಗೋದು, ನನ್ನ ನೋವುಗಳೆಲ್ಲ ಹೋಗ್ಬಿಡಿದೆ, ನಾನೇ ಸರ್ವಸ್ವ, ನಾನೇ ಸರ್ವಶ್ರೇಷ್ಠ, ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು, ಈ ರೀತಿಯಾಗಿ ತಲೆಯಲ್ಲಿ ಕೂತ್ಬಿಡುತ್ತೆ. ಆ ನಶೆ ಇಳಿದಾಗ ಅಯ್ಯೋ ನಾನು ಅದೆಲ್ಲ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಪಶ್ಚಾತ್ತಾಪ ಪಟ್ಟಿರೋದು ಉಂಟು. ಸೊ ಇಟ್ ಕ್ರಿಯೇಟ್ಸ್ ಎ ಫಾಲ್ಸ್ ಸೆನ್ಸ್ ಆಫ್ ಸೆಲ್ಫ್ ಇಂಪಾರ್ಟೆನ್ಸ್ ಆ್ಯಂಡ್ ಓವರ್ ಕಾನ್ಫಿಡೆನ್ಸ್ ಡ್ರಗ್ಸ್.
0: ಇದು ಚೆನ್ನಾಗಿ ಓದ್ದ ಕುಟುಂಬದಲ್ಲೂ ಇರ್ತದೆ ಮಕ್ಕಳು. ಈಗ
1: ಎವ್ರಿಬಡಿ ಕ್ಯಾನ್ ಟೇಕ್ ಇಟ್.
0: ಸರ್, ಪೇರೆಂಟಲ್ಲಿ ಏನು ಸರಿಗೆ ಪೇರೆಂಟಲ್ಲಿ ಯಾವ ರೀತಿಯ ಕೇರ್ ಅನ್ನು ತಗೋಬೇಕು ಅಂತ ನಿಮಗೆ ಅನಿಸುತ್ತೆ?
1: ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯು ಶುಡ್ ಬಿ ಎ ಗುಡ್ ರೋಲ್ ಮಾಡೆಲ್. ಅದು ಬಹಳ ಮುಖ್ಯ. ತಂದೆ ತಾಯಿಯವರು ತಮ್ಮ ಇತಿಮಿತಿಗಳಲ್ಲಿ ಏನು ಮಾಡ್ಬೋದು. ಈಗ ನಾವು ಅವರಿಗೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಚರಿತ್ರೆಗಳನ್ನು ಹೇಳ್ತೀವಿ, ಶ್ರೀರಾಮಚಂದ್ರ ಹೀಗಿದ್ದ, ಮಹಾತ್ಮ ಗಾಂಧೀಜಿ ಹೀಗಿದ್ರು, ಅಥವಾ ಅಬ್ರಾಹಂ ಲಿಂಕನ್ ಹೀಗಿದ್ರು, ವಿವೇಕಾನಂದ ಹೀಗಿದ್ರು ಅಂತೆಲ್ಲ ಹೇಳ್ತೀವಿ. ದಟ್ಸ್ ಆಲ್ ಗುಡ್. ಅವರ ಒಳ್ಳೊಳ್ಳೆ ಬಸವಣ್ಣ ಕನಕದಾಸರು ಹೀಗಿದ್ರು, ಅದೆಲ್ಲ ಹೇಳಿ, ತಪ್ಪೇನೂ ಇಲ್ಲ. ಬಟ್ ಅದಕ್ಕಿಂತ ಮಿಗಿಲಾದದ್ದು ನಿಮ್ಮ ನಡವಳಿಕೆ ಹೇಗಿದೆ. ತಂದೆ ಮಗನ ಎದುರುಗಡೆ ಯಾವ ರೀತಿ ಭಾಷೆ ಬಳಸ್ತಾ ಇದ್ದಾನೆ, ಯಾವ ರೀತಿ ಥರ ಸದ್ಗುಣಗಳಿಂದ ಮಾತಾಡ್ತಾ ಇದ್ದಾನೆ, ಅಥವಾ ತುಂಬ ದುಶ್ಚಟಗಳಿಂದ ಕೂಡಿದ್ದು, ತುಂಬ ಕೆಟ್ಟ ಕೆಟ್ಟ ಭಾಷೆಗಳನ್ನು ಬಳಸಿದ್ದು. ಆ್ಯಂಡ್ ಮಗನ ನೀನು ಮಾತ್ರ ಚೆನ್ನಾಗಬೇಕು, ನಾನೇನು ಓದಲಿಲ್ಲ, ನಾನೆಲ್ಲ ಹಾಳು ಮಾಡೋದು, ನೀನು ಡಾಕ್ಟರ್ ಆಗಬೇಕು, ಈ ಥರ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಸೊ ಫಾದರ್ ಈಸ್ ಯುವರ್ ಫಸ್ಟ್ ಹೀರೋ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅವ್ನು ಪ್ರಪಂಚದಲ್ಲಿ ಏನೇ ಎಕ್ಸಾಂಪಲ್ಸ್ ಕೊಟ್ಟರು ಫಸ್ಟ್ ನೋಡೋದು ತಂದೆನ, ಆ ತಂದೆ ಯಾವ ರೀತಿ ಗುಣಗಳಿದೆ, ಅದೇ ರೀತಿ ತಾಯಿ ಯಾವ ರೀತಿ ಗುಣಗಳಿದೆ, ಈ ಮಕ್ಕಳನ್ನು ಅಬ್ಸರ್ವ್ ಮಾಡಿ ಬೆಳೀತಾ ಇರ್ತಾರೆ. ಸೊ ಹಾಗಾಗಿ ಮಕ್ಕಳು ಮುಂದೆ ನಿಮ್ಮ ದುರ್ಗುಣಗಳನ್ನು ತ್ಯಜಿಸಿ ಸದ್ಗುಣಗಳನ್ನು ಪ್ರದರ್ಶನೆ ಮಾಡಿದ್ರೆ ಮಕ್ಕಳಿಗೆ ಗ್ರಹಿಕೆ ಚೆನ್ನಾಗುತ್ತೆ. ದಟ್ ರೋಲ್ ಮಾಡೆಲಿಂಗ್ ಅಂತ ಏನು ಹೇಳ್ತೀವಿ ಅದು ಇಂಪಾರ್ಟೆಂಟ್. ನೆಕ್ಸ್ಟ್, ಸ್ಕೂಲ್ಗಳಲ್ಲಿ ಆ ರೀತಿ ಒಂದು ಮಾರಲ್ ಸೈನ್ಸ್ ಅಂತ ಎಲ್ಲ ಮುಂಚೆ ಇರ್ತಾ
0: ಇರ್ತದೆ.
1: ಸೊ ನೀವು ಯಾರಿಗೆ ಏನು ಹೆಲ್ಪ್ ಮಾಡಿದ್ರಿ, ಅಥವಾ ಯಾವ ಕೆಲಸ ಮಾಡಿದ್ರೆ ಸಮಾಜಕ್ಕೆ ಕುಟುಂಬಕ್ಕೆ ಒಳ್ಳೆಯದು, ಯಾವುದು ತಪ್ಪು ಅಂತಕ್ಕಂಥದ್ದನ್ನು ಮೊದಲನೇ ಇದರಿಂದನೂ ನಾವು ಮೊರ್ಯಾಲಿಟಿನ ಆದಷ್ಟು ಇನ್ಕ್ಲೂಡ್ ಮಾಡ್ತಾ ಮಾಡ್ತಾ ಬರಬೇಕಾಗತ್ತೆ ಮಕ್ಕಳಲ್ಲಿ. ಇನ್ಕಲ್ಟೇಟ್ ಮಾಡ್ತಾ ಮಾಡ್ತಾ ಬಂದಾಗ ದಟ್ ವಿಲ್ ಹೆಲ್ಪ್. ವಿ ಆರ್ ಫೋಕಸಿಂಗ್ ಓನ್ಲಿ ಆನ್ ಮಾರ್ಕ್ಸ್. ಮಾರ್ಕ್ಸ್ ತೆಗೆದ್ರೆ ಮಾತ್ರ ಇವ್ನು ಗ್ರೇಟು, ಇಲ್ಲ ಅಂದರೆ ಇಲ್ಲ, ಆ ಹುಡುಗ ಒಳ್ಳೇನಿದ್ರೂ ಕೂಡ ಅವನಿಗೆಲ್ಲೋ ದೂರ ಸರಿಸ್ಬಿಡ್ತಾರೆ. ಅದು ಆಗಬಾರ್ದು. ಸೊ ಮನೆಯಲ್ಲಿ, ಶಾಲೆಗಳಲ್ಲಿ, ಮತ್ತು ಸಮಾಜದಲ್ಲಿ ಇವತ್ತು ಏನಾಗ್ತಾ ಇದೆ ಗೊತ್ತಾ ಸರ್, ಭಾಳಷ್ಟು ಪೊಲಿಟೀಷಿಯನ್ಸು ಮತ್ತು ಭಾಳಷ್ಟು ಅಧಿಕಾರಿಗಳು ಭ್ರಷ್ಟಾಚಾರದಿಂದ ತುಂಬ ತುಳುಕ್ತಾ ಇದೆ. ನಾವು ಹೇಳ್ತೀವಿ ಭಾರತ ಅಂಥ ದೇಶ, ಶ್ರೇಷ್ಠ ದೇಶ, ಇದ್ದೇಶ, ಬಟ್ ಕರಪ್ಷನ್ ಇಂಡೆಕ್ಸಲ್ಲಿ ನಾವು ಎಲ್ಲಿದ್ದೀವಿ? ಇವತ್ತಿಗೂ ಕೂಡ ವಿ ಸೇ ವಿ ಆರ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಎಕಾನಮೀಸ್. ನಮ್ಮ ರೋಡ್ಸ್ ಹೇಗಿದೆ, ಒಂದು ಸರಿ ಮಳೆ ಬಂದರೆ ಎಲ್ಲ ಬಿಲ್ಡಿಂಗ್ಗಳಿಗೆ ನೀರು ನುಗ್ಗುತ್ತೆ. ಇವತ್ತಿಗೆ ಕ್ವಾಲಿಟಿ ಆಫ್ ಏರ್ ಏನಿದೆ, ಆರ್ ವಿ ರಿಯಲಿ ಗೋಯಿಂಗ್ ಟುವರ್ಡ್ಸ್ ದಟ್? ಇದು ಏನಾಗ್ತಾ ಇದೆ, ಒಂದು ನೀವು ಒಂದು ಡೆತ್ ಸರ್ಟಿಫಿಕೇಟ್ ನೀವು ಕಾರ್ಪೊರೇಷನಲ್ಲಿ ತೊಗೊಳಕ್ಕೆ ಹೋದರೂ ಲಂಚ ಕೇಳೋದು ನಾವು ನೋಡಿದ್ದೇವೆ. ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಬೇರೆ ಕಡೆ ಇಲ್ಲ, ಈ ಭ್ರಷ್ಟಾಚಾರದ ಇದರಿಂದ ಏನಾಗ್ತಾ ಇದೆ ಅಂದರೆ ಮಕ್ಕಳಿಗೆ ಒಂದು ರಾಂಗ್ ಇಂಪ್ರೆಷನ್ ಹೋಗ್ತಾ ಇದೆ.
0: ಕ್ಲೀನ್ ಸೊಸೈಟಿ
1: ಕಾಣ್ತಾ, ಸೊ ಅಲ್ಲಿ ಅವರಿಗೆ ರೋಲ್ ಮಾಡೆಲ್ ಸಿಗ್ತಾ ಇಲ್ಲ. ಸೊ ಒಳ್ಳೆ ವ್ಯಕ್ತಿಗಳು ಎಲ್ಲೋ ಸಮಾಜದಿಂದ ಹಿಂದೆ ಸರಿತಾ ಹೋಗ್ತಾ ಇದ್ದಾರೆ, ದುಷ್ಟರು ಮಾತ್ರ ಒಂಥರ ಪ್ರಜ್ವಲಿಸ್ತಿದ್ದಾರೆ, ಅವರೇ ಗ್ರೇಟ್ ಆಗ್ತಾರೆ, ಅವ್ರ ಫ್ಲೆಕ್ಸಿಗಳೇ ಎಲ್ಲ ಊರ್ ತುಂಬ ಕಾಣ್ತಾ ಇದೆ, ಇವರಿಗೆ ಎಲ್ಲ ಜನ ಗೌರವ ಕೊಡ್ತಾರೆ. ಸೊ ಅವಾಗೇನಾಗುತ್ತೆ, ನಾನು ಒಳ್ಳೆಯನಾಗಿ ಈ ಸಮಾಜದಲ್ಲಿ ಏನು ಪ್ರಯೋಜನ ಇಲ್ಲ, ನಾನು ದುಷ್ಟ ಆಗಿ ನನ್ನ ಕೈಲಿ ಪವರ್ ಇದ್ದರೆ ಮಾತ್ರ ಈ ಸಮಾಜ ನನ್ನ ಹತೋಟಿಗೆ ಬರುತ್ತೆ ಅನ್ನೋ ಒಂದು ಮನಸ್ಥಿತಿ ಮಕ್ಕಳಲ್ಲಿ ಬೆಳೀತಾ ಇದೆ. ಸೊ ವೆನ್ ಐ ವಾಸ್ ಇನ್ ಯು ಕೆ ಫಾರ್ 6 ಇಯರ್ಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬಿಕಮ್ ಕರಪ್ಟ್, ಬಿಕಾಸ್ ಅಲ್ಲಿ ಯಾರು ದುಡ್ಡೇ ಕೇಳೋದಿಲ್ಲ. ನಿಮ್ಮ ಯೋಗ್ಯತೆ ಬಿಟ್ಟು ಇನ್ನು ಬೇರೆ ನಿನ್ನ ಯಾವ ಜಾತಿ ಧರ್ಮ ನಿನ್ನ ಯಾವ ದೇಶ ಕೇಳೋದಿಲ್ಲ. ನಿನ್ನ ಟ್ಯಾಲೆಂಟ್ ಇದೆ, ನಿನಗೆ ಕೆಲಸ ಕೊಡ್ತಾರೆ, ನಿನ್ನ ಮುಂದೆ ಹೋಗ್ತಾ ಹೋಗ್ತಾರೆ.
0: ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಇಲ್ಲಿ ಆಗಲ್ಲ ಸರ್.
1: ಅಲ್ಲ, ಅಲ್ಲಿ ಏನಂತ ಹೇಳಿದ್ರೆ ಮೇಲಿಂದ ಅಂದರೆ ಒಂದು ಪ್ರಧಾನಮಂತ್ರಿಯಿಂದ ಹಿಡಿದು ಒಬ್ಬ ಸರ್ಕಾರಿ ಆಫೀಸರಿಂದ ಹಿಡಿದು ಒಂದು ಸಣ್ಣ ಆಸ್ಪತ್ರೆಯಲ್ಲಿಂದ ಹಿಡಿದು ಒಂದು ಪೊಲೀಸ್ ಸ್ಟೇಷನ್, ಯಾರು ದುಡ್ಡು ಲಂಚನೇ ಕೇಳೋದಿಲ್ಲ.
0: ಕ್ಲೀನ್ ಹ್ಯಾಂಡ್ಸ್.
1: ಸೊ ಅವಾಗೇನಾಗುತ್ತೆ, ಯು ನೋ ದ್ಯಾಟ್ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್ ಆ್ಯಂಡ್ ಇಲ್ಲಿ ನ್ಯಾಯಕ್ಕೆ ಬೆಲೆ ಇದೆ ಅಂತಾಗುತ್ತೆ. ಅವಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬಿಕಮ್ ಕರಪ್ಟ್ ಇನ್ ಸಚ್ ಸೊಸೈಟಿ. ನಿಮ್ಮ ವಾತಾವರಣ ಅಷ್ಟು ಚೆನ್ನಾಗಿದ್ದಾಗ, ಎಲ್ಲರೂ ಇದಿರುವಾಗ, ನಿಮಗೊಂದು ಸಣ್ಣತನದಿಂದ 10 ರೂಪಾಯಿ ಕೆಳಗೆ ಬಿದ್ದರೂ ತೊಗೊಳಕ್ಕೆ ಯೋಚನೆ ಮಾಡ್ತೀರಾ. ಆದರೆ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಕೋಟಿ ಕೋಟಿ ಲೂಟಿ ಹೊಡಿತಾ ಇರುವಾಗ, ಅವರೇ ಮುಂದೆ ಹೋಗ್ತಾ ಇರುವಾಗ, ಅವಾಗ ಏನಾಗ್ತದೆ ಅಂದರೆ ಇಟ್ ಕ್ರಿಯೇಟ್ಸ್ ಎ ರಾಂಗ್ ಇಂಪ್ರೆಷನ್ ಇನ್ ದಿ ಗ್ರೋಯಿಂಗ್ ಚೈಲ್ಡ್.
0: ಡಿಸ್ಪ್ಯಾರಿಟಿ
1: ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ಕರಪ್ಷನ್ ಇಸ್ ನಾರ್ಮ್, ಕರಪ್ಷನ್ ಮಾಡಿ ಆರಾಮಾಗಿರ್ಬೋದಲ್ಲ ಅಂತ ಹೇಳ್ಬಿಟ್ಟು ಒಂದು ತಪ್ಪು ಅಭಿಪ್ರಾಯಕ್ಕೆ ಯುವ ಜನತೆ ಬರ್ತಾ ಇದ್ದಾರೆ. ಸೊ ಅದರಿಂದ ಕೆಲವು ಸಮಾಜ ಬೇರೆ ಕಡೆ ಹೋಗ್ತಾ ಇದೆ ಅಂತ ಅನಿಸುತ್ತೆ.
0: ಮುಂದೇನು ಸರ್, ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್?
1: ಹಾಗಾಗಿ ನಮ್ಮ ಮನೆಗಳಿಂದ, ನಮ್ಮ ಶಾಲೆಗಳಿಂದ ಈ ಬದಲಾವಣೆಗಳನ್ನು ನಾವೆಲ್ಲ ತರಬೇಕಾಗುತ್ತೆ. ಆ್ಯಂಡ್ ಕರಪ್ಷನ್ನ ಸ್ವಲ್ಪ ಬುಡ ಸಮೇತ ಕೀಳಬೇಕಾಗಿರತಕ್ಕಂಥದ್ದು ಬಹಳ ಮುಖ್ಯ ಇದೆ. ಸೊ ಅದು ಆದಾಗ ಮಾತ್ರ ಎಲ್ಲದು ಒಂದು ಹಂತಕ್ಕೆ ಬರುತ್ತೆ. ಇಲ್ಲ ಅಂತೇಳಿದ್ರೆ ನಾವು ನಮ್ಮಲ್ಲಿ ಬೇಕಾದಷ್ಟು ರಿಸೋರ್ಸ್ ಇದೆ. ಇಂಡಿಯಾ ಇಸ್ ಎ ವೆರಿ ರಿಚ್ ಕಂಟ್ರಿ, ರಿಸೋರ್ಸು ಎಲ್ಲ ಥರದ, ಗುಡ್ಡಗಾಡಿದೆ, ಸಿ ಇದೆ, ಯು ನೇಮ್ ಎನಿಥಿಂಗ್ ಎಲ್ಲ ಇದೆ. ಆ್ಯಂಡ್ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇದೆ, ಅಮೆರಿಕಾಗೆ, ಯು ಕೆಗೆ ಹೋದರೆ ಅಲ್ಲಿ ಸಿ ಇಒಸ್ ಆಗ್ತಾರೆ, ಗೂಗಲಲ್ಲಿ ಸಿ ಇಒಸ್ ಆಗ್ತಾರೆ, ಹೈಯೆಸ್ಟ್ ಡಾಕ್ಟರ್ಸ್ ಅಮೆರಿಕಾದಲ್ಲಿ, ಯು ಕೆಯಲ್ಲಿ ನಮ್ಮವರೇ ಇರ್ತಾರೆ. ಅಲ್ಲಿಗೆ ಹೋದರೆ ನಮ್ಮ ಟ್ಯಾಲೆಂಟ್ ಹೊರಗೆ ಬರ್ತಾ ಇದೆ, ಇಲ್ಲಿ ಯಾಕೆ ಆಗ್ತಾ ಇಲ್ಲ?
0: ಒಂದು ಕಾಲ್ ಇದೆ.
1: ಶೋರ್.
0: ಹಲೋ.
2: ಹಲೋ,
0: ನಮಸ್ಕಾರ.
2: ಗುಡ್ ಮಾರ್ನಿಂಗ್. ನಮಸ್ಕಾರ.
0: ಮಾತಾಡಿ, ಡಾಕ್ಟರ್ ಇದ್ದಾರೆ
2: ಶಿವಮೊಗ್ಗದಿಂದ.
0: ಓಕೆ
2: ಸರ್, ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಡಾಕ್ಟರಿಗೆ ಫಸ್ಟ್ ಆಫ್ ಆಲ್ ಮೈ ಬಿಗ್ ಥ್ಯಾಂಕ್ಸ್ ಸರ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್
2: ಸರ್. ಒಂದು ನಂದೊಂದು ಪ್ರಶ್ನೆ ಇದೆ,
1: ದಯವಿಟ್ಟು ಕೇಳಿ.
2: ಈಗ ಚಿಕ್ಕ ಮಕ್ಕಳಿಗೆ ನೀವು ಹೇಳಿದ್ರ ಅವ್ರದ್ದು ಮನೆ ವಾತಾವರಣ, ಸ್ಕೂಲ್ ಎನ್ವೈರನ್ಮೆಂಟ್ ಅಥವಾ ಪರಿಸರದ ವಾತಾವರಣ ಇವೆಲ್ಲ ಕರೆಕ್ಟ್ ಆಗಿದ್ರೆ ಸರಿ ಹೋಗ್ತಾರೆ ಅಂತ. ಬಟ್ ಈಗ ಆಲ್ರೆಡಿ ಒಂದು ಸ್ಟೇಜ್ ರೀಚ್ ಆಗಿ ಅವರು ಇದು ಡ್ರಿಂಕ್, ಡ್ರಗ್ ಅಡಿಕ್ಟ್ಸ್, ಕ್ರಿಮಿನಲ್ಸ್ ಅವರೆಲ್ಲ ಇರ್ತಾರಲ್ಲ ಸರ್, ಅವರು ಅವರನ್ನ ನಿಮ್ಮ ಬಳಿ ಕರ್ಕೊಂಡು ಬಂದ್ರೆ ಅದಕ್ಕೆ ಮೆಡಿಸಿನ್ ಇದೆಯಾ?
1: ಡೆಫಿನೆಟ್ಲಿ ಇದೆ ಮೇಡಮ್. ಸಿ, ಅದಕ್ಕೆ ನಾವು ಡಿ ಅಡಿಕ್ಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇವೆಲ್ಲ ಏನಾಗುತ್ತೆ ಅಂದರೆ ಗಾಂಜಾ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ದೇ ಆರ್ ಆಲ್ ಕೆಮಿಕಲ್ಸ್, ದೇ ಆ್ಯಕ್ಟ್ ಆನ್ ಯುವರ್ ಬ್ರೈನ್. ಸೊ ಹಾಗಾಗಿ ಭಾಳಷ್ಟು ಜನ ಏನು ಮಾಡ್ತಾರೆ, ಅವ್ರಿಗೆ ಬರೀ ಬುದ್ಧಿವಾದ ಹೇಳಕ್ಕೆ ಹೋಗ್ತಾರೆ, ಏ ಅದು ಒಳ್ಳೇದಲ್ಲ, ಬಿಟ್ಬಿಡು ಬಿಟ್ಬಿಡು ಅಂತ. ಆದರೆ ಅವ್ನಿಗೆ ಬಿಡಕ್ಕೆ ಆಗ್ತಾ ಇರಲ್ಲ, ಯಾಕಂದರೆ ಬಿಡ್ತಿದ್ದಂಗೆ ಅವ್ನಿಗೆ ವಿಡ್ರಾಲ್ ಸಿಂಪ್ಟಮ್ ಶುರು ಆಗುತ್ತೆ. ಒಂದು ದಿನಕ್ಕೆ 3 ಕ್ವಾರ್ಟರ್ ಆಲ್ಕೋಹಾಲ್ ಕುಡಿತಾರೆ, ಅವ್ನಿಗೆ ದಿನ ಗಾಂಜಾ ತೊಗೊಳ್ತಾನೆ, ಏಕ್ದಮ್ ಬಿಟ್ಟಾಗ ಕೈಕಾಲು ನಡ್ಕ ಬರುತ್ತೆ, ಗಾಬರಿ ಗಾಬರಿ ಆಗುತ್ತೆ, ನಿದ್ರೆ ಬರೋದಿಲ್ಲ. ಆ ಕ್ಷಣದಲ್ಲಿ ಮತ್ತೊಂದು 30 ml 60 ml ಕೊಡೋದು ಸಮಾಧಾನ ಆಗಿಬಿಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ವಿಡ್ರಾಲ್ ಸಿಂಪ್ಟಮ್ಸ್. ಆ ವಿಡ್ರಾಲ್ ಸಿಂಪ್ಟಮ್ಸ್ ಯಾಕಾಗುತ್ತೆ ಅಂದರೆ ಬ್ರೈನಲ್ಲಿ ಥೈಮಿನ್ ಅಂತ ಅಂಶ ಇರುತ್ತೆ, ಆ ಥೈಮಿನ್ ಅಂಶ ತುಂಬ ಕಡಿಮೆ ಆಗ್ಬಿಟ್ಟು ಅವ್ರಿಗೆ ವಿಡ್ರಾಲ್ಸ್ ಬರುತ್ತೆ, ಒಬ್ಬರಿಗೆ ಫಿಟ್ಸ್ ಕೂಡ ಬರ್ಬೋದು ಏಕಾಏಕಿ ಆಲ್ಕೋಹಾಲ್ ಬಿಟ್ಟಾಗ. ಸೊ ಅಂಥವ್ರಿಗೆ ಡಿ ಅಡಿಕ್ಷನ್ ಟ್ರೀಟ್ಮೆಂಟ್ ಅಂತ ನಾವು ಏನು ಟ್ರೀಟ್ಮೆಂಟ್ ಕೊಟ್ಟು ಅಡ್ಮಿಷನ್ ಮಾಡಿ ಮತ್ತೆ ಆಮೇಲೆ ಅವ್ರು ಅದರ ಆ ವಿಡ್ರಾಲ್ ಸಿಂಪ್ಟಮ್ಸಿಂದ ಸಂಪೂರ್ಣವಾಗಿ ಹೊರಗೆ ಬಂದ್ಮೇಲೆ ಅವರ್ಷನ್ ಥೆರಪಿ ಅಂತ ಮಾಡ್ತೀವಿ. ಆಲ್ಕೋಹಾಲ್ ಡೈಜೆಷನ್ ಆಗೋದನ್ನೇ ನಾವು ಬ್ಲಾಕ್ ಮಾಡಲಿಕ್ಕೆ ಕೆಲವು ಮೆಡಿಸಿನ್ಸ್ ಬಂದಿರುತ್ತೆ. ಆಲ್ಡಿಹೈಡ್ ಡಿಹೈಡ್ರೋಜಿನೇಸ್ ಅಂತ ಎನ್ಝೈಮ್ನ ಬ್ಲಾಕ್ ಮಾಡ್ತೀವಿ. ಬ್ಲಾಕ್ ಮಾಡೋದ್ರಿಂದ ಅವ್ರು ಮತ್ತೆ ಕುಡಿದ್ರೆ ರಿಯಾಕ್ಷನ್ ಆಗುತ್ತೆ, ಇದೊಂದು. ಮತ್ತೆ ಅವರಿಗೆ ಕೊನೆಗೆ ಮೋಟಿವೇಶನಲ್ ಎನ್ಹಾನ್ಸ್ಮೆಂಟ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಕುಡಿಯೋದ್ರಿಂದ ದೈಹಿಕವಾಗಿ ಏನು ದುಷ್ಪರಿಣಾಮ ಆಗುತ್ತೆ, ಮಾನಸಿಕವಾಗಿ ಏನಾಗುತ್ತೆ, ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಏನಾಗುತ್ತೆ ಅಂತ ಮನದಟ್ಟು ಮಾಡ್ತೀವಿ. ಮತ್ತೆ ಸಮಾಜದ ಮುಖ್ಯವಾಹಿನಿಗೆ ಅವ್ನು ಬರಲಿಕ್ಕೆ ಕೆಲಸ ಬಹಳ ಮುಖ್ಯ, ದುಡಿಮೆ ಬಹಳ ಮುಖ್ಯ, ಇದನ್ನು ತಗೊಂಡಾಗ ಎಷ್ಟೋ ಜನ ಮೋರ್ ದೆನ್ 60-70% ಬಿಟ್ಟು ಮತ್ತೆ ಸಮಾಜವನ್ನು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ.
2: ಓಕೆ ಸರ್, ತುಂಬಾ ಎಜುಕೇಟಿವ್ ಇನ್ಫಾರ್ಮೇಶನ್ ನಮ್ಮ ಎಲ್ಲ FM ರೇಡಿಯೋದ ಇವರಿಗೆ ತಿಳಿಸ್ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್ ಸರ್.
1: ಮೋಸ್ಟ್ ವೆಲ್ಕಮ್ ಮ್ಯಾಮ್.
2: FM ರೇಡಿಯೋಗೂ ನನ್ನದೊಂದು ಬಿಗ್ ಥ್ಯಾಂಕ್ಸ್. ಆಮೇಲೆ ಶ್ರೀಯುತ ಜನಾರ್ದನ್ ಪೈ ಅವರಿಗೂ, ನಿಮ್ಮನ್ನ ಹುಡ್ಕೊಂಡು ಬಂದಿದಾರಲ್ಲ ಸರ್, ಇಟ್ಸ್ ಎ ಗ್ರೇಟ್.
1: ರೇಡಿಯೋ ಶಿವಮೊಗ್ಗದಲ್ಲಿ ಐ ಥಿಂಕ್ ನಾನೊಂದು 5-6 ಕಾರ್ಯಕ್ರಮ ಕೊಟ್ಟಿರ್ಬೋದೇನೋ ಇದುವರೆಗೂ. ಶೋರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
2: ಕೇಳಿದ್ದೀನಿ ಸರ್ ಎಲ್ಲ ಪ್ರೋಗ್ರಾಮು ಸೂಪರ್ ಆಗಿದೆ. ಹೀಗೆ ನಮ್ಮ ಎಲ್ಲ ಕೇಳುಗರಿಗೂ ಆಗಾಗ ಬಂದ್ಬಿಟ್ಟು ಒಂದ್ ಸ್ವಲ್ಪ ಉಪಯುಕ್ತ ಮಾಹಿತಿಯನ್ನು ಕೊಡ್ತಾ ಇದೆ ಸರ್, ಥ್ಯಾಂಕ್ ಯು ಸೋ ಮಚ್.
0: ಇನ್ನೊಬ್ರು ಕಾಲರ್ ಇದ್ದಾರೆ ಸರ್, ತೋಳುವ
1: ತೋಳಿ.
0: ಓಕೆ, ನಮಸ್ಕಾರ
3: ಸರ್.
0: ಸರ್ ನಮಸ್ಕಾರ.
1: ನಮಸ್ತೆ ಸರ್, ಹೇಳಿ
3: ಸರ್. ಏನಿಲ್ಲ, ಈ ಮಕ್ಕಳಿಂದ ಈ ತಂದೆ ತಾಯಿ ಹೇಗಿರ್ತಾರ ಹಾಗೆ ಅಂದ್ರೆ ಸರ್, ಅದು 100% ಸತ್ಯ ಸರ್. ಯಾಕೆಂದ್ರೆ ಒಂದು ಕೂಡು ಕುಟುಂಬದಲ್ಲಿ ಹೇಗ್ ಬರಿಬೇಕು ಅನ್ನೋದೊಂದು ಕಲ್ತಾಗ ಮಕ್ಕಳು ಒಂದು ಅಜ್ಜಗಾಗಿರೋ ತಂದಿಗಾಗಿರ್ಬೋದು ಒಂದ್ ಸ್ವಲ್ಪ ಭಯ ಇರುತ್ತೆ. ಈಗ ತಂದೆ ಅಪ್ಪ ಅಮ್ಮ ಇಬ್ರು ಇದ್ದಾಗ ಏನಾಗುತ್ತೆ ಅಂದ್ರೆ ಸರ್, ಏನಿಲ್ಲ, ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ, ಇವ್ರು ಆಡಿದ್ದೆ ಆಟ ಹುಡುಗ್ದೆ ಲಗ್ಗೆ ಅಂತಲ್ಲ, ಆ ತರ ಆಗಿತ್ತೆ ಸರ್. ಇತ್ತೀಚಿನ ದಿನಗಳಲ್ಲಿ ತುಂಬಾ ಆತರ ಆಗ್ತಾ ಇದೆ ಸರ್. ಅನಂತರ ಸರ್, ನೀವು ಒಂದು ವಿಚಾರ ಹೇಳಿದ್ರಿ, ಈ ದುಡಿಯಲಿದ್ದಕ್ಕೆ ದುಡ್ಡು ಬರುತ್ತೆ ಅಂದಾಗ ಆಗ ಅಂತ ಕೆಲ್ಸಕ್ಕೆ ಕೈ ಹಾಕ್ತಾರೆ ಅಂದ್ರಲ್ಲ, ಅದನ್ನು ಅದು ಸತ್ಯ ಸರ್. ಈಗಿನ ಯುವಕರದಲ್ಲಿ ಅದು 30% ಅದರದ್ದೇ ಅವಲಂಬಿತ ಆಗಿದೆ ಸರ್ ಮಕ್ಕಳೆಲ್ಲ.
1: ಹೌದು, ಅವರಿಗೆ ಸಡನ್ ಆಗಿ ಸ್ಕೂಲಿಗೆ ಐಫೋನ್ ಬೇಕು,
3: ಸುಲಭವಾಗಿ ಯಾವ ಸಿಗುತ್ತೆ ಅದನ್ನ ಆಯ್ಕೆ ಮಾಡ್ಕೊಂತಿದ್ದಾರೆ ಸರ್.
1: ಹೌದು, ಸುಲಭವಾಗಿ ಶ್ರೀಮಂತಿಕೆ ಯಾವ್ದ್ರಲ್ಲಿ ಬರುತ್ತೆ, ಅದಕ್ಕೋಸ್ಕರ ಆನ್ಲೈನ್ ಗ್ಯಾಂಬ್ಲಿಂಗ್ ಆಡ್ತಾರೆ, ಅನವಶ್ಯಕವಾದ ಸ್ಟಾಕ್ ಮಾರ್ಕೆಟ್ ಇಳಿತಾರೆ.
3: ಹೌದ್ ಸರ್, ಈ ತರದ ಹವ್ಯಾಸಗಳಿಗೆ ಇದಾಗಿದ್ದಾರೆ ಸರ್ ಈಗೆಲ್ಲ ಮಕ್ಕಳುಗಳು. ತುಂಬಾ ಯುವಕರು ಈ ಆನ್ಲೈನ್ ಇದರಲ್ಲಿ ಬಹಳ ಆಗಿದ್ದಾರೆ ಸರ್
1: ಇತ್ತೀಚಿನ ಗ್ಯಾಂಬ್ಲಿಂಗ್. ಕೆಲವೊಮ್ಮೆ ನಮ್ಮ ಹಾಸ್ಪಿಟಲ್ ಗೆ ಒಬ್ರು ಬಂದಿದ್ರು, ಹಿ ಹ್ಯಾಸ್ ಲಾಸ್ಟ್ 5 crores. ಅಂದ್ರೆ ಇವರು ಸ್ವಲ್ಪ 40s ಅಲ್ಲಿ ಇರೋರು, ಇನ್ನು ಕೆಲವರು 20s ಅಲ್ಲಿ ಇರ್ತಕ್ಕಂಥವ್ರೆಲ್ಲ 5 lakh, 10 lakh ಕಳ್ಕೊಂಡು ಬಂದಿರೋರು ಆನ್ಲೈನ್ ಗ್ಯಾಂಬ್ಲಿಂಗ್. ಅದೊಂದು ದೊಡ್ಡ ಮಟ್ಟದಲ್ಲಿ ಜಾಲ ಆಗ್ತಾ ಇದೆ, ಸರ್ಕಾರಗಳು ಇದ್ರ ಬಗ್ಗೆ ಇನ್ನೂ ಕಠಿಣವಾದ ಕ್ರಮ ತಗೊಂಡಿಲ್ಲ ಅಂತ ಅನ್ಸುತ್ತೆ ನನಗೆ. ಹೌದು, ಲಾಸ್ಟ್ ಅಜ್ಜ ಮುತ್ತಜ್ಜ ಮಾಡಿದ ಆಸ್ತಿಗಳನ್ನ ಒಂದೇ ಸರಿ ಒಂದು 2-3 ವಾರ 1 ತಿಂಗಳಲ್ಲಿ ಕಳ್ಕೊಂಡಿದ್ದಾರೆ.
3: ಸರ್, ಇಂಥವನ್ನೆಲ್ಲ ಬ್ಯಾನ್ ಮಾಡ್ಲಿಕ್ಕೆ ಸರ್ಕಾರದಿಂದ ಏನು?
1: ಐ ಥಿಂಕ್ ಅದನ್ನ ಬ್ಯಾನ್ ಮಾಡಿದ್ರು, ಬಟ್ ಸ್ಟಿಲ್ ಅದು ಬೇರೆ ಬೇರೆ ಮೂಲಕ ಬೇರೆ ಬೇರೆ ರೂಪಗಳಲ್ಲಿ ಬರ್ತಾ ಇದೆ. ಒಂಥರ ಕೊರೋನಾ ವೈರಸ್ ಬೇರೆ ಬೇರೆ ರೂಪಗಳಿದೆಯಲ್ಲ, ಆ ತರ ಇವರು ಅಂಡರ್ ದಿ ಕಾರ್ಪೆಟ್ ಬೇರೆ ಬೇರೆ ವೆಬ್ಸೈಟ್ಸ್ ಮೂಲಕ ಬರ್ತಾ ಇದ್ದಾರೆ.
3: ಅಂತವನ್ನ ನಿಲ್ಸಬಹುದಲ್ಲ ಸರ್?
1: 100% ನಿಲ್ಲಿಸಲೇಬೇಕು. ಅದು ಒಂದೇ ಅಲ್ಲ, ಈ ಗುಟ್ಕಾ ಇರಬಹುದು, ಕೆಲವೊಂದ್ ಇರಬಹುದು, ಅವನ್ನೆಲ್ಲ ಟೋಟಲಿ ಇದ್ ಮಾಡ್ಬೇಕು.
3: ಯಾಕೆಂದ್ರೆ ಸರ್, ಒಂದು ರಕ್ತ ಬೀಜ ಸುರಿದಂಗೆ ಸರ್ ಇವೆಲ್ಲನ.
1: ಶೋರ್ ಶೋರ್ ಸರ್,
3: ಒಂದು ಹನಿ ನೆಲಕ್ಕೆ ಬಿದ್ದ್ರು ಅಂತ 100-600 ಮರಗಳು ಹುಟ್ಕಂತಾವ ಸರ್.
1: ಸಾಮಾಜಿಕವಾಗಿ ಡೆಫಿನೆಟ್ಲಿ ಅದೆಲ್ಲ ಸಮಾಜ ಘಾತುಕ ಶಕ್ತಿಗಳು. ಸರ್ಕಾರಗಳು ಕೇವಲ ಆದಾಯದ ಒಂದನ್ನೇ ನೋಡಬಾರ್ದು, ಅದರಿಂದ ಎಷ್ಟು ಟ್ಯಾಕ್ಸ್ ಬರುತ್ತೆ, ಅದರಿಂದ ಎಷ್ಟು ರೆವಿನ್ಯೂ ಬರುತ್ತೆ ಅಂತೆಲ್ಲ ಸಮಾಜದ ಮೇಲೆ ಏನ್ ದುಷ್ಪರಿಣಾಮ ಬೀಳುತ್ತೆ,
3: ಸರ್ಕಾರ ನಡೆಸಲಿಕ್ಕೆ ಏನು ಬರುತ್ತೆ ಅಂತಂದ್ ಅದ್ ನೋಡಕ್ಕಿಂತನ ಈ ತರದ್ದೊಂದು ಮಾಡಿದಾಗ ಜನಕ್ಕೆ ಎಷ್ಟು ನಾವು ಉಪಯೋಗ ಮಾಡ್ತಿದೀವಿ ಅನ್ನೋದೊಂದು ತಿಳ್ಕೊಬೇಕು ಸರ್.
1: ಹೌದು, ಸರ್ಕಾರಗಳು ತಗೊಳ್ಬೇಕಲ್ಲ ಮನೋವೈದ್ಯರ ಸಲಹೆಗಳನ್ನು ಸ್ವಲ್ಪ.
0: ಧನ್ಯವಾದಗಳು,
3: ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ.
0: ಧನ್ಯವಾದ
3: ಸರ್, ಧನ್ಯವಾದ.
0: ಅವ್ರು ಹೇಳಿದ್ರು ಸರ್ಕಾರ ಯಾಕೆ ಸರ್, ಹೋಗ್ಲಿ ನಿಮ್ದು ಈಗ ಮೆಡಿಕಲ್ ಡಾಕ್ಟರ್ಸ್ ಫ್ರೆಟರ್ನಿಟಿ ಇದೆ ಅಲ್ಲ ಸರ್, ಇದು ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋ ಮಕ್ಕಳು ಇದಕ್ಕೆ ಸಿಂಕ್ ಆಗ್ಬಿಟ್ರೆ ದೇಶಕ್ಕೆ ಲಾಸು. ಇದನ್ ಯಾಕೆ ನೀವು ಹೈ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಾರದು?
1: ಮಾಡಿದೀವಿ ಸರ್, ನಮ್ಮ IIM ಇರ್ಬೋದು, ನಮ್ಮ ಇಂಡಿಯನ್ ಸೈಕ್ಯಾಟ್ರಿಕ್ ಸೊಸೈಟಿ ಅಂತಿದೆ, ಎಲ್ಲ ಸೈಕ್ಯಾಟ್ರಿಸ್ಟ್ ಇಡೀ ಇಂಡಿಯಾದಲ್ಲಿ ಬಾಡಿ ಇದೆ. ಅದನ್ನ ಕೂಡ ಆನ್ಲೈನ್ ಗ್ಯಾಂಬ್ಲಿಂಗ್ ಮುಂಚೆ ಬಹಳಷ್ಟು ಸರಿ ನಾವು ರೆಪ್ರೆಸೆಂಟೇಷನ್ ಕೊಟ್ಟು ಕೊನೆಗೆ ಇದ್ ಮಾಡಿದ್ರು. ಯಾಕಂದ್ರೆ ಭಾರತ ರತ್ನ ತಗೊಂಡಿರ್ತಕ್ಕಂಥವ್ರು, ಸಾರಿ ಐ ಡೋಂಟ್ ನೋ ವೆದರ್ ಸಚಿನ್ ತೆಂಡೂಲ್ಕರ್ ಆಲ್ಸೋ ಪ್ರಮೋಟೆಡ್ ದಟ್, ಮೋಸ್ಟ್ ಆಫ್ ದಿ ಕ್ರಿಕೆಟರ್ಸ್ ಪ್ರಮೋಟೆಡ್ ಗ್ಯಾಂಬ್ಲಿಂಗ್ ವೆಬ್ಸೈಟ್ಸ್. ಹೌದು, ನಮ್ಮ ಸಿನಿಮಾ ನಟರು ಕೂಡ ಮಾಡಿದ್ದು ಉಂಟು. ಅವ್ರು ಒಬ್ಬ ಸಿನಿಮಾ ನಟರಿಗೆ ಕೇಳಿದಾಗ ಅವ್ರು ಏನಂದ್ರು, ಸರ್ಕಾರ ಅನುಮತಿ ಕೊಟ್ಟಿದೆ ಅವ್ರು ಬ್ಯಾನ್ ಮಾಡಲಿ, ನನಗೆ ಯಾಕೆ ಹೇಳ್ತೀರಾ ಅಂತ ಹೇಳಿದ್ರು. ಈ ಥರ ಇರುವಾಗ ನಮ್ಮ ಸಿನಿಮಾ ನಟರು ಇರ್ಬೋದು, ನಮ್ಮ ಕ್ರಿಕೆಟರ್ಸ್ ಇರ್ಬೋದು, ಅವರು ಕೂಡ ಅದಕ್ಕೆ ಕೊಟ್ಟಿರೋದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದಿದೆ, ಪ್ರಮೋಟ್ ಮಾಡಿರತಕ್ಕಂಥದ್ದು. ಗುಟ್ಕಾಗೂ ನೀವು ನೋಡ್ತಿರಲ್ಲ, ಖ್ಯಾತನಾಮ ನಟರೇ, ಅವರಿಗೆಲ್ಲ ಪದ್ಮಶ್ರೀಗಳು ಸಿಕ್ಕಿದೆ, ಇದು ಸಿಕ್ಕಿದೆ ಅಂಥವ್ರು ಕೂಡ ಹೋಗ್ತಾರೆ. ಅವ್ರ ಮಕ್ಕಳು ಅವರು ತಿನ್ನಲ್ಲ, ಅವ್ರ ಮಕ್ಕಳಿಗೂ ತಿನ್ನಲ್ಲ. ಇವರ ಪ್ರಭಾವದಿಂದ ಭಾಳಷ್ಟು ಮಕ್ಕಳು ಇದು ಹಾಳಾಗಿರೋದುಂಟು. ಅದು ಹೇಳ್ತಲ್ಲ, ದಾನೆ ದಾನೆ ಮೇ ಕೇಸರ್ ಅಂತ, ಇಟ್ಸ್ ನಾಟ್ ಕೇಸರ್, ಇಟ್ಸ್ ಕ್ಯಾನ್ಸರ್. ದಾನೆ ದಾನೆ ಮೇ ಕ್ಯಾನ್ಸರ್, ಕಣ ಕಣದಲ್ಲೂ ಕ್ಯಾನ್ಸರ್ ಬರುತ್ತೆ ತಿನ್ನೋದ್ರಿಂದ.
0: ಹೊರಗಡೆ ಏನ್ ಮಾಡಬಹುದು ಸರ್ ಅಟ್ ದ ಲಾಸ್ಟ್? ನೀವು ಒಂದು ಒಂದು ಪಂಚ್ ಲೈನ್
1: ಕೊಡೋದಾದ್ರೆ ಸರ್, ಐ ಥಿಂಕ್ ಇಟ್ಸ್ ಎ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಬೇಕು. ಯಾವುದೇ ಒಂದು ಸಮಸ್ಯೆ ನಾವು ಅವಲೋಕಿಸಿದಾಗ 4-5 ಕಡೆಯಿಂದ ಅದನ್ನ ನಾವು ಆಕ್ರಮಿಸಬೇಕಾಗುತ್ತೆ. ಮೊದಲನೇದಾಗಿ ಮನೆ, ಎರಡನೇದಾಗಿ ಶಾಲೆ, ಇನ್ನೊಂದು ಸರ್ಕಾರದಲ್ಲಿ ಕಾನೂನುಗಳಲ್ಲಿ ಕೆಲವು ಬದಲಾವಣೆಗಳಾಗಬೇಕಾಗತ್ತೆ. ಮತ್ತು ಸಮಾಜವಾಗಿ ನಾವು ಮೌಲ್ಯಗಳನ್ನು, ನೈತಿಕತೆಯನ್ನು ಎತ್ತಿಡತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಮುಂದೆ ತರಬೇಕಾಗತ್ತೆ. ಕೇವಲ ಅಧಿಕಾರ, ದರ್ಪ ಮತ್ತು ಪವರ್ ಇರತಕ್ಕಂಥವ್ರು ನೀವು ಮೆರೆಸಿದಾಗ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ.
0: ಭಾಳ ಕಷ್ಟ ಆಗಲಿ ಅಲ್ವಾ? ಇಲ್ಲ, ಸಣ್ಣ ಮಕ್ಕಳಿಂದಲೇ ಚೇಂಜ್ ಮಾಡಬೇಕು. ಕಾಲೇಜು ವ್ಯವಸ್ಥೆಗಳಲ್ಲಿ ಏನಾಗುತ್ತೆ ಗೊತ್ತಾ ಸರ್, ಫ್ರೆಂಡ್ಶಿಪ್ ಅಲ್ಲೂ ಕೂಡ ಮಕ್ಕಳು ಹಾಳಾಗ್ತಾರಲ್ವಾ? ಈಗ ನಾನೊಬ್ಬ ಟೀ ಕುಡಿತಾ ಇರ್ತೀನಿ, ನನ್ನ ಪಕ್ಕದಲ್ಲಿ ಎರಡು ಆಕ ಆ ಕಡೆ ಈ ಕಡೆ ಇರೋ ಮಕ್ಕಳು ಸ್ಮೋಕ್ ಮಾಡಕ್ ಹೋಗ್ತಾರೆ, ಆವಾಗಿನ ಮೈಂಡ್ ಸೆಟ್ ಏನು? ನಂದು ಕ್ಲೀನ್ ಮೈಂಡ್ ಸೆಟ್,
1: ದಟ್ ಈಸ್ ಕಾಲ್ಡ್ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ ಸೈಕಾಲಜಿಯಲ್ಲಿ. ಈಗ ಒಂದು 10 ಜನದಲ್ಲಿ 8 ಜನ ಸಿಗರೇಟ್ ಸೇತಾ ಇದ್ರೆ, ಇನ್ನ ಇಬ್ಬರಿಗೆ ಅಯ್ಯೋ ನಾವೇ ಔಟ್ಕಾಸ್ಟ್ ಆದ್ವಾ, ಅವರೇ ಮೆಜಾರಿಟಿ ಇದ್ದಾರೆ, ನಾವೇ ಕಡಿಮೆ ಇದೀವಲ್ಲ, ಹ್ಯಾವಿಂಗ್ ಎ ಗರ್ಲ್ ಫ್ರೆಂಡ್ ಇಸ್ ನಾರ್ಮಲ್, ಹ್ಯಾವಿಂಗ್ ಸ್ಮೋಕಿಂಗ್ ಸಿಗರೇಟ್ ಇಸ್ ನಾರ್ಮಲ್, ಟೇಕಿಂಗ್ ಆಲ್ಕೋಹಾಲ್ ಇಸ್ ನಾರ್ಮಲ್ ಅಂತ ಒಂದು ಕೆಟ್ಟದಾಗಿ ಫಾಲ್ಸ್ ಇಮೇಜ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದಿದೆ. ಅಲ್ಲಿ ನಿಮಗೆ ಸ್ಪಷ್ಟತೆ ಇರಬೇಕು. ನಮ್ಮ ಮಕ್ಕಳು ನಾವು ಬೆಳೆಸೋ ರೀತಿಯಲ್ಲಿ, ಮನೆಯಲ್ಲಿ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರುವಾಗ, ಒಂದು ಇದು ಬರುವಾಗ ನೋಡಿ ಇದು ತಪ್ಪು, ಇದು ತೋರಿಸ್ತಾ ಇರೋದು ಸರಿಯಲ್ಲ ಅಂತ ಹೇಳಬೇಕಾಗತ್ತೆ. ಆ್ಯಂಡ್ ಆಲ್ಕೋಹಾಲ್ ತೊಗೊಳ್ಳೋದ್ರಿಂದ ನಿಮ್ಮ ಲಿವರ್ ಕಿಡ್ನಿ ಡ್ಯಾಮೇಜ್ ಆಗ್ತಕ್ಕಂಥದ್ದು ಏನಾಗುತ್ತೆ, ಫೈನಾನ್ಷಿಯಲ್ ಡ್ಯಾಮೇಜ್ ಏನಾಗುತ್ತೆ, ಮತ್ತು ಸ್ಮೋಕಿಂಗ್ ಗಾಂಜಾ ಮಾಡೋದ್ರಿಂದ ನಿಮ್ಮ ಬ್ರೈನ್ ಡ್ಯಾಮೇಜ್ ಆಗಿ ಸ್ಕಿಜೋಫ್ರೀನಿ ಆಗ್ಬೋದು. ಜೊತೆಗೆ ಅದು NDPS ಆ್ಯಕ್ಟ್ ಪ್ರಕಾರ ಕಾನೂನಿಗೆ ವಿರುದ್ಧ. ನೀವು ಗಾಂಜಾ ತೊಗೊಳ್ಳೋದ್ರಿಂದ 7 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಇದನ್ನು ನಾವು ಸಣ್ಣವರಿಂದ ಅವರಿಗೆ ಸ್ವಲ್ಪ ತಲೆಗೆ ಹೋಗೋ ರೀತಿಯಲ್ಲಿ ಸಮಾಧಾನವಾಗಿ ಹೇಳ್ತಾ ಹೇಳ್ತಾ ಇದ್ದರೆ, ಅವಾಗ ಅವನು ಯಾರೋ ಫ್ರೆಂಡ್ ಕೊಟ್ಟಾಗ ಕೂಡ ಅವನಲ್ಲಿ ನಾವು ಹೇಳಿರ್ತಕ್ಕಂಥ ಇಷ್ಟು ದಿನ ಬೆಳೆಸಿರ್ತಕ್ಕಂಥ ವಿಚಾರಗಳು ತಲೆಯಲ್ಲಿ ಕೂತು ಈ ವಿಲ್ ಹ್ಯಾವ್ ದಟ್ ಗಟ್ಸ್ ಟು ಸೇ ನೋ. ಹೇಳ್ತಾರೆ ದಟ್ ಮಹಾತ್ಮ ಗಾಂಧೀಜಿ ಹ್ಯಾಸ್ ಸೆಡ್ ಒನ್ ಥಿಂಗ್, ಆಲ್ಕೋಹಾಲ್ ಆರ್ ಎನಿ ಸಬ್ಸ್ಟೆನ್ಸ್ ಇಸ್ ನಾಟ್ ಸೊಲ್ಯೂಷನ್ ಫಾರ್ ಎನಿ ಪ್ರಾಬ್ಲಮ್ ಇನ್ ಯುವರ್ ಲೈಫ್, ಇಟ್ ವಿಲ್ ಓನ್ಲಿ ಆ್ಯಡ್ ಒನ್ ಮೋರ್ ಪ್ರಾಬ್ಲಮ್ ಟು ಯುವರ್ ಲೈಫ್.
0: ಕರೆಕ್ಟ್ ಕರೆಕ್ಟ್.
1: ನಿಮ್ಮ ಜೀವನಕ್ಕೆ ಇನ್ನೊಂದು ದೊಡ್ಡ ಭೂತ ಒಂದು ಸಮಸ್ಯೆ ಬೇಕು ಅಂದರೆ ಅದು ಮಾಡಿ ಅಂತ. ಸೊ ಹಾಗಾಗಿ ಅಸರ್ಟಿವ್ನೆಸ್ ಸ್ಕಿಲ್ ಅಂತ ಹೇಳ್ತೀವಿ, ದಟ್ ಗಟ್ಸ್ ಟು ಸೇ ನೋ. ಒಂದು 10 ಜನ ನಿಮಗೆ ಫ್ರೀಯಾಗಿ ಫಾರಿನ್ ಸ್ಕಾಚ್ ವಿಸ್ಕಿ ಕೊಡ್ಸಕ್ಕೆ ಬಂದರು ಅಥವಾ ಗಾಂಜಾ ಕೊಡಕ್ಕೆ ಬಂದರು, ನಿಮ್ಮಲ್ಲಿ ಸ್ಪಷ್ಟತೆ ಇರಬೇಕು, ನಾನು ತೊಗೊಳಲ್ಲ, ಇದು ಬೇಡ, ಇದು ತಪ್ಪು ಅಂತ. ಅವಾಗ ಯಾರು ನಮ್ಮನ್ನು ಏನು ಬಗ್ಸಕ್ಲಿಕ್ಕೆ ಆಗೋದಿಲ್ಲ.
0: ಅಂದ್ರೆ ಅದು ಡೆವಲಪ್ ಆಗೋದು ಹೇಗೆ?
1: ಡೆವಲಪ್ ಸಣ್ಣವರಿಂದ, ಚೈಲ್ಡ್ಹುಡ್ ಇಂದ ನಾವು ಮಾಡ್ಬೇಕಾಗಿ.
0: ನೋಡಿ ಡಾಕ್ಟ್ರೆ, 10 ಜನ ಇರ್ತೀವಿ ನಾವು, ಕರ್ಕೊಂಡು ಹೋಗ್ತಾರೆ, ಬರೋ ಟ್ರೀಟ್ನ ಅಲ್ಲೋಗೋಣ ಇಲ್ಲೋಗೋಣ ಅಂತ. ಏ ಏನಾಗಲ್ಲ ತಕೋ, ಏ ಏನಾಗಲ್ಲ ತಕೋ, ಒಂಚು ಟೇಸ್ಟ್ ಮಾಡೋ, ಚೆನ್ನಾಗಿರ್ತಿ. ಈಗ ನೋಡಿ ಅದೊಂದು ಯಾವ್ದು ಎನರ್ಜಿ ಡ್ರಿಂಕ್ ಅಂತ ಮಾರ್ಕೆಟ್ ಆಗ್ತಾ ಇದೆ. ನನಗೆ ಆಶ್ಚರ್ಯ, ನಮ್ಮ ಮನೆ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ರೆ ಈವನ್ ಹೆಣ್ಮಕ್ಳು ಕೂಡ ಅದನ್ನ ಎನರ್ಜಿ ಡ್ರಿಂಕ್ ಒಂದು 20 ರೂಪಾಯಿಗೆ ಏನೋ ಸಿಗ್ತಾ ಇದೆ. ಏನು ಹುಡಿತಾ ಇದ್ದಾರೆ ಸರ್? ನಾನು ಹೇಳೋದು ಇದು ಬೇಡ ಅನ್ನೋಕ್ಕೂ ಅವ್ರಿಗೆ ಮುಲಾಜಿ ಹಾಕೋದು
1: ಅಲ್ಲ ಸಿ, ಇಟ್ಸ್ ಅ ಸೋಷಿಯಲ್ ಇನ್ಫ್ಲೂಯೆನ್ಸ್. ನೀವು ಅಡ್ವರ್ಟೈಸ್ಮೆಂಟ್ ಆ ಥರ ಕೊಡ್ತೀರಾ, ಎಲ್ಲ ಟಿವಿಗಳಲ್ಲಿ, ಇದರಲ್ಲಿ, ಎಲ್ಲ ಪೇಪರ್ಗಳಲ್ಲಿ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಪತ್ರಿಕೆಗಳ ಮತ್ತು ಮಾಧ್ಯಮಗಳ ಒಂದು ಇದು ಕೂಡ ಇದೆ, ಕಾಂಟ್ರಿಬ್ಯೂಷನ್, ಅವರ ಜವಾಬ್ದಾರಿ ಕೂಡ ಇದೆ. ಇಂಥ ಅಡ್ವರ್ಟೈಸ್ಮೆಂಟ್ಸ್ ನಾವು ಹಾಕಲ್ಲ ಅಂತ ಯಾಕೆ ಹೇಳ್ಬಾರ್ದು ಅಲ್ವಾ? ಸೊ ಅದಿರುತ್ತೆ, ನೀವು ಅಲ್ಲಿ ದೊಡ್ಡ ದೊಡ್ಡ ಪೋಸ್ಟರ್ಸ್, ಕೂಲ್ ಲಿಪ್ ಅಂತ ಹೇಳ್ಬಿಟ್ಟು ದೊಡ್ಡ ಪೋಸ್ಟರ್ ಕಾಣಿಸ್ತಾರೆ, ಅದರಲ್ಲಿ ಇರೋ ಕಂಟೆಂಟ್ ಏನು ಅದು ಗೊತ್ತಿರೋದಿಲ್ಲ. ದೇ ವಿಲ್ ಪುಟ್ ಎ ಫ್ಲ್ಯಾಶಿ ನೇಮ್ ಈ ಥರ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಭಾಳಷ್ಟು ಇನ್ಫ್ಲೂಯೆನ್ಸ್ ಆಗ್ತಾರೆ ಯೂತ್ಸ್. ನಿಮಗೆ ನಾವು ಇಷ್ಟಪಡೋ ಕ್ರಿಕೆಟರ್, ನಾನು ಇಷ್ಟಪಡೋ ಒಂದು ಸೆಲೆಬ್ರಿಟಿ ತಗೊಳ್ತಾ ಇದ್ದಾನೆ ಅಂದರೆ ಇಟ್ ಮಸ್ಟ್ ಬಿ ಗುಡ್ ಅಂತ ಅವರಲ್ಲಿ ತಲೆಯಲ್ಲಿ ಇರುತ್ತೆ.
0: ಇನ್ ಜನರಲ್ ಆಗುತ್ತೆ,
1: ಆಗುತ್ತೆ, ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಎನ್ ಇನ್ಫ್ಲೂಯೆನ್ಸ್ ನಿಮಗೆ. ಪ್ರತಿ ಕ್ಷಣದಲ್ಲೂ ನಿಮಗೆ ಒಂದು ಕ್ರಿಕೆಟ್ ಮ್ಯಾಚ್ ಬರುವಾಗ 100 ಸರಿ ಎನರ್ಜಿ ಡ್ರಿಂಕ್ ನೀವು ತೋರಿಸಿ ತೋರಿಸಿ ತೋರಿಸಿ ತೋರಿಸಿ ತೋರಿಸಿ ಬಿಟ್ಟಾಗ, ಓ ದೇರ್ ಮಸ್ಟ್ ಬಿ ಸಮಥಿಂಗ್ ಇನ್ ದಿಸ್ ಅಂತ ಹೇಳಿ ಅವರು ಕ್ಯೂರಿಯಾಸಿಟಿಗಾರ ಹೋಗಿ ತೊಗೊಳಕ್ಕೆ ಹೋಗ್ತಾರೆ. ಸೊ ಅಲ್ಲಿ ದೆನ್ ಕ್ಯೂರಿಯಾಸಿಟಿಗೆ ತೊಗೊಂಡಿದ್ದು ಅಡಿಕ್ಷನ್ಗೆ ಕನ್ವರ್ಟ್ ಆಗುತ್ತೆ. ಸೊ ಎನರ್ಜಿ ಡ್ರಿಂಕ್ಸಲ್ಲಿ ಹೈ ಕೆಫಿನ್ ಕಂಟೆಂಟ್ ಇರುತ್ತೆ, ತುಂಬ ಕೆಫಿನ್ ಇರುತ್ತೆ. ಆ ಕೆಫಿನ್ ಜಾಸ್ತಿ ಇರೋದ್ರಿಂದ ಎಷ್ಟೋ ಸರಿ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ, ಎದೆ ಬಡಿತ ಜಾಸ್ತಿ ಆಗೋದು ಇದಾಗುತ್ತೆ. ಆ್ಯಂಡ್ ಕೆಲವರು ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿರೋರು ಕೂಡ ಇದ್ದಾರೆ. ತುಂಬ ಒಂದೇ ಸರಿ 8 ಬಾಟ್ಲಿ ಎಲ್ಲ ಕುಡಿದ್ಬಿಟ್ಟು ಹೈ ಕೆಫಿನಿಂದ ಹಾರ್ಟ್ ಮೇಲೆ ಎಫೆಕ್ಟ್ ಆಗಿರೋದು ಇದೆ.
0: ಸರ್, ನನಗೆ ಪರಿಚಯ ಇರೋ ಹುಡುಗ ಇದ್ದಾನೆ, ಅವ್ನು ದಿನ ಬೆಳಗ್ಗೆ ಆದರೂ ಕೂಡ ಕೋಕ್ ಇಲ್ಲದೆ ಇರೋದೇ ಇಲ್ಲ ಅವನು. ನನಗೆ ಭಾಳ ಆಶ್ಚರ್ಯ ಆಯಿತು, ಇವನು ಹೆಂಗೆ ಕುಡಿತಾನೆ ಅಂತೇಳಿ. ಬಟ್ ಸ್ಟಿಲ್ ಈಸ್ ವೆರಿ ಮಚ್ ಅಲೈವ್, ವೆರಿ ಮಚ್ ಕಂಫರ್ಟಬಲ್.
1: ಸಿ, ಕೋಕ್ ದಟ್ ಕಂಟೆಂಟ್ಸ್ ಮೋರ್ ಆಫ್ ಶುಗರ್, ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದರಲ್ಲಿ ಕೆಫೀನ್ ಇರೋದಿಲ್ಲ ಜಾಸ್ತಿ. ಸೊ ಹಂಗಾಗಿ ಅದೇನಾಗುತ್ತೆ ಅಂತ ಹೇಳಿದ್ರೆ ಒಂಥರ ಕ್ರೇವಿಂಗ್ ಥರ ಆಗ್ತಾ ಹೋಗುತ್ತೆ. ಇಟ್ ವಿಲ್ ಕಾಸ್ ಲಾಂಗ್ ಟರ್ಮ್ ಡ್ಯಾಮೇಜ್. ಇದು ಭಾಳಷ್ಟು ಜನ ಏನಾಗುತ್ತೆ ಅಂದರೆ ಕುಡಿತಿದ್ದಂಗೆ ಅರಸ ಎಲ್ಲ ಸಾಯೋದಿಲ್ಲ, ಕುಡಿತಿದ್ದಂಗೆ ಇದಾಗೋದಿಲ್ಲ. ಈ ಥರದ್ರಲ್ಲಿ ಏನಾಗುತ್ತೆ, ಲಾಂಗ್ ಟರ್ಮ್ ಮೆಟಬಾಲಿಕ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಇವರಲ್ಲಿ ಹೈಯೆಸ್ಟ್ ಶುಗರ್ ಬರುತ್ತೆ, ಡಯಾಬಿಟೀಸ್ ಪೇಷಂಟ್ ಆಗೋ ಸಾಧ್ಯತೆ ಹೈಯೆಸ್ಟ್ ಅವರಿಗೆ. ನೆಕ್ಸ್ಟ್ BP ಬರೋ ಸಾಧ್ಯತೆ ಮತ್ತು ಕೊಲೆಸ್ಟ್ರಾಲ್ ಬರೋ ಸಾಧ್ಯತೆ ಜಾಸ್ತಿ. ಸೊ ಇಂಡೈರೆಕ್ಟ್ ಆಗಿ ಅವ್ರಿಗೆ ಮೆಟಬಾಲಿಕ್ ಸಿಂಡ್ರೋಮ್ ಆಗಿಬಿಟ್ಟು ಅವ್ರಿಗೆ ಹಾರ್ಟ್ ಮೇಲೆ, ಬ್ರೈನ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಭಾಳ ಸರಿ ನೋಡಿರ್ತೀರ ಈ ಸಣ್ಣ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು, ಇದಾಯಿತು, ಆ ಥರ ಎಲ್ಲ ಕೇಳಿರ್ತೀರ. ಸೊ ಇಟ್ ವಿಲ್ ಹ್ಯಾವ್ ಎ ಲಾಂಗ್ ಟರ್ಮ್ ಎಫೆಕ್ಟ್, ಡೆಫಿನೆಟ್ಲಿ ಇದೆ. ಶುಗರಿ ಡ್ರಿಂಕ್ಸ್ ಎಸ್ಪೆಷಲಿ, ಶುಗರ್ ಇಸ್ ಒನ್ ಆಫ್ ದಿ ನ್ಯೂ ಪಾಯ್ಸನ್ ಅಂತ ಹೇಳ್ತೀವಿ. ಸೊ ಆದಷ್ಟು ನಾವು ಅದನ್ನು ಅವಾಯ್ಡ್ ಮಾಡೋದು ಒಳ್ಳೇದು. ಈಗ 1 liter ಆಫ್ ಪೆಪ್ಸಿಯಲ್ಲಿ ಪ್ರಾಬ್ಲಿ ದರ್ ಮೈಟ್ ಬಿ ಅರೌಂಡ್ 20 spoons ಆಫ್ ಶುಗರ್ ಇಂದ.
0: ಹೌದು,
1: ಬಿಕಾಸ್ ದಟ್ ಇಸ್ ಅ ಕಾರ್ಬೋನೇಟೆಡ್ ಡ್ರಿಂಕ್. ಅಲ್ಲಿ ವಾಟರ್, ಶುಗರ್ ಇದು ಬಿಟ್ಟರೆ, ಗ್ಯಾಸ್ ಬಿಟ್ಟರೆ ನೀರು ಇರೋದಿಲ್ಲ ಅದರಲ್ಲಿ. ಮತ್ತು ಶುಗರ್ ಹಾಕೋದ್ರಿಂದನೇ ಸ್ವಲ್ಪ ಟೇಸ್ಟ್ ಬರೋದು ಅದಕ್ಕೆ.
0: ಅಷ್ಟು ಲಿಫ್ಟ್ ಮಾಡ್ತಾರಲ್ಲ ಸರ್ ಮತ್ತೆ ಮಾರ್ಕೆಟಲ್ಲಿ ಅದನ್ನೆಲ್ಲ, ಕುಡೀರಿ ಕುಡೀರಿ ಕುಡೀರಿ ಅಂತ. ಅದು ಮೋಸ್ಟ್ ಆಫ್ ದಿ ಯಂಗ್ ಟರ್ಕ್ಸೇ ಅದಕ್ಕೆ ಅಡಿಕ್ಟ್ ಆಗಿರೋದು. ಎಲ್ಲೇ
1: ಹೋಗಿ ಯುವರ್ ಸೆಲೆಬ್ರಿಟೀಸ್ ಆರ್ ಲೈಕ್ ದಟ್, ಯುವರ್ ಸೆಲೆಬ್ರಿಟೀಸ್ ಆರ್ ಕ್ರಿಕೆಟರ್ಸ್ ಆ್ಯಂಡ್ ಫಿಲ್ಮ್ ಸ್ಟಾರ್ಸ್ ಹೂಮ್ ಯೂತ್ಸ್ ಅಡೋರ್, ದೇ ಆರ್ ಲೈಕ್ ಗಾಡ್ ಟು ಮೀ ಅಂತ ಹೇಳ್ಬಿಟ್ಟು.
0: ಓ ಗಾಡ್, ಓ ಗಾಡ್, ಭಾಳ ಕಷ್ಟ ಇದೆ ಅಲ್ವಾ ಡಾಕ್ಟ್ರೆ?
1: ಸಮಾಜದಲ್ಲಿ ಈ ಥರ ಇದ್ದೇ ಇರುತ್ತೆ, ದುಷ್ಟಶಕ್ತಿ ಮತ್ತು ಇವೆಲ್ಲ ಇದ್ದೇ ಇರ್ತದೆ. ನಮ್ಮ ಮನಸ್ಥಿತಿಯನ್ನು ಚೆನ್ನಾಗಿದ್ದು ನಾವು ಸಮಾಜವನ್ನು ಒಂದು ಒಳ್ಳೆಯ ದಾರಿಗೆ ತೊಗೊಂಡೋಗ್ಬೇಕು ಅಂದಾಗ ಎಲ್ಲರೂ ಸೇರಿಕೊಳ್ಬೇಕಾಗತ್ತೆ. ದೊಡ್ಡವರು, ತಿಳಿದವರು ಹೇಳಿರತಕ್ಕಂಥ ಮಾತುಗಳಿಗೆ ಗೌರವ ಕೊಟ್ಟು ಆಲಿಸಿ ಅಳವಡಿಸ್ಕೊಳ್ಬೇಕಾಗತ್ತೆ.
0: ಅದಕ್ಕೆ ಮೇನ್ ಎಜುಕೇಶನ್ ಸಿಸ್ಟಮ್.
1: ಅಫ್ಕೋರ್ಸ್ ಎಜುಕೇಶನ್ ಸಿಸ್ಟಮ್ ಇಸ್ ವೆರಿ ವೆರಿ ಕ್ರೂಷಿಯಲ್ ವೆರಿ ಇಂಪಾರ್ಟೆಂಟ್.
0: ಬಾಲ್ಯದಲ್ಲಿ ನಾವು ಅವರಿಗೆ ನೀವು ಒಂದು ಎಕ್ಸಾಂಪಲ್ ಕೋಟ್ ಮಾಡಿದ್ರಿ, ಆಗ ಒಂದು ಯಾವ ಊರಲ್ಲಿ ಯಾವ ದೇಶದಲ್ಲೂ ನನಗೆ ಗೊತ್ತಿಲ್ಲ, ಒಂದು ಮಕ್ಕಳಿಗೆ ಒಂದು 20 ಚಾಕ್ಲೇಟ್ ಕೊಡ್ತಾರೆ,
1: ಮಾರ್ಷ್ಮೆಲೋ ಎಕ್ಸ್ಪೆರಿಮೆಂಟ್.
0: ಆ ಎಕ್ಸ್ಪೆರಿಮೆಂಟು ನಮ್ಮಲ್ಲಿ ಯಾಕೆ ಇಂಪ್ಲಿಮೆಂಟ್ ಮಾಡಲ್ಲ ಇವರುಗಳು?
1: ಅಲ್ಲ, ಐ ಥಿಂಕ್ ಅದೇ ಸಿ, ನಮ್ಮಲ್ಲಿ ಏನಾಗಿದೆ ಅಂದರೆ, ವಾಟ್ ಈಸ್ ದ ಜಿ ಡಿ ಪಿ ಸ್ಪೆಂಟ್ ಆನ್ ಹೆಲ್ತ್, ವಾಟ್ ಈಸ್ ದ ಜಿ ಡಿ ಪಿ ಸ್ಪೆಂಟ್ ಆನ್ ಎಜುಕೇಷನ್, ದಿಸ್ ವಿ ಹ್ಯಾವ್ ಟು ಅನಲೈಸ್. ಈಗ ಯು ಕೆ ಅಂತ ಒಂದು ಕಂಟ್ರಿಯಲ್ಲಿ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಅಂತಿದೆ, ಅಲ್ಲಿ 10-12% ಆಫ್ ದಿ ಜಿ ಡಿ ಪಿ ಸ್ಪೆಂಟ್ ಆನ್ ಹೆಲ್ತ್ ಕೇರ್. ಸೊ ಆವಾಗ ಸಮಾಜದ ಪ್ರತಿಯೊಬ್ಬರಿಗೂ ಹೆಲ್ತ್ ಕೇರ್ ಇಸ್ ಫ್ರೀ, ಅಂದರೆ ಕ್ವಾಲಿಟಿ ಹೆಲ್ತ್ ಕೇರ್. ಅಲ್ಲಿ 90% ಜನ ಹೋಗೋದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಬಿಕಾಸ್ ಗೌರ್ಮೆಂಟ್ ಹಾಸ್ಪಿಟಲ್ ಅಷ್ಟು ಚೆನ್ನಾಗಿದೆ, ನಾವು ಕಟ್ಟೋ ಟ್ಯಾಕ್ಸು ಜಿ ಎಸ್ ಟಿ ಅಲ್ಲಿ ಉಪಯೋಗ ಆಗ್ತಾ ಇದೆ. ನಮ್ಮಲ್ಲಿ ಓನ್ಲಿ 2% ಆಫ್ ದಿ ಜಿ ಡಿ ಪಿ ಸ್ಪೆಂಟ್ ಆನ್ ಹೆಲ್ತ್ ಕೇರ್ ಅಷ್ಟೇ. ಅದು ಕರಪ್ಷನ್ ಇಂದ ರೀಚ್ ಆಗೋದು ಪ್ರಾಬಬ್ಲಿ 1% ಅಥವಾ 0.5%, ವಿ ಡೋಂಟ್ ನೋ. ಸೊ ಹಂಗಾಗಿ ಎಜುಕೇಷನ್ ಶುಡ್ ಪೆನೆಟ್ರೇಟ್ ಎವ್ರಿ ಒನ್. ಹೆಲ್ತ್ ಕೇರ್ ಅಂಡ್ ಎಜುಕೇಷನ್ ಯಾವಾಗ ಒಂದು ಅಪ್ ಟು ಪ್ರೈಮರಿ ಟು ಹೈಸ್ಕೂಲ್ ಫ್ರೀ ಅಂಡ್ ಕ್ವಾಲಿಟಿ ಯುಕ್ತವಾದ ಸಿಗುತ್ತೆ, ಅವಾಗ ಸಮಾಜ ಬದಲಾವಣೆ ಆಗುತ್ತೆ. ವಿ ಶುಡ್ ಫೋಕಸ್ ಆನ್ ದಟ್ ಇನ್ಸ್ಟೆಡ್ ಆಫ್ ಅದರ್ ಥಿಂಗ್ಸ್. ಈ ಜಾತಿ ಧರ್ಮದ ಒಡೆದಾಟಗಳಲ್ಲಿ ನಾವು ಮುಳುಗೋದ್ರೆ ನಾವು ಎಜುಕೇಷನ್ ಮೇಲಾಗಲಿ ಅಥವಾ ಹೆಲ್ತ್ ಮೇಲಾಗಲಿ ಫೋಕಸ್ ಮಾಡೋಕೆ ಆಗ್ತಾ ಇಲ್ಲ.
0: ಶೋಚಗಳೇ ಆಲಿಸ್ತಾ ಇದ್ರಿ ಅಲ್ವಾ ನೀವು, ಡಾಕ್ಟ್ರ್ ಸಲಹೆ ಕೇಳಿದ್ರಿ, ಡಾಕ್ಟ್ರ ಏನು ಅಡ್ವೈಸನ್ನ ಕೇಳಿದ್ರಿ, ಏನು ಮಾಡಿದ್ರೆ ಮುಂದೆ ಇನ್ನಂತೂ ಆಗೋಯ್ತು ನಮ್ಮ ದೇಶದ ಕತೆ ಈ ಯಂಗ್ ಜನ್ರೇಷನ್ ಬಗ್ಗೆ. ನನಗಂತೂ ಯಂಗ್ ಜನ್ರೇಷನ್ ಬಗ್ಗೆ ಭಾಳ ಹೋಪ್ಸ್ ಇತ್ತು. ಇದನ್ನು ಕೇಳ್ತಾ ಇದ್ರೆ ಅಂದರೆ ಇತ್ತೀಚಿನ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ರೆ ಒಂದು ಕಡೆ ನೋವಾಗುತ್ತೀ, ಎತ್ತ ಎಲ್ಲಿಗೆ ಹೋಗ್ಬೋದು ನಾವು ಅಂತ. ಸರ್, ನಮ್ಮ ಹಿಂದೆ ಐ ಮೀನ್ ಸುಮಾರು ಒಂದು 100-150 ವರ್ಷಗಳ ಹಿಂದೆ ನಾವು ಜಾರಿದ್ರೆ ಆಗ ಬೆಟರ್ ಸೊಸೈಟಿ ಇತ್ತ?
1: ಹಿಸ್ಟ್ರಿ ಪ್ರಕಾರ ವ್ಯಾಲ್ಯೂ ಸಿಸ್ಟಮ್ ಅಲ್ಲಿ ಡೆಫಿನೆಟ್ಲಿ ಎಸ್. ವ್ಯಾಲ್ಯೂ ಸಿಸ್ಟಮ್ ಅಲ್ಲಿ ದೊಡ್ಡವ್ರಿಗೆ ಗೌರವ ಕೊಡೋದಾಗ್ಲಿ, ದುಶ್ಚಟಗಳಿಂದ ದೂರ ಇರೋದೆ. ಯಾಕಂದ್ರೆ ಅವಾಗೆಲ್ಲ ಯಾರೊಬ್ಬ ಕುಡಿತಾ ಇದ್ದಾನೆ ಅಂದ್ರೆ ಊರೂರ್ಗಡೆ ಹೋಗ್ಬಿಟ್ಟು ಕುಡ್ಕೊಂಡ್ ಬರ್ತಾ ಇದ್ದ. ಇವತ್ತು ನೀವು ಮನೆ ಒಳಗಡೆ ಬಾರ್ ಕೌಂಟರ್ ಮಾಡಿದಾಗ ಇಟ್ ಇಸ್ ವಿತಿನ್ ದ ಸಿಸ್ಟಮ್, ನಮ್ಮ ಮನೆ ಒಳಗೆ ತರ್ಕೊಂಡ್ಬರ್ತಾ ಇದೀವಿ. ಅಂಡ್ ಮುಂಚೆ ಯಾರು ಒಂದು ಹುಡುಗರು ಯಾರು ಒಂದು ರೋಡಲ್ಲಿ ಸಿಗರೇಟ್ ಸೇತಾದ್ರೆ ಕರೆದ್ಬಿಟ್ಟು ಕೇಳೋರು, ನೀನು ಯಾರ ಮಗ, ಏನು ಮಾಡ್ತಾ ಇದೆಯಾ ಅಂತ. ಇವತ್ತು ಆ ಪರಿಸ್ಥಿತಿ ಇದೆಯಾ? ಒಂದು ಟೀಚರೇ ಮಗುಗೇನಾರ ಒಂದು ನೀನು ತಿದ್ದುಕೊ ಅಂತ ಹೇಳಿದ್ರೆ ಬೈದರೆ ಪೇರೆಂಟ್ಸ್ ಹೋಗ್ಬಿಟ್ಟು ಟೀಚರ್ ಹತ್ರ ಜಗಳ ಆಡ್ತಾರೆ ಇವತ್ತು ನಮ್ಮ ಮಗುಗೆ ಯಾಕೆ ಬೈದ್ರಿ ಅಂತ. ಆ ತಿದ್ದೋ ಅಂತ ಅಧಿಕಾರ ಆವಾಗ ಮನೆಯವರಿಗೂ ಇತ್ತು, ಅಕ್ಕಪಕ್ಕದ ಮನೆಯವರಿಗೂ ಇತ್ತು, ಸಮಾಜಕ್ಕೂ ಇತ್ತು, ಶಿಕ್ಷಕರಿಗೂ ಇತ್ತು. ಇವತ್ತು ತಿದ್ದೋ ಅಂತ ಅಧಿಕಾರವನ್ನು ನಾವು ಕಿತ್ಕೊಳ್ತಾ ಇದ್ದೀವಿ. ಅವಾಗೇನಾಗುತ್ತೆ, ಮಗು ಒಂಥರ ಯಥೇಚ್ಛವಾಗಿ ಬೆಳೆಯುತ್ತೆ, ಅದಕ್ಕೆ ಎಲ್ಲಿ ಒಳ್ಳೆಯದು ಎಲ್ಲಿ ಕೆಟ್ಟದ್ದು ಅಂತಕ್ಕಂಥದ್ದು ಗೊತ್ತಾಗದೇ ಇರೋ ಪರಿಸ್ಥಿತಿ ಇದೆ. ಬಟ್ ನಿರಾಶ ಆಗ್ತಕ್ಕಂಥದ್ದು ಏನಿಲ್ಲ, ಎಲ್ಲಿ ಕೆಟ್ಟದಿರುತ್ತೆ ಒಳ್ಳೆಯದು ಅಷ್ಟೇ ಇದೆ. ನಮ್ಮ ಯೂತ್ಸ್ ಆರ್ ವೆರಿ ಟ್ಯಾಲೆಂಟೆಡ್ ಈಗಿನ ಯೂತ್ಸ್, ಬಟ್ ಅವ್ರಿಗೆ ಸರಿಯಾದ ಅವಕಾಶಗಳು ವಾತಾವರಣಗಳು ಸಿಕ್ಕಾಗ, ಈಗ ಅಲ್ಲಿ ಅಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಸಿ ಇ ಓ ಆಗ್ತಾರೆ, ಮೈಕ್ರೋಸಾಫ್ಟಲ್ಲಿ ಹೋಗಿ ಸಿ ಇ ಓ ಆಗ್ತಾರೆ ಅಂದರೆ ನಮ್ಮ ದೇಶದಲ್ಲಿ ಯಾಕೆ ಆಗ್ತಾ ಇಲ್ಲ? ಅವಕಾಶಗಳಿಲ್ಲ. ಈ ಮೊನ್ನೆ ಇಂದ್ರಾ ನುಯಿ, ಒನ್ ಆಫ್ ದಿ ಪೆಪ್ಸಿ ಚೇರ್ಮನ್, ಶಿ ಈಸ್ ಫ್ರಮ್ ಇಂಡಿಯಾ.
0: ಹೌದು,
1: ಶಿ ಟೋಲ್ಡ್ ನಾನು ಇಂಡಿಯಾದಲ್ಲಿ ಇದ್ರೆ ಯಾವ ಕಾರಣಕ್ಕೂ ಸಿ ಇ ಓ ಆಗ್ತಾ ಇರ್ಲಿ ಸಾಧ್ಯನೇ ಇರ್ತಾ ಇರಲಿಲ್ಲ, ಯಾಕಂದ್ರೆ ಈ ಸೊಸೈಟಿ ಟ್ಯಾಲೆಂಟ್ನ ಬೆಳೆಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿ ಆ ಕಂಟ್ರೀಸಲ್ಲಿ ಮುಕ್ತವಾದ ವಾತಾವರಣ, ನಾನು ಹೇಳಿದ್ನಲ್ಲ ಜಾತಿ ಧರ್ಮ ಕರಪ್ಷನ್ ಎಲ್ಲೇ ಮೀರಿಬಿಟ್ಟು ಕೇವಲ ಯೋಗ್ಯತೆಗೆ ಫೋಕಸ್ ಮಾಡಿದಾಗ ಸಮಾಜ ಉದ್ಧಾರ ಆಗುತ್ತೆ.
0: ಯೋಗ್ಯತೆಗೆ ಫೋಕಸ್ ಮಾಡಬೇಕಾಗದೇ ಇಲ್ಲಲ್ಲ ಸರ್ ನಮ್ಮ ದೇಶದಲ್ಲಿ, ಇಟ್ ಇಸ್ ನಾಟ್, ಇಟ್ಸ್ ಇಂಪಾಸಿಬಲ್ ಸ್ಟೇಟಸ್ಗೆ ಹೋಗ್ಬಿಟ್ಟಿದೆ.
1: ಇಂಪಾಸಿಬಲ್ ಅಂತ ಅನ್ಕೊಳ್ಳೇಬಾರ್ದು. ನಾನು ಅದೇ ಹೇಳಿದ್ನಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾವು ಮುಂತೆ ಮಾತಾಡುವಾಗ 30 ಇಯರ್ಸ್ಗೋ ಚೈನಾ ವಾಸ್ ಆಲ್ಸೋ ಲೈಕ್ ಆರ್ ಕಂಟ್ರಿ, ಅಷ್ಟೇ ಪಾಪ್ಯುಲೇಷನ್ ಇತ್ತು, ಅಷ್ಟೇ ಬಡತನ ಇತ್ತು, ಅಷ್ಟೇ ಸಮಸ್ಯೆಗಳಿತ್ತು. ಇವತ್ತು ಚೈನಾ ಇಸ್ ಎ $20 trillion ಎಕಾನಮಿ, top 10 universities 8 universities ಆರ್ ಫ್ರಮ್ ಚೈನಾ. ಹೆಲ್ತ್ ಕೇರ್ ಇಸ್ ಟೋಟಲಿ ಫ್ರೀ, ಎಜುಕೇಷನ್ ಪ್ರೈಮರಿ ಎಜುಕೇಷನ್ ಹೈಸ್ಕೂಲ್ ಎಜುಕೇಷನ್ ಯಾರು ಪ್ರೈವೇಟ್ನವ್ರು ಬರೋಗೇ ಇಲ್ಲ, ಓನ್ಲಿ ಗೌರ್ಮೆಂಟ್ ಇಸ್ ಕಂಟ್ರೋಲಿಂಗ್ ಇಟ್. ಅಲ್ಲಿ ಪ್ರೈವೇಟ್ ಆಗಿ MBBS ಮಾಡೋದಕ್ಕೆ ಫೀಸು ಬರೀ 5 lakh ಒಂದು ವರ್ಷಕ್ಕೆ, ಇಲ್ಲಿ ನೀವು ಪ್ರೈವೇಟ್ ಆಗಿ ಮಾಡ್ತೀವಿ ಅಂತ ಹೇಳಿದ್ರೆ 40 lakh ಇದೆ.
0: ಹೌದು,
1: ಅಂದರೆ 1.5 crore ಈ ರೀತಿಯಾಗಿ ಬೆಳೀತಾ ಇದೆ ಅಲ್ಲಿ. ಸೊ ದ ಎಕಾನಮಿ ಏನಿದೆ, ಎಕಾನಮಿ ಚೆನ್ನಾಗಿ ಬೆಳೀತಾ ಇದೆ. ಎಕಾನಮಿಯ ಸದ್ಬಳಕೆ ಅಲ್ಲಿ AQI ಇರ್ಬೋದು, ರೋಡ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಮೌಂಟೇನ್ಸಿಗೆ ಎಸ್ಕಲೇಟರ್ ಹಾಕಿದ್ದಾರೆ ಸರ್.
0: ಎಸ್ ಕರೆಕ್ಟ್,
1: ಆ ಲೆವೆಲ್ಗೆ ಬೆಳೀತಾ ಇದೆ. ಹೌ ಕರಪ್ಷನ್ನ ದೇ ಡೋಂಟ್ ಟಾಲರೇಟ್ ಕರಪ್ಷನ್. ದ ನೆಕ್ಸ್ಟ್ ಥಿಂಗ್ ಇಸ್ ಅಥಿಸಮ್ ಅಂತ ಹೇಳ್ತಾರೆ, ಅಂದರೆ ಅಲ್ಲಿ ಧರ್ಮದ ಘರ್ಷಣೆಯೇ ಇಲ್ಲ. ನಮ್ಮ ಕೆಲಸ ಕಾಯಕವೇ ಕೈಲಾಸ ಅಂತ ಏನು ಬಸವಣ್ಣವ್ರು ಹೇಳಿದ್ರು ಅದನ್ನು ಅವರು ಅಲ್ಲಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಸೊ ಹಂಗಾಗಿ ನಾವು ನಮ್ಮ ಫೋಕಸ್ ಏನಿದೆ, ಫೋಕಸ್ ಶುಡ್ ಬಿ ಆನ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಇದನ್ನು ಮಾಡಿದಾಗ ಒಂದು ದೇಶ ಉದ್ಧಾರ ಆಗುತ್ತೆ. ನಾವು ಯಾವಾಗ ಬೇರೆ ವಿಷಯಗಳೆಲ್ಲ ಅನವಶ್ಯಕವಾಗಿ ತೊಡಕೊಳ್ತಾ ಹೋಗ್ತೀವಿ, ಬರೀ ಹಿಂದಿಂದ ಕೆದಕ್ತಾ ಕೆದಕ್ತಾ ಜಾತಿ ಧರ್ಮಗಳಲ್ಲಿ ಘರ್ಷಣೆಯಲ್ಲಿ ಮುಳುಗ್ತಾ ಹೋಗ್ತೀವಿ, ಆವಾಗ ಸಮಾಜ ಮುಂದುವರಿಯೋದು ಕಷ್ಟ.
0: ಶ್ರೋತೃಗಳೇ, ಕೊನೆಯ 4 ನಿಮಿಷಗಳಿದೆ, ಅದರ ಮೊದಲು ನಾನು ಹೇಳಿದೆ ಇಷ್ಟು ತನಕ ತಾವು ಆಲಿಸಿದ್ರಿ. ಡಾಕ್ಟರ್ ಅರವಿಂದ್ ಪಾಸಿಟಿವ್ ಮೈಂಡ್, ಅವ್ರ ಸಮಯನೇ ಸಿಗೋದೇ ಕಷ್ಟ, ಆದರಲ್ಲೂ ನಮ್ಮ ಮನವಿಗೆ ಅವರು ನಮ್ಮೊಂದಿಗೆ ಇವತ್ತು ಭಾನುವಾರ 11 ಗಂಟೆಗೆ, ಯೂಶ್ವಲಿ ಸಂಡೇ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋ ಟೈಮ್ನಲ್ಲಿ, ಡಾಕ್ಟರ್ ಐ ಆಮ್ ವೆರಿ ಸಾರಿ, ನಿಮಗಿನ್ನು ಸದ್ಯಕ್ಕೆ ನಾನು ತೊಂದರೆ ಕೊಡಲ್ಲ, ಯಾವಾಗಾದರೂ ಒಂದು 3-4 ತಿಂಗಳ ನಂತರ ಡಾಕ್ಟ್ರೇ ಫ್ರೀ ಇದ್ದೀರಾ ಅಂತ ಕೇಳ್ತೀನಿ. ಅವರ ಪ್ರತಿಯೊಂದು ಮಾತು ಕೂಡ ಒಂಥರ ವೇದ ಇದ್ದಂಗೆ, ಒಂಥರ ಪಕ್ಕ ಅಲ್ವಾ, ಯಾಕೆಂದರೆ ಅದರಲ್ಲಿ ಏನೂ ಸುಳ್ಳಿಲ್ಲ, ಯಾವುದೇ ರೀತಿಯ ಸ್ವಾರ್ಥ ಕೂಡ ಇಲ್ಲ ಅದರಲ್ಲಿ. ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಬೇಕನ್ನೋದು ಕಾಳಜಿ ಕೂಡ ಅವ್ರದ್ದು. ನಾನು ಹೇಳಿದ್ನಲ್ಲ ಆಗಲೇ, ಇವರು ಇವರ ಫ್ಯಾಮಿಲಿಯವರು ಏನು ಅಲ್ಲಿ ನಡೆಸ್ತಾ ಇದ್ದಾರೆ, ಪಾಸಿಟಿವ್ ಮೈಂಡ್ ಅನೇಕ ಕುಟುಂಬಗಳಿಗೆ ದಾರಿ ಬೆಳಕಾಗಿದ್ದಾರೆ, ತುಂಬ ಒಳ್ಳೆ ಸಲಹೆಗಳು ಕೊಡ್ತಾರೆ, ಅನೇಕ ಶಾಲಾ ಕಾಲೇಜುಗಳಿಗೆ ಹೋಗಿ ಇವರು ತಮ್ಮ ಅನಿಸಿಕೆಯನ್ನು ಕೂಡ ಹಂಚಿಕೊಂಡು ಒಳ್ಳೆ ಸಮಾಜ ಕಟ್ಟೋ ಪ್ರಯತ್ನ ಮಾಡ್ತಾರೆ. ಡಾಕ್ಟ್ರೆ, ಒಂದು ಕಾಲರ್ ಇದ್ದಾರೆ, ಕೇಳುವ?
1: ಎಸ್,
0: ಹಲೋ.
4: ಹಲೋ ಸರ್, ನಮಸ್ತೆ, ನಾನು ತ್ರಿವೇಣಿ ಅಂತ, ಒಡ್ಡಿನಕೊಪ್ಪ ಟೀಚರ್.
0: ಮೇಡಮ್ ನಮಸ್ಕಾರ. ಮೇಡಮ್
1: ನಮಸ್ತೆ. ಮೇಡಮ್ ಕೇಳಿ,
4: ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ಒಂದೊಂದು ಕೇಳ್ತಾ ಸರ್, ನಮ್ಮ ಅನುಭವಗಳು ಜೊತೆಗೆ ಫೀಲಿಂಗ್ಸ್ ತುಂಬಾ ಆಗ್ತಾ ಇದೆ. ನಿಮಗೆ ಎಷ್ಟು ಫೀಲಿಂಗ್ಸ್ ಇದೆಯೋ ಸಮಾಜದ ಬಗ್ಗೆ, ಈ ತರ ಮಕ್ಕಳೆಲ್ಲ ಹೀಗ ಆಗ್ತಿದಾರಲ್ಲ ಅಂತ, ನಮ್ಗದ್ರ 10% ಸರ್. ಯಾಕೆಂದ್ರೆ ಅವ್ರ ಜೊತೆ ಒಡನಾಟ ದಿನನಿತ್ಯ ನೋಡ್ತಾ ಇರ್ತೀವಿ, ದಿನನಿತ್ಯ ನಮ್ಮ ಕೈಯಲ್ಲಿ, ದಿನ ಪ್ರತಿ ವರ್ಷ ಸುಮಾರು ಮಕ್ಕಳುಗಳು ಪಾಸ್ ಆಗ್ತಾರೆ. ಅವರ ರೀತಿ ನೀತಿಗಳು, ಅವರ ನಡವಳಿಕೆಗಳನ್ನ ತಿದ್ದಲಿಕ್ಕೆ ಎಷ್ಟು ಪ್ರಯತ್ನಗಳನ್ನ ಮಾಡ್ತೀವಿ ಅಂದ್ರೆ, ಅದ್ ಮೊದಲನೇದಾಗಿ ನೀವ್ ಹೇಳಿದ್ರಿ, ಈಗ ತಾನೆ ಬಡತನ ಅಂತ ಹೇಳಿದ್ರಿ, ಖಂಡಿತ ಸತ್ಯ ಸರ್. ಬಡತನ ಮತ್ತೆ ದೊಡ್ಡವರಿಂದ ಬರುವಂತಹ ನಡವಳಿಕೆಗಳು ಮಕ್ಕಳ ಮೇಲೆ ಬಹಳ ಪ್ರಭಾವವನ್ನ ಬೀರ್ತಾ ಇದೆ. ಹಾಗೆ ಶಿಕ್ಷಕರದ್ದು ಕೂಡ ಸರ್, ಅದನ್ನು ಒಪ್ಕೊಳ್ತೇನೆ ನಾನು 50-50. ಯಾಕೆಂದ್ರೆ ಅವರು ನಮಗಿಂತ ಹೆಚ್ಚಾಗಿ ತಂದೆ ತಾಯಿಗಳ ಜೊತೆ ಹಗಲು ರಾತ್ರಿ ಒಡನಾಟ ಇರೋದ್ರಿಂದ ಅವರ ಭಾಷೆ, ಅವರ ನಡವಳಿಕೆಗಳನ್ನ ಹೆಚ್ಚಾಗಿ ಅಳವಡಿಸ್ಕೊಳ್ತಾ ಇದ್ದಾರೆ. ಇವರನ್ನ ಯಾವ ಹಂತದಲ್ಲಿ ತಿದ್ಬೋದು ಅನ್ನೋದಕ್ಕೂ ಹೇಳಿದ್ರಿ, ಶಾಲೆಯಿಂದನು ಅದರಿಂದ ಬಹಳಷ್ಟು ಪ್ರಭಾವವನ್ನ ಬೀರ್ಬೋದು ಅಂತ ಸರ್. ಜೊತೆಗೆ ಯಥಾರಾಜ ತಥಾ ಪ್ರಜಾ ಅಂತಾನೆ ಹೇಳಿದ್ರಿ, ಎಷ್ಟು ಏನು ಈ ಕೋಟಿಗಟ್ಲೆ ಇದನ್ನ ನೋಡಿದಾಗ ಮಕ್ಕಳ ಮೇಲೆ, ತಂದೆ ತಾಯಿಗಳ ಮೇಲೆ ಪ್ರಭಾವ ಬೀರುತ್ತೆ, ಅದೇ ರೀತಿ ಅವ್ರು ನಡ್ಕೊಂಡಾಗ ಅದು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಈ ರೀತಿ ಎಲ್ಲ ಇರ್ಬೇಕಾದ್ರೆ ಈ ನಮ್ಮ ಪಾತ್ರ ಏನು ಅನ್ನೋದನ್ನ ಪ್ರತಿಯೊಬ್ರು ಅರ್ಥಕೋಬೇಕು. ಮಕ್ಕಳ ಬದಲಾವಣೆಯಲ್ಲಿ ನಮ್ಮ ಪಾತ್ರ ಏನು, ಅವರ ಮನಸ್ಸನ್ನ ಯಾಕೆಂದ್ರೆ ಎತ್ತ ಕಡೆಗೆ ಬೇಕಾದ್ರೂ ತಿರುಗಿಸ್ಬೋದು ಅವ್ರನ್ನ, SLC ಒಳಗೆ 10, 12, 15 ವರ್ಷದ ಒಳಗೆ ನಾವು ಎತ್ತ ಕಡೆ ಬೇಕಾದ್ರೂ ತಿರುಗಿಸ್ಬೋದು. ಆದ್ರಿಂದ ಆ ಹಾದಿಯಲ್ಲಿ, ಆ ನಿಟ್ಟಿನಲ್ಲಿ ನಿಮ್ಮ ಸಲಹೆ ಸಹಕಾರಗಳನ್ನ ಕೊಡಿ. ಜೊತೆಗೆ ನಮ್ಮ ಇದರಲ್ಲಿ ಪ್ರಭಾವ ಹೆಚ್ಚು ಬೀರ್ತಾ ಇರೋದು ರೇಡಿಯೋಗಿಂತ, ರೇಡಿಯೋದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇದೆ, ಆದ್ರೆ ಜನರಿಗೆ ಅಟ್ರಾಕ್ಷನ್ ಅಂದ್ರೆ ಮೊಬೈಲು ಟಿವಿ, ಅದ್ರಲ್ಲಿ ಬರ್ತಾ ಇರುವಂತಹ ಕೆಟ್ಟ ಕೆಟ್ಟ ಪ್ರೋಗ್ರಾಮ್ಗಳನ್ನ ನೋಡಿ ಅದು ಹೆಚ್ಚು ನಾಟುತ್ತೆ ಹೊರತು ರೇಡಿಯೋಗಳು ಹೆಚ್ಚು ಪ್ರಭಾವವನ್ನ ಬೀರ್ತಾ ಇಲ್ಲ. ಆದ್ರಿಂದ ನಾವು ಟಿವಿ ಮೇಲೆ, ನಿಮ್ಮಂತವ್ರು, ನಿಮ್ಮ ಸಂಘದವರು, ನಿಮ್ಮಲ್ಲಿ ಒಂದು ಅಸೋಸಿಯೇಷನ್ ಎಲ್ಲ ಇರುತ್ತೆ, ಟಿವಿ ಮೇಲೂ ಕೂಡ ನಿಮ್ಮ ಪ್ರಭಾವವನ್ನ ನೀವು ಬಳಸಿ ಬದಲಾವಣೆಗಳನ್ನ ತರಬಹುದು. ನೀವು ಟಿವಿಯಲ್ಲಿ ತರಬಹುದು, ಮೊಬೈಲ್ ಮನ್ನ ಇದ್ ಮಾಡ್ಬೋದು, ಯಾವ್ದೋ ರಾಜ್ಯದಲ್ಲಿ ಬ್ಯಾನ್ ಮಾಡಿದಾರಂತೆ, ಆತರದಲ್ಲೂ ಕೂಡ ನಿಮ್ಮ ಸಂಘ ಸಂಸ್ಥೆಗಳು ಸೇರ್ಕೊಂಡು ಅದ್ರಲ್ಲಿ ನಿಮ್ಮ ಪ್ರಯತ್ನವನ್ನ ಮಾಡ್ಬೋದು. ಜೊತೆಗೆ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಳಗೆ ನಿಮ್ಮ ಅಸೋಸಿಯೇಷನ್ ಅವ್ರ ಸೇರ್ಕೊಂಡು ಒಂದ್ ಏನಾದ್ರು ಬದಲಾವಣೆ ತರುವಂತಹ ಟೆಕ್ಸ್ಟ್ ಬುಕ್ ಅಲ್ಲಾಗ್ಲಿ ಸ್ಕೂಲ್ಗಳಲ್ಲಾಗ್ಲಿ. ಹಿಂದೆ ಸರ್ ನಾವು ಸಣ್ಣವರಿದ್ದಾಗ ನನಗೆ ಇನ್ನೂ ನೆನಪಿದೆ, ನಮ್ಮ ಶಾಲೆಗಳಲ್ಲಿ ಒಂದೊಂದು ಒಳ್ಳೆ ಇಂತ ಅತ್ಯುತ್ತಮ ಚಿತ್ರವನ್ನ ತೋರಿಸ್ತಾ ಇದ್ರು ಬಂದ್ಬಿಟ್ಟು, ಈ ನೆಹರೂರ್ದಾಗ್ಲಿ, ಸೈನಿಕರದಾಗ್ಲಿ, ಈ ತರ ಎಲ್ಲ ತೋರಿಸ್ತಾ ಇದ್ರು ಗಾಂಧೀಜಿಯವ್ರದ್ದು ಇಲ್ಲ. ಈಗ ಅಂತಹ ಯಾವ ಆಟಿಟ್ಯೂಡ್ ಗಳು ಕಾಣ್ತಾ ಇಲ್ಲ, ಅದರಲ್ಲಿ ನಿಮ್ಮ ಪಾತ್ರ ಏನಾದ್ರು.
1: ಇವತ್ತಿನ ಒಂದು ಇದರಲ್ಲಿ ನಾವು ನಮ್ಮ ಇಂಡಿಯನ್ ಸೈಕಾಟ್ರಿ ಸೊಸೈಟಿ IMA ಇಂದ ತುಂಬಾ ಸರಿ ಇದನ್ನೆಲ್ಲ ಮಾಡಿದ್ದೀವಿ. ನಾನು ಇವಂದು ನಾನು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದ್ರೂ ಕೂಡ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಕರೆದಾಗ ಹೋಗ್ತೀವಿ, ಈ ತರ ಒಂದು ಸೈಕಾಲಜಿಕಲ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಬಟ್ ನಮ್ಮಲ್ಲಿ ಶಾಕ್ಡ್, ಪ್ರತಿ ವರ್ಷ ಭಾರತದಲ್ಲಿ 1.5 ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಪ್ರತಿ 40 ನಿಮಿಷಕ್ಕೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ಮಾನಸಿಕ ಒತ್ತಡಗಳು ಕೂಡ ಅತಿ ಹೆಚ್ಚಾಗಿ ಪ್ರಭಾವ ಬೀರತಕ್ಕಂಥದ್ದು ಇದೆ. ಸೊ ಅದೇ ರೀತಿ ಏನಂತ ಹೇಳಿದ್ರೆ, ಒಂದು ಟೀಚರ್ಸ್ ಟ್ರೈನಿಂಗ್ ಅಂಡ್ ಸ್ಟೂಡೆಂಟ್ ಟ್ರೈನಿಂಗ್, ಇದು ಕೂಡ ಎಷ್ಟೋ ನಮ್ಮ ಕೆಲವು ಶಾಲೆಗಳು ನಮ್ಮ ಹಾಸ್ಪಿಟಲ್ ಜೊತೆ MOU ಮಾಡ್ಕೊಂಡಿರೋದು ಇದೆ. ಟೀಚರ್ಸ್ ಅಲ್ಲೂ ಕೂಡ ಬಹಳಷ್ಟು ಜನಕ್ಕೆ ಅವ್ರಿಗೇನಂದ್ರೆ ದೇ ನೀಡ್ ಟು ಬಿ ಮೋರ್ ನಾಲೆಡ್ಜಬಲ್ ಇವತ್ತಿನ ಈ ಮಾನಸಿಕ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೂ ಕೂಡ ಒಂದು ಸೈಕಾಲಜಿ ಅಲ್ಲಿ ಒಂದು ಸಣ್ಣ ಕೋರ್ಸ್ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಸೊ ಹಂಗಾಗಿ ADHD ಎಷ್ಟೋ ಟೀಚರ್ಸಿಗೆ ADHD ಅಂದ್ರೆ ಏನು ಗೊತ್ತಿರೋದಿಲ್ಲ, ಆಟಿಸಮ್ ಅಂದ್ರೆ ಏನು ಗೊತ್ತಿರೋದಿಲ್ಲ. ಸೊ ಅದನ್ನ ನಾವು ತಿಳುವಳಿಸಿದಾಗ ಮಾತ್ರ ಓಕೆ, ಈ ADHD ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಅತಿಯಾದ ಚಟುವಟಿಕೆ ಏಕಾಗ್ರತೆ ಕೊರತೆ, ಇದು 6% ಮಕ್ಕಳಲ್ಲಿರುತ್ತೆ, ಇದನ್ನು ಗಮನಿಸೋದು ಹೇಗೆ, ಇದನ್ನು ಕಂಡುಹಿಡಿಯೋದು ಹೇಗೆ ಅಂತ ನಾವು ಟೀಚರ್ಸಿಗೆ ಹೇಳ್ಕೊಟ್ಟಾಗ ಅವಾಗ ಅವರಿಗೆ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಸಿಗುತ್ತೆ. ನಮ್ಮಲ್ಲಿ ಮೆಜಾರಿಟಿ ಕೌನ್ಸಿಲಿಂಗ್ ಬರೋದು ಯಾವ ಗೊತ್ತಾ ಸರ್, 9th standard ಬರ್ತಾರೆ. ಅದು ತುಂಬಾ ಲೇಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಒಂದು ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂದ್ರೆ ಯಾರು ಫೇಲ್ ಆಗ್ಬಾರ್ದು ಅಂತ 9th ವರೆಗೂ ಪಾಸ್ ಮಾಡ್ತಾರೆ. ಆ 9th ಮಕ್ಕಳು ನಮ್ಮಲ್ಲಿ ಬಂದಾಗ ಒಂದ್ ದೇ ಕೆನಾಟ್ ರೈಟ್ ಎ ಸಿಂಗಲ್ ಸೆಂಟೆನ್ಸ್ ಆಫ್ ಇಂಗ್ಲಿಷ್, ಒಂದು ವಾಕ್ಯ ಕನ್ನಡದಲ್ಲಿ ಬರೀಲಿಕ್ಕೆ ಬರೋದಿಲ್ಲ, ಒಂದು 2-digit ಮ್ಯಾಥಮೆಟಿಕ್ ಸಾಲ್ವ್ ಮಾಡಕ್ ಬರಲ್ಲ, ಆದ್ರೆ 9th ರೀಚ್ ಆಗ್ಬಿಟ್ಟಿರ್ತಾನೆ. ಅವಾಗ ತಂದೆ ತಾಯಿ ಎಚ್ಚೆತ್ಕೊಳ್ತಾರೆ. ಸೊ ಇದನ್ನ ಶಿಕ್ಷಕರು ಒಂದು 2nd-3rd standard ಅಲ್ಲಿ ಐಡೆಂಟಿಫೈ ಮಾಡ್ಬೇಕು, ದೇರ್ ಈಸ್ ಸಮ್ ಲರ್ನಿಂಗ್ ಪ್ರಾಬ್ಲಮ್ ವಿತ್ ದಿಸ್ ಚೈಲ್ಡ್, ಅಥವಾ ಏಕಾಗ್ರತೆ ಏನು ಪ್ರಾಬ್ಲಮ್ ಇದೆ, ಇವರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ, ಇವರಿಗೆ ಮನೋವೈದ್ಯರ ಒಂದು ಸಲಹೆ ಸೂಚನೆ ಅವಶ್ಯಕತೆ ಇದೆ. ಅವಾಗ ನಾವು ದಾರಿ ದೀಪಕ್ಕೆ ನಾವು ಕರ್ಕೊಂಬಂದಾಗ ಡೆಫಿನೆಟ್ಲಿ ಅಲ್ಲಿ ಚೇಂಜಸ್ ತರಬಹುದು.
4: ಥ್ಯಾಂಕ್ ಯು ಸರ್, ಸಲಹೆ ಸೂಚನೆ ಕೊಟ್ಟಿದ್ದೀರಾ. ನಾವ್ ಹೇಳಿದ್ದನ್ನು ಸ್ವಲ್ಪ
1: ಪ್ರಯತ್ನ ಎಲ್ಲರೂ ಸೇರಿ ಮಾಡ್ಬೇಕು.
4: ಹೌದು,
1: ಥ್ಯಾಂಕ್ ಯು.
0: ನಮಸ್ಕಾರ.
5: ಹಲೋ, ನಮಸ್ಕಾರ
1: ಸರ್. ನಮಸ್ತೆ, ಹೇಳಿ.
5: ವಸಂತ್ ಹುಕ್ಕೇರಿ ಅಂತ ಸರ್.
1: ನಮಸ್ಕಾರ ಸರ್, ಹೇಳಿ ಸರ್, ತಮ್ಮ ಪ್ರಶ್ನೆ ಏನು?
5: ಏನಿಲ್ಲ ಸರ್, ಲಾಸ್ಟ್ ಟೈಮ್ ಬರ್ತಾ ಅದೇ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ಕಾರ್ಯಕ್ರಮ ಜನಾರ್ದನ್ ಪೈ ಇದ್ದಾರೆ ಸರ್.
0: ಇದೀನಿ ನಾನು, ಇಲ್ಲೇ ವಸಂತ್ ಹುಕ್ಕೇರಿ ಅವರೇ ಮಾತಾಡಿ.
5: ನಮಸ್ಕಾರ.
0: ನಮಸ್ಕಾರ, ಹೇಗಿದ್ದೀರಿ? ಡಾಕ್ಟರ್ ಇದ್ದಾರೆ ನನ್ನೊಟ್ಟಿಗೆ, ಮಾತಾಡಿ.
5: ಹೌದು ಸರ್, ಡಾಕ್ಟರ್ ಕೊಡಿ ಸರ್.
1: ಮಾತಾಡಿ ಮಾತಾಡಿ, ಕೇಳಿಸ್ತಾ ಇದೆ.
5: ನಮಸ್ಕಾರ ಸರ್.
1: ನಮಸ್ಕಾರ, ಹೇಳಿ ಸರ್.
5: ನಮಸ್ಕಾರ, ಮಕ್ಕಳ ಬಗ್ಗೆ ಒಂದು ಹೇಳ್ತಾ ಇದ್ರು ಸರ್. ಆಕ್ಚುಲಿ ಈಗ ಮಕ್ಕಳು ಯಾವುದೇ ಕಾರಣಕ್ಕೂ ತಂದೆ ತಾಯಿ ಮಾತು ಕೇಳ್ತಾನಲ್ಲ. ಹೌದು ಸರ್.
1: ಅಲ್ಲ, ಆತರ ಏನಿಲ್ಲ, ಕೇಳ ಮಕ್ಕಳು ಇದಾರೆ, ಕೇಳದಿರೋ ಮಕ್ಕಳು ಇದ್ದಾರೆ, ಎಲ್ಲ ಮಕ್ಕಳನ್ನು ಕೆಟ್ಟವರು ಅಂತ ಬಿಂಬಿಸ್ಲಿಕ್ಕೆ ಆಗೋದಿಲ್ಲ.
5: ಆದ್ರೂ 99% ಕೇಳೋರಿಲ್ಲ, 1% ಏನೋ ಕೇಳೋರು ಸರ್.
1: ಅಂದ್ರೆ ಒಂದು ಹೇಳೋ ರೀತಿನೂ ಬಹಳ ಮುಖ್ಯ ಆಗುತ್ತೆ. ಹೇಳೋ ರೀತಿ, ಅವರಿಗೆ ಒಂದು ತಿಳುವಳಿಕೆಯ ಹೇಳೋ ರೀತಿ ಕೂಡ ಅಷ್ಟೇ ಮುಖ್ಯ. ತಂದೆ ತಾಯಿಯ ಗುಣಗಳು, ಅವರ ಒಂದು ನಡವಳಿಕೆಗಳು ಕೂಡ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ನಾವು ಒಳ್ಳೇದನ್ನ ಎತ್ತಿ ಹಿಡಿಬೇಕಾಗತ್ತೆ, ಕೆಟ್ಟದನ್ನ ಖಂಡಿಸಬೇಕಾಗತ್ತೆ. ಅದನ್ನ ಸಣ್ಣವರಿಂದ ನಾವು ಬೆಳೆಸ್ತಾ ಹೋದಾಗ ಒಳ್ಳೇದು. ಇನ್ನೊಂದು ಏನಾಗಿದೆ ಅಂದ್ರೆ, ತಂದೆ ತಾಯಿಗಳು ತನ್ನ ಬಾಲ್ಯದಲ್ಲಿ ತನಗೇನೋ ಸಿಕ್ಕಿರ್ಲಿಲ್ಲ, ನನಗೆ ಅವಾಗ 1 rupee ಚಾಕ್ಲೇಟ್ ತಗೊಳ್ಳೋದು ಕಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಈಗ ಅವ್ರು ಏನಾರ ಕೇಳಿದ್ರೆ 10 ಕೊಡಿಸೋದು, ಬರ್ಡೇಗೆ 1 ಬಟ್ಟೆ ಬದಲು 4 ಕೊಡಿಸೋದು, ಯಥೇಚ್ಛವಾಗಿ ಈಗ ನನ್ನ ಹತ್ರ 1,00,000 ಇದೆ ಅಂತ ಹೇಳಿ ಮಕ್ಕಳಿಗೆ ಅದು ಸುರಿಯೋತಕ್ಕಂತ ಕೆಟ್ಟ ಒಂದು ಇದನ್ನು ಮಾಡ್ತಾರೆ. ಸೊ ಹಾಗಾಗಿ ಅವ್ನು ಡಿಮಾಂಡ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವನಿಗೆ. ಒಂದು ಈಗ ಐಫೋನ್ ಕೇಳ್ಬೋದು, ನೆಕ್ಸ್ಟ್ ಎಲ್ಲೋ ಬರ್ತಾರೆ ಕೌನ್ಸಿಲಿಂಗಿಗೆ, ಅಪ್ಪ ಇನ್ನು ಹಳೆ ಆಕ್ಟಿವಾದಲ್ಲಿ ಓಡಾಡ್ತಿರ್ತಾರೆ, ಮಗನಿಗೆ 3,00,000 ಡ್ಯೂಕ್ ಬೈಕ್ ಕೊಟ್ರೆ ಮಾತ್ರ ಕಾಲೇಜಿಗೆ ಹೋಗೋದು ಅಂತಾನೆ. ಅದು ಎಲ್ಲಿಂದ ಬಂತು ಅಂದ್ರೆ ತಂದೆ ತಾಯಿಗಳದೇ ತಪ್ಪಿರುತ್ತಲ್ಲಿ. ಸೊ ಹಾಗಾಗಿ ಮೊಬೈಲ್ ಅಡಿಕ್ಷನ್ ಆಗ್ಲಿಕ್ಕೂ ಅಲ್ಲಿ ತಂದೆ ತಾಯಿಗಳ ಪಾತ್ರ ಇರುತ್ತೆ, ಅಥವಾ ಈ ತರ ದೊಡ್ಡ ದೊಡ್ಡ ಐಟಮ್ಸ್.
5: ತಂದೆ ತಾಯಿ ಪಾತ್ರ ನಂದೊಂದು ಅನಿಸಿಕೆ ಪ್ರಕಾರ ನೀವ್ ಹೇಳ್ತಾರೆ ಸರ್, ಒಪ್ಕೊಳ್ತೀನಿ ನಾನು. ಕೆಲವೊಂದು ಇದ್ದೇ ಇರುತ್ತೆ. ಈಗ ನಮ್ದೇ ಒಂದು ಎಕ್ಸಾಂಪಲ್ ಕೊಟ್ಕೇಸ್ ನನ್ ಮಾತು ಮುಗಿಸ್ತಾನೆ ಸರ್. ನಮ್ಮ ನನಗೆ 3 ಜನ ಮಕ್ಕಳು ಸರ್, 3 ಜನ ಮಕ್ಕಳು ಇದ್ರು, ಇಷ್ಟೊಂದು ಪ್ರಾಪರ್ಟಿ ಮಾಡಿಕೊಟ್ಟಿದ್ದೀನಿ, ಒಂದು ಮಾತು ನಮ್ಗೆ ಕೇಳಲ್ಲ ಸರ್. ಏನ್ ಮಾಡ್ತಾರ ಏನ್ ಮಾಡ್ತಾರೆ ಸರ್, ಎಷ್ಟು 4 crore ಪ್ರಾಫಿಟ್ ಮಾಡಿಟ್ಟಿದ್ದೀನಿ ಅವರಿಗೆ, ಮನೆ ಕಟ್ಟಿಕೊಟ್ಟಿದ್ದೇನೆ, 3-4 ಬೆಡ್ರೂಮ್ ನಲ್ಲಿ ಇದಾರೆ. ಆದ್ರೂ ಒಂದ್ಸಲ ಹೆಂಗ ಅಪ್ಪಾಜಿ ಇದೆಯಾ ಅಂತ ಕೇಳಲ್ಲ.
1: ಅಲ್ಲ, ಅದೇ ಆ ಸಂಸ್ಕಾರವನ್ನ ಅವ್ರು ಬೆಳೆಸ್ಕೊಳ್ಬೇಕಾಗಿತ್ತು. ಯಾಕಂದ್ರೆ ತಂದೆ ತಾಯಿಯ ಋಣವನ್ನ ಅವ್ರು ಯಾವತ್ತೂ ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ.
5: ಸಾಧ್ಯನೇ ಇಲ್ಲ
1: ಯಾಕಂದ್ರೆ ಅವ್ರ ಒಂದು ಸಣ್ಣ ವಯಸ್ಸಿನಲ್ಲಿ ನೀವು ಅವರೊಂದು ರೀಸಸ್ ಲೆಟರ್ನ ಕೂಡ ಬಾಚಿರ್ತೀರ. ಅದನ್ನ ಅವ್ರ ಮಗುಗೆ ಒಂದು ಯಾವ್ದೇ ಒಂದು ಶಕ್ತಿ ಇರೋದಿಲ್ಲ ಅಂತದನ್ನ ಬೆಳೆಸಿ, ಅವ್ರಿಗೆ ಒಂದೊಳ್ಳೆ ವಿದ್ಯಾಭ್ಯಾಸ ನಿಮ್ಮ ಅದ್ರಲ್ಲಿ ತ್ಯಾಗ ಮಾಡ್ಬಿಟ್ಟು ಅವ್ರಿಗೆ ವಿದ್ಯೆಯನ್ನ ಕಲಿಸಿ ಅವ್ರಿಗೆ ದೊಡ್ಡ ದೊಡ್ಡ ಸ್ಥಾನಮಾನಗಳಿಗೆ ಕಳಿಸಿರ್ತೀರ. ಬಟ್ ಆ ಒಂದು ಎಲ್ಲ ಮರೆತು ಬಿಡ್ತಾರೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಮಕ್ಕಳಿಗೆ ಆ ಕಾನೂನಲ್ಲೂ ಹೇಗಿದೆ ಅಂತ ಹೇಳಿದ್ರೆ, ಯಾವ ಮಗ ಯಾವ ಮಕ್ಕಳು ತಂದೆ ತಾಯಿ ನೋಡ್ಕೊಂಡ್ರು, ಹಾಸ್ಪಿಟಲ್ ಅಲ್ಲಿ ಯಾರು ನೋಡ್ಕೊಂಡ್ರು, ಇದು ಬರೋದಿಲ್ಲ. ನೀನ್ ಹುಟ್ಟಿದ್ಯಾ, ನಿಂಗೆ ಆಸ್ತಿ ಬರುತ್ತೆ ಅಷ್ಟೇ. ಸೊ ಹಂಗೆ ತಂದೆ ತಾಯಿ ಆಸ್ತಿ ಬೇಕು, ಅದೇ ತಂದೆ ತಾಯಿ ಕಷ್ಟ ಅವರ ಒಂದು ಕಾಯಿಲೆಗಳನ್ನು ನೋಡ್ಕೊಳ್ತಕ್ಕಂತ ಮನಸ್ಥಿತಿ ಇಲ್ಲ. ಅಡ್ಮಿಟ್ ಆದಾಗ ಬಂದು ನೋಡೋದಿಲ್ಲ. ಎಷ್ಟೋ ಸರಿ ಸಾವಿಗೆ ಬರಲಿರ್ತಕ್ಕಂತ ಮಕ್ಕಳಿದ್ದಾರೆ, ಅವ್ರ ತಿಥಿಗೆ ಬರಲಿರ್ತಕ್ಕಂತ ಮಕ್ಕಳಿದ್ದಾರೆ, ಆದ್ರೆ ಅವ್ರ ಆಸ್ತಿ ಮಾತ್ರ ಬೇಕು. ಇಂತ ಮಕ್ಕಳು ಕೆಲವೊಮ್ಮೆ ನೋಡ್ತಾ ಇದೀವಿ ಇತ್ತೀಚೆಗೆ. ಅಲ್ಲ, ಅವರಿಗೆಲ್ಲ ಅವ್ರ ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಬರ್ಬೇಕು ಅವ್ರು. ಬಹಳಷ್ಟು ಜನ ಏನಂತ ಹೇಳಿದ್ರೆ, ಅವರು ಸ್ವಪ್ರತಿಷ್ಠೆ ಜಾಸ್ತಿಯಿಂದ ಅವರು ಮನೋವೈದ್ಯರ ಮಾತುಗಳನ್ನು ಕೇಳೋದಿಲ್ಲ, ಬರೋದೂ ಇಲ್ಲ. ಸೊ ಅಂತಲ್ಲಿ ತಿದ್ದಲಿಕ್ಕೆ ಕಷ್ಟ
0: ಆಗುತ್ತೆ ಅಂದ್ರೆ ತಿದ್ದಬಹುದು. ಥ್ಯಾಂಕ್ ಯು ಸರ್, ಕಾಲ್ ಮಾಡಿದ್ದಕ್ಕೆ ಬಹಳ ಧನ್ಯವಾದಗಳು.
5: ಇಲ್ಲ ಒಂದ್ ಸೆಕೆಂಡ್ ಪೈಗಳ ಒಂದ್ ಸೆಕೆಂಡ್ ಹೇಳಿ ಮುಗಿಸ್ತೇನೆ. ಮೊನ್ನೆ ನಮ್ಮ ಒಂದು ವಾರ ಹಿಂದೆ ಸರ್ ಪಾಪು ಆಯ್ತು, ನಮ್ಮ ಹೆಣ್ಣು ಮಗು ಆಯ್ತು, ಫಸ್ಟ್ ಗಂಡು ಮಗ ಆಗಿತ್ತು, ಎರಡನೇ ಹೆಣ್ಣು ಮಗು ಆಯ್ತು. ಹೆಣ್ಣು ಮಗು ಆಗಿರೋ ಆಸ್ಪತ್ರೆ ಕರ್ಕೊಂಡು ಹೋಗಿ ದುಃಖ ಬರ್ತದೆ ಸರ್, ನಮ್ಗೆ ಹೇಳಿಲ್ಲ ಅವ್ರ ರಿಲೇಷನ್ ಅಂತ ಬಂದ್ಯಾರ ಅಕ್ಕ ತಾಯಿ ಅದೇ ತಬ್ಬೆ ತಂದೆ ತಾಯಿ ಹೇಳಿಲ್ಲ ಅವ್ರ ಬಗ್ಗೆ ಹೇಳ್ಬಾರ್ತದ
1: ಸರ್. ತಾವು ತುಂಬಾ ಎಮೋಷನಲ್ ಆಗ್ತಾ ಇದ್ದೀರಾ, ತಮ್ಮ ಮನಸ್ಸಿಗೆ ತುಂಬಾ ಘಾಸಿ ಆಗಿದೆ, ನೋವಾಗಿದೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ನೀವು ಪ್ರಾಬ್ಲಿ ನೀವು ತುಂಬಾ ಆತರ ಮನಸ್ಸಿಗೆ ತುಂಬಾ ತಗೊಳ್ಳೋದ್ರಿಂದ ನೀವು ಮತ್ತೆ ತಾವು ಖಿನ್ನತೆಗೆ ಹೋಗ್ತಕ್ಕಂಥ ಡಿಪ್ರೆಷನ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಂಗಾಗಿ ತಾವು ನಿಜವಾಗ್ಲೂ ಕಡಿಮೆ ಕ್ಷಣದಲ್ಲಿ ಕಡಿಮೆ ಸಮಯದಲ್ಲಿ ತಮಗೆ ನಿಜವಾಗ್ಲೂ ನಾನು ಇಲ್ಲಿ ಸಾಂತ್ವನ ಹೇಳೋದು ಕಷ್ಟ ಆಗುತ್ತೆ. ದಯವಿಟ್ಟು ತಾವು ಒಂದು ಕೌನ್ಸಿಲಿಂಗ್ ತಗೊಳ್ಬೇಕು ಅಂತ ನನ್ನ ಸಲಹೆ. ತಮ್ಮ ಮನಸ್ಸಿನಲ್ಲಿ ತುಂಬಾ ದುಃಖ ಇದೆ, ತುಂಬಾ ನೋವುಗಳಿದೆ, ತುಂಬಾ ಅವಮಾನಗಳು ಅಪಮಾನಗಳಿದೆ. ಸೊ ಅದನ್ನೆಲ್ಲ ಒಂದು ಮುಕ್ತವಾದ ವಾತಾವರಣದಲ್ಲಿ ಒಂದು ಕೌನ್ಸಿಲಿಂಗ್ ತಾವು ತಗೊಂಡ್ರೆ ಎಷ್ಟೋ ತಮ್ಮ ಮನಸ್ಸು ಹಗುರ ಆಗುತ್ತೆ. ದಯವಿಟ್ಟು ಬನ್ನಿ, ಧೈರ್ಯವಾಗಿರಿ. ಥ್ಯಾಂಕ್ ಯು.
0: ಓಕೆ ರೀ ಅವರೇ, ಥ್ಯಾಂಕ್ ಯು. ನಮಸ್ಕಾರ ಸರ್, ಥ್ಯಾಂಕ್ ಯು. ಒಂಥರ ಪರಿಸ್ಥಿತಿಗಳು ನೋಡಿದ್ರೆ ಒಂಥರ ನೋವಾಗುತ್ತೆ ಡಾಕ್ಟರ್ ಅಲ್ವಾ, ಪಾಪ. ಇಟ್ ವಾಸ್ ವೆರಿ
1: ಅನ್ಫಾರ್ಚುನೇಟ್.
0: ಇನ್ನೊಬ್ರು ಕಾಲರ್ ಇದೆ, ತೊಳ್ವಾ, ಸಾರಿ,
1: ಲಾಸ್ಟ್ ಕಾಲ್ ತೊಳ್.
0: ಓಕೆ, ಮಾತಾಡಿ. ಹಲೋ, ನಮಸ್ಕಾರ.
6: ನಮಸ್ಕಾರ ಸರ್,
0: ಡಾಕ್ಟರ್ ಇದ್ದಾರೆ, ಮಾತಾಡಿ.
6: ಶಿವಮೊಗ್ಗದಿಂದ ಗುರುಪುರ ಶಂಭುಲಿಂಗ.
1: ನಮಸ್ಕಾರ ಸರ್, ತಮ್ಮ ಪ್ರಶ್ನೆ ಕೇಳಿ ಸರ್.
6: ಸರ್, ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಮಕ್ಕಳ ಬಗ್ಗೆ ನಾವೇನ್ ಮಕ್ಕಳಿಗೆ ಸಂಸ್ಕೃತಿ ಕಲಿಸ್ತೀವಿ ಆತರ ಮಕ್ಕಳು ಬೆಳೀತಾವೆ. ನಾವು ಅಡ್ಡಾದಿಡ್ಡಿಗೆ ಅವ್ರ ಮುಂದೆ ಜಗಳಾಡೋದಾಗ್ಲಿ ಮತ್ತೊಂದಾಗ್ಲಿಲ್ಲ ಅವ್ರ ಮುಂದೆ ಬೈಯೋದಾಗ್ಲಿಲ್ಲ ಮಾಡಿದ್ರೆ ಅವಕ್ಕೇನಂತೆ ಮಕ್ಕಳಿಗೆ ಒಂಥರ ಮಂಡದನ ಬರ್ತಾರ. ಮಕ್ಕಳು ಅದೇ ಕಲಿತಾವ್. ಇವಾಗ ನಮ್ಮ ಮಕ್ಕಳಿದ್ರೆ ನಾವು ತಪ್ಪ ತಪ್ಪಾಗಿ ಕೆಟ್ಟ ಕೊಳಕ ಮಾತಾಡಿದ್ರೆ ಮಕ್ಕಳು ಅದೇ ಕತ್ತ. ಮೊನ್ನೆ ಒಂದ್ಸರ ಹಿಂಗೆ ನಾನೇ ಒಂದ್ ಕಡೆ ಹೋಗಿದ್ದೀನಿ, ಹೋದಾಗ ಏನೋ ಒಂದು ಬೈದ್ಬಿಟ್ರು, ಇಲ್ಲಾರಿ ನಿಮ್ ಮಗ ಹೆಂಗ್ ಬೈತ ನೋಡ್ರಿ ಅಂದ್ರೆ ಏನ್ ಮಾಡಕ ಸರ್, ಏನ್ ಮಾಡಕ್ಕಾಗಲ್ಲ,
1: ಹೇಳಿದ್ದು. ಈಗ ಬಹಳ ಸರಿ ಕೌನ್ಸಿಲಿಂಗ್ ಬಂದಾಗ ಯಾವ್ದೋ ಒಂದು ಸೊಂಟದ ಕೆಳಗಿನ ಭಾಷೆಯನ್ನ ಯಾವ್ದೋ ಒಂದು ಮಗು ಕಲ್ತಿರುತ್ತೆ, ಅದನ್ನ ನಾವು ಹುಡುಕ್ತಾ ಹೋದಾಗ ಈ ಪದ ಸಣ್ಣ ಹುಡುಗನಿಗೆ ಒಂದು ಎರಡನೇ ಕ್ಲಾಸ್ ಹುಡುಗನಿಗೆ ಹೇಗ್ ಬಂತು ಅಂತ ಹುಡುಕ್ದಾಗ ಆ ತಂದೆ ತಾಯಿನೇ ಯಾವತ್ತೂ ಅವ್ರ ಮುಂದೆ ಆತರ ಮಾತಾಡಿರ್ತಾರೆ, ಅಥವಾ ಅಕ್ಕಪಕ್ಕ ವಾತಾವರಣದಲ್ಲಿ ಆ ರೀತಿ ಆ ಭಾಷೆಯನ್ನ ನೋಡಿರ್ತಾರೆ ಕೇಳಿರ್ತಾರೆ, ಅದು ಗ್ರಹಿಸ್ಕೊಂಡು ಅದನ್ನ ಆರಾಮಾಗಿ ಮಾತಾಡ್ಬಿಡ್ತಾರೆ.
6: ಮೊನ್ನೆ ಒಂದ್ ಕಡೆ ಹೋಗಿದ್ದೆ ಸರ್, ಹೇಳ್ಬಾರ್ದು ಸುಳ್ಳು ಹೇಳ್ಬಾರ್ದು, ಅಲ್ಲೊಂದ್ಸರಿ ಹೋಗಿದ್ದೆ. ಅವಾಗ ಏನೋ ಬಂದು ಅವ್ರಪ್ಪ ಅಲ್ಲಿ ನನಗೆ ಹಾಸ್ಟೆಲ್ ಸೇರ್ಸಕ ನೋಡಿದ್ರಂತೆ, ಅಪ್ಪ ನನಗೆ ಶಾಲೆ ಕಲ್ಸ್ಬಾರ ಹಾಸ್ಟೆಲ್ ಮತ್ತೆ ಎಲ್ಲ ನಿಮ್ ಜೊತೆಗೆ ಇರ್ಬೇಕು, ನಿಮ್ ಉದ್ಯೋಗನ ಕಲಿಬೇಕು, ನಾನು ಓದ್ತೀನಿ, ಓದ್ಬಿಟ್ಟು ನಾನು ಉದ್ಯೋಗ ಮಾಡ್ತೀನಿ, ನಿಮ್ ಉದ್ಯೋಗನ ಮಾಡ್ತೀನಿ, ನಿಮ್ ಉದ್ಯೋಗನ ಬೇರೆ ಕೊಡಲ್ಲ, ನಾನು ಎಲ್ಲಿ ಕಂಪ್ನಿಗಳಿಗೆ ಹೋಗಲ್ಲ, ನಿಮ್ ಉದ್ಯೋಗ ವ್ಯವಸಾಯನ ಮಾಡ್ತೀನಿ ಅಂತ ಹೇಳಿದ ಸರ್. ಬಹಳ ಖುಷಿ ಆಗ ಸರ್ ಹೇಳ್ಬೇಕು ಅಂದ್ ಮೊನ್ನೆ ಅಲ್ಲಿ ನಮ್ಮ ಶಿವಮೊಗ್ಗದ ಬೆಕ್ಕಿಂಗ್ ಕರ್ನಾಟಕದಲ್ಲಿ ಬಂದಿದ್ರು, ಅವ್ರ ತಂದೆ ಹತ್ರ ಹೇಳುದು ಉದಾಹರಣೆ ಸರ್, ಇದು ಅವ್ರು ಹೇಳುದು ಉದಾಹರಣೆ ಸರ್.
0: ಶಂಭುಲಿಂಗ ಅವರೇ ಧನ್ಯವಾದ, ನಮ್ಮ ಕಾರ್ಯಕ್ರಮ ಆಲಿಸ್ತಿರುವ ಎಲ್ಲ ಶ್ರೋತೃಗಳೇ ನಮಸ್ಕಾರ. ಬಹುಶಃ ಹಿಂದಿನ ಒಬ್ರು ಕಾಲರ್ ಮಾತಾಡಿದ್ದು ನಿಜವಾಗ್ಲೂ ಒಂಥರ ನೋವು ಕೂಡ ನನಗೂ ಆಯಿತು. ಎಂಥ ಸಮಾಜ ಎಲ್ಲಿಗೆ ಬಂದು ಬಿಟ್ಟಿದ್ವಿ, ಇವರ ಬದಲಾವಣೆ ಸಾಧ್ಯನಾ ಅಸಾಧ್ಯನಾ ಗೊತ್ತಾಗಲ್ಲ. ಸರ್, ಕೊನೆಯದಾಗಿ ಕಳೆದ ಒಂದು 10 ಡೇಸ್ ಬ್ಯಾಕ್ ನಮ್ಮನೆ ಹತ್ರ ಒಂದು ಪಾರ್ಕ್ ಇದೆ, ಆ ಪಾರ್ಕ್ಲಿ ಒಂದು ಸಣ್ಣ ಮಗು ಎಲ್ಲಿ ಕೂತ್ಕೊಂಡು ಎಕ್ಸೈಸ್ ಮಾಡಬೇಕಿತ್ತು ಅದರಲ್ಲಿ ನಿಂತ್ಕೊಂಡು ಎಕ್ಸೈಸ್ ಮಾಡ್ತಾ ಇದ್ಲು. ಹೈ ಕ್ವಾಲಿಫೈಡ್ ಫ್ಯಾಮಿಲಿ ಅಂತ ಕಾಣುತ್ತೆ ಆ ಮಗುಗೆ. ನಾನಂದೆ, ಅಮ್ಮ ಅದ್ರ ಮೇಲೆ ನೀನು ನಿಂತ್ಕೊಂಡು ಮಾಡಿದ್ರೆ ನಿನ್ನ ಚಪ್ಪಲಲ್ಲಿರೋದೆಲ್ಲ ಗಲೀಜಾಗುತ್ತೆ, ಮುಂದೆ ಅಲ್ಲಿ ಕೂತ್ಕೊಳ್ಳೋವರಿಗೆ ಅನಾನುಕೂಲ. ಆ ಹೆಣ್ಣು ಮಗು 5 ವರ್ಷ ಇರ್ಬೋದು ಬಹುಶಃ, ಆಕೆಯ ರೋಷ ನೋಡಬೇಕಿತ್ತು. ನೀ ಯಾರು, ಆಕೆ ಪದ ಬಳಕೆ, ನೀನು ಯಾರು, ನನಗೆ ಬೈದ್ಯಾ, ನೀನು ನನಗೆ ಬೈದ್ಯಾ ಸರ್. ಅವರ ಜೊತೆಗೆ ಅವರ ಕೇರ್ ಟೇಕರ್ ಒಬ್ಬ ಬಂದ, ಆತ ಬಿಡಿ ಅವಳು ಸಣ್ಣ ಮಗಳು, ಸಿ ಅಲ್ಲಿ ಕೊಚ್ಚೆ ಇದೆ, ಕೂತ್ಕೊಂಡು ಎಕ್ಸೈಸ್ ಮಾಡುವ ಜಾಗದಲ್ಲಿ ಇದು ನಿಂತ್ಕೊಂಡು ಎಕ್ಸೈಸ್ ಮಾಡಿದ್ದಕ್ಕೆ ಆಕೆಯ ರಿಯಾಕ್ಷನ್ ನೋಡಬೇಕಿತ್ತು. 5 ವರ್ಷ.
1: ಹೌದು, ಐ ಥಿಂಕ್ ಅದೇ ಅಲ್ಲಿ ಏನಾಗಿದೆ ಅಂದರೆ ಫ್ಯಾಮಿಲಿಯಲ್ಲಿ ಕೂಡ ಅವ್ರಿಗೆ ಆ ಥರ ಸಪೋರ್ಟ್ ಇದೆ. ನೀವು ನೋಡಿದ ಅವ್ರ ಜೊತೆಗೆ ಬಂದವರು ಕೂಡ ಅವ್ರು ಖಂಡಿಸ್ಬೇಕಾಗಿತ್ತು, ಹಂಗ ಅವ್ರು ಹೇಳ್ತಾ ಇರೋದು ಸರಿ ಇದೆ, ನೀನ್ ಮಾಡ್ತಾ ಇರೋದು ತಪ್ಪು, ಕೆಳಗಿಳಿಯಮ್ಮ ಅದು ಒರೆಸು, ಬೇರೆಯವರು ಕೂರ್ಬೇಕಾಗುತ್ತೆ ಅಂತ ಅವರು ಹೇಳಿ ಹೇಳಬೇಕಾಗಿತ್ತು. ಅವರು ಕೂಡ ಆ ಮಗುವಿನ ಒಂದು ವಿಕೃತವಾದ ವಾತಾವರಣಕ್ಕೆ ಅವ್ರ ಭಾಷೆಗೆ ಸಪೋರ್ಟ್ ಕೊಟ್ಟಾಗ ಆ ಮಗುಗೆ ಏನನ್ಸುತ್ತೆ, ನಾನು ಮಾಡ್ತಾ ಇರೋದೇ ಸರಿ, ದೇರ್ ಇಸ್ ನೋ ಬಡಿ ಟು ಕರೆಕ್ಟ್ ಮೀ, ವಾಟ್ ಎವರ್ ಐ ಡೂ ಇಸ್ ರೈಟ್, ಇನ್ನೂ ಒಂದು ಅಹಂಭಾವ ಇನ್ನೂ ಬೆಳೀತಾ ಬೆಳೀತಾ ಹೋಗುತ್ತಂತ ಮಕ್ಕಳಲ್ಲಿ. ಸೊ ಇವರೇ ಹೆಮ್ಮರವಾಗಿ ಮುಂಚೆ ಕಷ್ಟ ಒಂದು ಸಮಾಜಕ್ಕೆ ವಿರೋಧವಾಗಿ ಬೆಳೀತಾ ಹೋಗ್ತಾರೆ.
0: ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. 1 ಗಂಟೆ ನಿಮ್ಮ ಸಮಯವನ್ನು ನಾನು ನಮ್ಮ ರೇಡಿಯೋ ಬಳಸ್ಕೊಂಡಿದ್ದೆ, ಅತ್ಯಂತ ವಿನಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ವಿಲ್ ಮೀಟ್ ಸಮ್ ಟೈಮ್.
1: ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ವೆರಿ ಬೆಸ್ಟ್.
0: ಥ್ಯಾಂಕ್ ಯು,
1: ಒಳ್ಳೆದಾಗಲಿ ತಮಗೆ ರೇಡಿಯೋ ಶೋ ಮಾಡಿ.
0: ಶ್ರೋತೃಗಳೇ, ಕಾರ್ಯಕ್ರಮ ಮುಗಿಸೋತ್ತು. ಶಿವಮೊಗ್ಗದಲ್ಲಿ ಟ್ರಾಫಿಕ್ನ ಸಮಸ್ಯೆ ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆ. ಎಲ್ಲೂ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗನೇ ಇಲ್ಲ. ಒಂದೊಂದು ಮನೆಯಲ್ಲಿ ಎರಡೆರಡು ಮೂರು ಕಾರ್ಗಳು, ಸಾವಿರಾರು ಆಟೋ ರಿಕ್ಷಾಗಳು, ಸಾವಿರಾರು ಟೂ ವೀಲರ್ಗಳು, ಎಲ್ಲರಿಗೂ ಅವಸರ ಅವಸರ ಅವಸರ. ಸಿಗ್ನಲ್ ಜಂಪ್ ಮಾಡ್ತೀರಾ, ಏನು ಬೇಕಾದರೂ ಆಗಲಿ ಅಂಥೇಳಿ, ಯಾವ ಕಾನೂನು ನಮ್ಮನ್ನು ನೋಡಲ್ಲ ಅಂತ ನೀವಿದ್ದೀರಾ? ಎಚ್ಚರಿಕೆ ಎಚ್ಚರಿಕೆ. ಶಿವಮೊಗ್ಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮುಂದಿನ ಭಾನುವಾರ ಅಥವಾ ಅದರ ಮುಂದಿನ ಭಾನುವಾರ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಿಮ್ಮೊಂದಿಗೆ ಮುಕ್ತ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಮಕ್ಕಳನ್ನ ಪ್ರೀತಿ ಮಾಡಿ, ಯಾರ ಜೊತೆಗೂ ಜಗಳ ಮಾಡಬೇಡಿ ದಯವಿಟ್ಟು. ಬಿ ಕೂಲ್, ಬಿ ಕಾಮ್. ನಮ್ಮ ನಿಮ್ಮ ಭೇಟಿ ಮುಂದಿನ ಭಾನುವಾರ 11 ಗಂಟೆಗೆ ಸಂಗೀತದ ಕಡಲಲ್ಲಿ ಮತ್ತೊಮ್ಮೆ ನಾವು ಸೇರುವ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸಿಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಇರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
0: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
0: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
1: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಾಯ್ತು? ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
4: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
3: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
4: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000

ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಸುತ್ತಮುತ್ತ ಕಾರ್ಯಕ್ರಮ. ಕನ್ನಡ ಪುಸ್ತಕ ಪ್ರಾಧಿಕಾರ, ಜಿಲ್ಲಾ ಜಾಗೃತಿ ಸಮಿತಿ, ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಸೊರಬ ಪಟ್ಟಣದ ನಿಜಗುಣ ರೆಸಿಡೆನ್ಷಿಯಲ್ ಸಭಾಂಗಣದಲ್ಲಿ ಜುಲೈ 12 ಇಂದು ಸಂಜೆ 5 ಹೆಚ್ ಮಲ್ಲಿಕಾರ್ಜುನ ಅವರ ನಿವಾಸದ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಮುಂಗಾರು ಜಾನಪದ ಸಂಭ್ರಮ ನಡೆಯಲಿದ್ದು, ಕಾರ್ಯಕ್ರಮ ಉದ್ಘಾಟಕರಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾಕ್ಟರ್ ಮಾನಸ ಆಗಮಿಸಲಿದ್ದಾರೆ. ಶಿವಮೊಗ್ಗ ಆನಂದಪುರ ಬೆಕ್ಕಿನಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಶಂಕರ್ ಶೇಟ್ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ. ನಿಜಗುಣ ಆಫ್ಸೆಟ್ ಪ್ರಿಂಟರ್ಸ್ ಮಾಲೀಕ ಹೆಚ್ ಮಲ್ಲಿಕಾರ್ಜುನ ಅಧ್ಯಕ್ಷತೆ ವಹಿಸುವರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಜಾನಪದ ಕಲಾವಿದ ಕೆ ಗುಡ್ಡಪ್ಪ ಜೋಗಿ, ಶ್ರೀಧರ್ ಇಂಟರ್ನ್ಯಾಷನಲ್ ಶಾಲೆಯ ಅಧ್ಯಕ್ಷ ರೂಪಾ ಶ್ರೀನಾಥ್, ಪ್ರಮುಖರಾದ ಚಂದ್ರಶೇಖರ ನಿಜಗುಣ, ಹುಚ್ಚರಾಯಪ್ಪ, ಡಾಕ್ಟರ್ ಉಮೇಶ್ ಭದ್ರಾಪುರ, ಸುನೀತಾ ವಿಜಯಪ್ರಸಾದ್, ಪ್ರಜ್ವಲ್ ಚಂದ್ರಗುತ್ತಿ, ಮಹೇಶ್ ಕಾರ್ವಿ ಸೇರಿದಂತೆ ಮತ್ತಿತರರು ಪಾಲ್ಗೊಳ್ಳುವರು. ಮುಂದಿನ ವಿವರ. ಪತ್ರಿಕಾ ದಿನಾಚರಣೆ ಅಂಗವಾಗಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವತಿಯಿಂದ ಪತ್ರಕರ್ತರು, ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯ ಪತ್ರಿಕಾ ಸಿಬ್ಬಂದಿ ಹಾಗೂ ಪತ್ರಿಕಾ ವಿತರಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ. 2025-26 ಸಾಲಿನ SSLC ಮತ್ತು PUCಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಪಡೆದ ಮಕ್ಕಳು ಅರ್ಜಿ ಸಲ್ಲಿಸಬಹುದು. ಅಂಕಪಟ್ಟಿ ಪ್ರತಿ, ಆಧಾರ್ ಕಾರ್ಡ್, 2 ಭಾವಚಿತ್ರ ಹಾಗೂ ಪೋಷಕರು ಪತ್ರಿಕಾ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುರಿತ ದೃಢೀಕರಣ ಪತ್ರದೊಂದಿಗೆ ಜುಲೈ 20 ಒಳಗಾಗಿ ಪತ್ರಿಕಾ ಭವನದಲ್ಲಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ 9341110728 ಅಥವಾ 9341126340 ಈ ನಂಬರುಗಳಿಗೆ ಸಂಪರ್ಕಿಸಬಹುದು. ಮುಂದಿನ ವಿವರ. ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶೈಕ್ಷಣಿಕ ಮಂಡಳಿಯನ್ನು ಅಧಿಕೃತವಾಗಿ ಪುನಾರಚನೆ ಮಾಡಲಾಗಿದ್ದು, ಇದರ ಪ್ರಮುಖ ಸದಸ್ಯರಾಗಿ ಶಿವಮೊಗ್ಗದ ಸುಬ್ಬಯ್ಯ ದಂತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಪ್ರೊಫೆಸರ್ ಡಾಕ್ಟರ್ ಮಿಥುನ್ KM ನೇಮಕಗೊಂಡಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಮಂಡಳಿಯ ಸದಸ್ಯರಾಗಿ ಶಿವಮೊಗ್ಗ ಜಿಲ್ಲೆಯಿಂದ ಇದುವರೆಗೆ ಯಾರೂ ಆಯ್ಕೆಯಾಗಿರಲಿಲ್ಲ. ಡಾಕ್ಟರ್ ಮಿಥುನ್ KM ಅವರು ಈ ಸ್ಥಾನಕ್ಕೆ ಆಯ್ಕೆಯಾದ ಜಿಲ್ಲೆಯ ಮೊದಲನೆಯವರಾಗಿದ್ದಾರೆ ಎಂಬುದು ಶಿವಮೊಗ್ಗ ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ. ಡಾಕ್ಟರ್ ಮಿಥುನ್ ಅವರಿಗೆ ಸುಬ್ಬಯ್ಯ ಆಸ್ಪತ್ರೆಗಳ ಸಮೂಹದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎಸ್ ನಾಗೇಂದ್ರ ಅವರು ಅಭಿನಂದಿಸಿದ್ದಾರೆ. ಮೆಸ್ಕಾಂ ಶಿರಾಳಕೊಪ್ಪ ಉಪವಿಭಾಗ ಕಚೇರಿಯಲ್ಲಿ ಜುಲೈ 14 11 ಮಧ್ಯಾಹ್ನ 1 ಜನಸಂಪರ್ಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು, ಗ್ರಾಹಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9448998776 ಸಂಪರ್ಕಿಸಬಹುದು. ಮುಂದಿನ ವಿವರ. 2026-27 ಸಾಲಿನ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ GTTCಯಲ್ಲಿ AITT SCP ಅಥವಾ TSP ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ನಿರುದ್ಯೋಗಿ ಯುವಕ ಅಥವಾ ಯುವತಿಯರಿಗೆ ವಿವಿಧ ಕೌಶಲ್ಯಾಭಿವೃದ್ಧಿ ಉಚಿತ ತರಬೇತಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ITI ಪೂರೈಸಿದವರಿಗೆ 4 CNC ಆಪರೇಟರ್, ವರ್ಟಿಕಲ್ ಮಷಿನಿಂಗ್ ಸೆಂಟರ್, ಡಿಪ್ಲೊಮಾ ಅಥವಾ BE ಪೂರೈಸಿದವರಿಗೆ 4 CNC ಪ್ರೋಗ್ರಾಮರ್ ಅಥವಾ ಆಟೋಕ್ಯಾಡ್ IoT, SSLC ಪೂರೈಸಿದವರಿಗೆ 4 ಮಿಲ್ಲರ್ ಅಥವಾ ಟರ್ನರ್ ಹಾಗೂ 12 ಟೂಲ್ ರೂಮ್ ಮಷಿನಿಸ್ಟ್ ತರಬೇತಿಗಳನ್ನು ನೀಡಲಾಗುವುದು. ತರಬೇತಿ ಮುಗಿದ ನಂತರ ತಾಂತ್ರಿಕ ಕೈಗಾರಿಕೆಗಳಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಲಾಗುವುದು. ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳಿಗೆ ₹2,500 ಶಿಷ್ಯವೇತನ ನೀಡಲಾಗುವುದು. ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ವಯಸ್ಸು, ವಿದ್ಯಾರ್ಹತೆ, ದಾಖಲಾತಿಗಳು ಹಾಗೂ ವೈಯಕ್ತಿಕ ವಿವರಗಳೊಂದಿಗೆ ಪ್ರಾಂಶುಪಾಲರು, GTTC ಫ್ಲಾಟ್ ನಂಬರ್ CA 38, ನಿದಿಗೆ ಇಂಡಸ್ಟ್ರಿಯಲ್ ಏರಿಯಾ, ಮಾಚೇನಹಳ್ಳಿ ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0818224 246 5 4 ಅಥವಾ 9 4 4 8 3 0 7 0 2 7 ಅಥವಾ 9 4 4 9 2 8 6 5 4 3 ಸಂಪರ್ಕಿಸಬಹುದು ಎಂದು ಸಂಸ್ಥೆಯ ಪ್ರಾಂಶುಪಾಲರು ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗನಾಡಿ ಪೂರ್ಣ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಎಲ್ಲರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ಈಗ ಹಾಡು ಕೇಳೋಣ. ರಚನೆ ಶ್ರೀಮತಿ ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು. ರಾಗ ಸಂಯೋಜನೆ ಮಾಡಿ ಹಾಡಿದ್ದು ಶ್ರೀಮತಿ ಪ್ರತಿಭಾ ಪ್ರಸಾದ್. ಹವ್ಯಾಸಿ ಗಾಯಕರು ಬೆಂಗಳೂರು.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜುಲೈ 13 ಬೆಳಗ್ಗೆ 10 ಗಂಟೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಸ್ವತಂತ್ರ ಮೈಕ್ರೋಫಿನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಭಾಗವಹಿಸುತ್ತಿದ್ದು, ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ ಅಥವಾ ಯಾವುದೇ ಪದವಿ ತೇರ್ಗಡೆ ಹೊಂದಿರುವ 18-30 ವರ್ಷದೊಳಗಿನ ಅಭ್ಯರ್ಥಿಗಳು ಈ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಆಸಕ್ತ ಅಭ್ಯರ್ಥಿಗಳು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ನೇರ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿರುತ್ತದೆ. ನೇರ ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತೆಪ್ಪ ಕಾಲೋನಿ, ಪಂಪಾನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಶಿವಮೊಗ್ಗದ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನು ಖುದ್ದಾಗಿ ಸಂಪರ್ಕಿಸಬಹುದು ಅಥವಾ ದೂರವಾಣಿ

ಸಂಖ್ಯೆ 9108235132 ಅಥವಾ 9380663606 ಮೂಲಕ ಮಾಹಿತಿ ಪಡೆಯಬಹುದು ಎಂದು ಜಿಲ್ಲಾ ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. 2026-27 ಸಾಲಿಗೆ ಆತ್ಮ ಯೋಜನೆಯಡಿ ಖಾಲಿಯಿರುವ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಹಾಗೂ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ ನೇರ ಗುತ್ತಿಗೆ ಆಧಾರದ ಮೇಲೆ 1 ವರ್ಷದ ಅವಧಿಗೆ ಸಿಬ್ಬಂದಿ ಸೇವೆ ಪಡೆಯಲು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ವಯೋಮಾನ 45 ವರ್ಷ ಮೀರಿರಬಾರದು. ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ 10 ಖಾಲಿ ಹುದ್ದೆಗಳಿದ್ದು ಜಿಲ್ಲೆಯ ಎಲ್ಲ ತಾಲೂಕುಗಳ ಕಸಬಾ ರೈತ ಸಂಪರ್ಕ ಕೇಂದ್ರಗಳಿಗೆ ಹಾಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ ಕೇಂದ್ರದಲ್ಲಿ ಹುದ್ದೆಗಳು ಖಾಲಿ ಇವೆ. ವಿದ್ಯಾರ್ಹತೆ: ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯದಲ್ಲಿ ಪದವಿ ಹೊಂದಿರಬೇಕು ಹಾಗೂ 1 ವರ್ಷದ ಅನುಭವವಿರಬೇಕು. ಹೊಸನಗರ ತಾಲೂಕಿನಲ್ಲಿ ಖಾಲಿ ಇರುವ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ 5 ವರ್ಷ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದ ಅನುಭವವಿರಬೇಕು. ಆಸಕ್ತರು ನಿಗದಿತ ನಮೂನೆಯ ಅರ್ಜಿಯನ್ನು ಯೋಜನಾ ನಿರ್ದೇಶಕರು ಹಾಗೂ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಹಳೆ ತೀರ್ಥಹಳ್ಳಿ ರಸ್ತೆ, ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸಿ ಜುಲೈ 24 ಒಳಗೆ ಸಲ್ಲಿಸಬೇಕೆಂದು ಯೋಜನಾ ನಿರ್ದೇಶಕರು ಹಾಗೂ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯು 2026-27 ಸಾಲಿನ ತಾಲೂಕು ಪಂಚಾಯತ್ ಅನುದಾನದಡಿ ವೈಜ್ಞಾನಿಕ ತಾಂತ್ರಿಕತೆ ಪರಿಚಯ ಕಾರ್ಯಕ್ರಮದಡಿ ರಬ್ಬರ್ ನೆಲಹಾಸು ಮತ್ತು ಸೈಲೇಜ್ ಬ್ಯಾಗ್ ವಿತರಿಸಲು ಆಸಕ್ತರಿಂದ ಅರ್ಜಿ ಆಹ್ವಾನಿಸಿದೆ. ಹೈನುಗಾರಿಕೆಯಲ್ಲಿ ಅನುಭವವುಳ್ಳ ಕನಿಷ್ಠ 2 ರಾಸುಗಳನ್ನು ಹೊಂದಿರುವವರು ಅರ್ಜಿ ಸಲ್ಲಿಸಬಹುದಾಗಿದ್ದು ಸ್ಥಳೀಯ ಪಶುವೈದ್ಯರಿಂದ ದೃಢೀಕರಣ ಪತ್ರ ಪಡೆದಿರಬೇಕು. ಸರ್ಕಾರದ ನಿಯಮಾನುಸಾರ ಮಹಿಳೆಯರಿಗೆ, ಅಂಗವಿಕಲರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಲಾಗುವುದು. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ, ಶಿವಮೊಗ್ಗ ಗ್ರಾಮಾಂತರ ಮತ್ತು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಟ್ಟು 37 ಫಲಾನುಭವಿಗಳಿಗೆ ಸೌಲಭ್ಯ ಲಭಿಸಲಿದ್ದು ಪ್ರತಿ ಫಲಾನುಭವಿಯು ಫ್ರೂಟ್ ಐಡಿ ಹೊಂದಿರಬೇಕಾಗುತ್ತದೆ. ಆಸಕ್ತರು ನಿಗದಿತ ಅರ್ಜಿ ನಮೂನೆಯನ್ನು ಮುಖ್ಯ ಪಶುವೈದ್ಯಾಧಿಕಾರಿಗಳ ಕಚೇರಿ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಸೂಕ್ತ ದಾಖಲಾತಿಗಳನ್ನು ಲಗತ್ತಿಸಿ ಜುಲೈ 18 ಒಳಗಾಗಿ ಸಲ್ಲಿಸುವಂತೆ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಪ್ರಸನ್ನ ಕೆಎಂ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಗಾಜನೂರು ನವೋದಯ ವಿದ್ಯಾಲಯದ 2027-28 ಸಾಲಿಗೆ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಈಗಾಗಲೇ 5ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಆನ್ಲೈನ್ ವಿಳಾಸ https://cbseitms.rcil.gov.in/nvs ಮೂಲಕ ಜುಲೈ 31 ಒಳಗೆ ಅರ್ಜಿ ಸಲ್ಲಿಸುವಂತೆ ಗಾಜನೂರು ಜವಾಹರ ನವೋದಯ ವಿದ್ಯಾಲಯದ ಪ್ರಾಚಾರ್ಯರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ ಜಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ, 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗಾನ ಐಡಿ ಪೋನ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ವೃತ್ತಿ ನಿಷೇಧ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಗೆ 3 ವರ್ಷದ ಅವಧಿಗೆ 2 ಮಹಿಳೆಯರನ್ನೊಳಗೊಂಡ 4 ಜನ ಸಾಮಾಜಿಕ ಕಾರ್ಯಕರ್ತರನ್ನು ನಾಮನಿರ್ದೇಶನ ಮಾಡಿಕೊಳ್ಳಲು ಸಾಮಾಜಿಕ ಆಸಕ್ತ ಕಾರ್ಯಕರ್ತರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಿಗದಿತ ನಮೂನೆ ಅರ್ಜಿಯನ್ನು ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಪೃಥ್ವಿ ಮ್ಯಾನ್ಷನ್ 1ನೇ ಮಹಡಿ 100 ಅಡಿ ರಸ್ತೆ ವಿನೋಬನಗರ ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸ್ವವಿವರಗಳೊಂದಿಗೆ ಜುಲೈ 24ರ ಒಳಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ದೂರವಾಣಿ ಸಂಖ್ಯೆ 0818224241 ಸಂಪರ್ಕಿಸಬಹುದೆಂದು ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಭದ್ರಾವತಿ ತೋಟಗಾರಿಕೆ ಇಲಾಖೆಯು 2026-27 ಸಾಲಿನ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ವಿಮೆ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಿಳಿಸಿದ್ದಾರೆ. ಫಸಲು ಕೊಡುತ್ತಿರುವ ಅಡಿಕೆ, ಮಾವು, ಕಾಳುಮೆಣಸು ಮತ್ತು ನಾಟಿ ಮಾಡಿರುವಂತಹ ಶುಂಠಿ ಬೆಳೆಗಳಿಗೆ ರೈತರು ವಿಮೆ ಮಾಡಿಸಿಕೊಳ್ಳಬಹುದಾಗಿದ್ದು, ಆಸಕ್ತ ರೈತರು ನಿಗದಿತ ನಮೂನೆ ಅರ್ಜಿಯನ್ನು ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಹಿರಿಯ ಸಹಾಯ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಿಂದ ಪಡೆದು, ಭರ್ತಿ ಮಾಡಿದ ಅರ್ಜಿಯನ್ನು ಪ್ರಸಕ್ತ ಸಾಲಿನ ಪಹಣಿ, ಬ್ಯಾಂಕ್ ಪಾಸ್ಪುಸ್ತಕ ಪ್ರತಿ, ಆಧಾರ್ ಕಾರ್ಡ್, ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮವನ್ ಅಥವಾ ಬ್ಯಾಂಕುಗಳಲ್ಲಿ ಜುಲೈ 31ರ ಒಳಗೆ ವಿಮೆ ಕಂತನ್ನು ಪಾವತಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಆಯಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸುವುದು. ಕಸಬಾ 1 95 911 3445, ಕಸಬಾ 2 83 1733 3375, ಕೂಡ್ಲಿಗೆರೆ 7975537143, ಹೊಳೆಹೊನ್ನೂರು 1 83 1740476, ಹೊಳೆಹೊನ್ನೂರು 2 95 911 3445, ಹೊಳೆಹೊನ್ನೂರು 3 83 1744 0476 ಸಂಪರ್ಕಿಸಬಹುದೆಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಭದ್ರಾವತಿ ತೋಟಗಾರಿಕೆ ಇಲಾಖೆಯಿಂದ 2026-27 ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ, ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ತಾಳೆಬೆಳೆ ಯೋಜನೆ, ಜೇನು ಸಾಕಾಣಿಕೆ, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಮುಂತಾದ ಯೋಜನೆಗಳ ಅಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಸಹಾಯಧನ ನೀಡಲಾಗುತ್ತಿದ್ದು, ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ರೈತರು ನಿಗದಿತ ನಮೂನೆಯ ಅರ್ಜಿಗಾಗಿ ಭದ್ರಾವತಿ ತೋಟಗಾರಿಕೆ ಇಲಾಖೆ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರದಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಜುಲೈ 31ರ ಒಳಗಾಗಿ ಸಲ್ಲಿಸುವಂತೆ ಹಾಗೂ ಈ ಕಾರ್ಯಕ್ರಮಗಳಿಗೆ ಜ್ಯೇಷ್ಠತೆ ಮತ್ತು ಮೀಸಲಾತಿಗಾಗಿ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸುವುದು. ಕಸಬಾ 1 95 911 3445 ಅಥವಾ ಕಸಬಾ 2 83 1733 3375, ಕೂಡ್ಲಿಗೆರೆ 7 9 75 537 1143, ಹೊಳೆಹೊನ್ನೂರು 1 83 1744 0446, ಹೊಳೆಹೊನ್ನೂರು 2 95 911 3445, ಹೊಳೆಹೊನ್ನೂರು 3 83 1744 0476 476 ಸಂಪರ್ಕಿಸಬಹುದೆಂದು ಭದ್ರಾವತಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು

ಸರ್ವ ಕಲಿಮಲವನ್ನು ದೂರೀಕರಿಸುವ ಗ್ರಂಥವೇ ಶ್ರೀಮದ್ ಭಾಗವತ. ಪ್ರೇಮದಿಂದ ಶಾಂತಿ, ಶಾಂತಿಯಿಂದ ಸುಖ ಎಂಬುದಕ್ಕಾಗಿ ನಾರದ ಮಹಾಮುನಿಗಳು ಬಂದು ವೇದವ್ಯಾಸರ ಅಸಂತುಷ್ಟಿಯನ್ನು, ಅತೃಪ್ತಿಯನ್ನು ದೂರೀಕರಿಸಿ ದೇವರ ಅವತಾರಗಳನ್ನು, ಅವನ ಲೀಲಾ ವಿನೋದಗಳನ್ನು, ಬಾಲಲೀಲೆಗಳನ್ನು ವರ್ಣಿಸುವು ಎಂಬುದಾಗಿ ಬದರಿಕಾಶ್ರಮದ ಸನಿಹದಲ್ಲಿ ಗುಪ್ತಗಾಮಿನಿಯಾದ ಸರಸ್ವತಿ ನದಿಯು ಪ್ರಕಟಳಾಗಿರುವ ಠಾವಿನಲ್ಲಿರುವ ವ್ಯಾಸಗುಹೆಯ ಸಮ್ಮುಖದಲ್ಲಿ ಕುಳಿತಂತ ವೇದವ್ಯಾಸ ದೇವರಿಗೆ ಅಪ್ಪಣೆ ಕೊಡೋಣ. ವೇದವ್ಯಾಸರು ರಚನೆ ಮಾಡಿರುವ ಈ ಶ್ರೀಮದ್ ಭಾಗವತ ಗ್ರಂಥವೇ 18 ಪುರಾಣಗಳಲ್ಲಿ ಕೊನೆಯ ಪುರಾಣ. ಇದುವೇ ಪರಮಹಂಸ ಆಖ್ಯಾನ ಅಂತ ಕರೆಯಿಸಲ್ಪಡುತ್ತದೆ. ಪರಮಹಂಸ ಸಂಹಿತ ಎಂಬುದಾಗಿ ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಉಂಟು. ಇಂಥ ಅದ್ಭುತವಾದ ಗ್ರಂಥದಲ್ಲಿ ಸುಮಾರು 24 ಅವತಾರಗಳ ವರ್ಣನೆ ಬರುತ್ತದೆ. ಮಹರ್ಷಿ ವೇದವ್ಯಾಸರು ಕೂಡ ನಾರಾಯಣನ ಒಂದು ಅವತಾರ, ದತ್ತಾತ್ರೇಯ, ಕಪಿಲ ಎಂಬಿತ್ಯಾದಿ ಅನೇಕ ವಿಧವಾದ ಅವತಾರಗಳು. ಅದರಲ್ಲಿ ಪ್ರಧಾನವಾದಂತಹ ದಶಾವತಾರಗಳೇ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ ಮತ್ತು ನಾರಸಿಂಹ ಅವತಾರ, ವಾಮನ ಮತ್ತು ಪರಶುರಾಮ ಅವತಾರ, ಶ್ರೀರಾಮ ಮತ್ತು ಶ್ರೀಕೃಷ್ಣಾವತಾರ, ಬುದ್ಧ ಮತ್ತು ಕಲ್ಕ್ಯಾವತಾರ ಎಂಬಿವೆ ದಶಾವತಾರಗಳು. ಮಹಾವಿಷ್ಣುವಿನ 10 ಅವತಾರಗಳು ಎಂಬುದಾಗಿ ಕರೆಯಿಸಲ್ಪಡ್ತವೆ. ಅದರಲ್ಲಿ ಪ್ರಥಮದ ಅವತಾರವೇ ಮತ್ಸ್ಯಾವತಾರ. ಇದನ್ನು ಬಹು ಸುಂದರವಾಗಿ ಗೀತಗೋವಿಂದದ ಕವಿ ಜಯದೇವ ಸಂಸ್ಕೃತದಲ್ಲಿ

ಸ್ವಯಂಭುವನು 14 ಮನುಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಅವನು. ಸಂಧ್ಯಾವಂದನೆಗಾಗಿ ಗಂಗಾ ತೀರದಲ್ಲಿ ಕುಳಿತು ಸಲಿಲವನ್ನು ಮೇಲಕ್ಕೆತ್ತಿ ಅರ್ಘ್ಯ ಕೊಡಲು ಸನ್ನದ್ಧನಾದ ಮನುವು ಆ ಜಲದಲ್ಲಿ ಕಂಡ ಒಂದು ಕಿರು ಮತ್ಸ್ಯವನ್ನು, ಸಣ್ಣ ಮೀನನ್ನು. ಆ ಚಿಕ್ಕ ಮೀನು ತಿಳಿಯಪಡಿಸ್ತು, ಮನು ಪ್ರಳಯಕಾಲ ಸನ್ನಿಹಿತವಾಗುತ್ತಿದೆ, ನನ್ನನ್ನು ಸರಿಯಾದ ಜಾಗದಲ್ಲಿರಿಸು. ಅಚ್ಚರಿಪಟ್ಟ ಮನು ತನ್ನ ಕಮಂಡಲುವಿನಲ್ಲಿ ಆ ಮೀನನ್ನು ಅಡಗಿಸಿದ. ಕೆಲವೇ ಮುಹೂರ್ತದಲ್ಲಿ ಅದು ವಿಸ್ತಾರವಾಗಿ ಬೆಳೆಯಲಾರಂಭಿಸಿತು. ಆಶ್ಚರ್ಯಪಟ್ಟ ಮನು ದೊಡ್ಡ ಜಲಾಶಯದಲ್ಲಿ, ಸರೋವರದಲ್ಲಿ, ನದಿಗಳಲ್ಲಿ, ಗಂಗಾ ನದಿಯಲ್ಲಿ, ಕೊನೆಗೆ ಸಮುದ್ರದಲ್ಲಿ ಬಿಟ್ಟಾದರೂ ಕೂಡ ಸಮುದ್ರದ ಗಾತ್ರಕ್ಕೆ ವಿಸ್ತೃತನಾದಂತಹ ಆ ಮಹಾವಿಷ್ಣುವು ಮನುವನ್ನು ಕುರಿತು ಹೇಳಿದ. ವಿಶ್ವಕರ್ಮನಿಂದ ನಿರ್ಮಿತವಾದಂತಹ ನೌಕೆ ಬರ್ತದೆ, ಸೃಷ್ಟಿಯ ಸರ್ವ ಬೀಜಗಳನ್ನು, ಸ್ವೇದಜ, ಅಂಡಜ, ಉದ್ಭಿಜ, ಜರಾಯುಜ ಎಂಬ ಚತುರ್ವಿಧವಾದ ಸೃಷ್ಟಿಯನ್ನು ಬೀಜರೂಪಿಯಾಗಿ ನೀನು ಧರಿಸಿಕೊಂಡು ಆ ನೌಕೆಯನ್ನೇರು. ಆ ನೌಕೆಯನ್ನು ಮತ್ಸ್ಯಾವತಾರಿಯಾದ ನನ್ನ ಸಿಜ್ಜಿನಿಗೆ ಸಿಕ್ಕಿಸಿ ನೀನು ನನ್ನ ಸ್ತುತಿಯನ್ನು ಮಾಡು. ಮೇರು ಪರ್ವತದ ತನಕ ಮುಟ್ಟುವ ಈ ಪ್ರಳಯ ಜಲ ಪೃಥ್ವಿ ಗಂಧಗುಣವನ್ನು ಬಿಟ್ಟು ಜಲದಲ್ಲಿ ಒಂದಾಗ್ತದೆ. ಜಲವೆಲ್ಲ ಒಣಗಿ ಹೋಗ್ತದೆ ಪ್ರಳಯಾಗ್ನಿಯಿಂದ, ಪ್ರಳಯಾಗ್ನಿಯು ಶಾಂತವಾಗ್ತದೆ ಪ್ರಳಯ ವಾಯುವಿನಿಂದ, ಪ್ರಳಯ ವಾಯುವು ಐಕ್ಯವಾಗ್ತದೆ ಆಕಾಶದಲ್ಲಿ, ಆಕಾಶವು ಅಹಂ ತತ್ವದಲ್ಲಿ, ಅಹಂ ತತ್ವ ಮಹತ್ತತ್ವದಲ್ಲಿ, ಮಹತ್ತತ್ವ ಪ್ರಕೃತಿಯಲ್ಲಿ, ಪ್ರಕೃತಿಯು ಪುರುಷನಲ್ಲಿ, ಪುರುಷನು ಪುರುಷೋತ್ತಮನಾದ ನನ್ನಲ್ಲಿ, ಮಹಾವಿಷ್ಣುವಾದ ನನ್ನಲ್ಲಿ.

ಅಡಗುವುದೇ ಈ ಪ್ರಳಯದ ರಹಸ್ಯವಾಗಿದೆ. ಇಂಥ ಪ್ರಳಯದ ಸಮಯದಲ್ಲಿ ಬೀಜರೂಪಿಯಾಗಿರತಕ್ಕಂಥ ನಾನೇ ಈ ಅನೇಕ ರೂಪವಾದಂತಹ ಬೀಜರೂಪಿಯಾಗಿ ಆ ಬೀಜಗಳನ್ನು, ಸೃಷ್ಟಿಯ ಬೀಜಗಳನ್ನು ನೀನು ಸಂಗ್ರಹಿಸಿ ನೌಕೆಯನ್ನೇ ಇರುವೆ. ಮಾರ್ಕಾಂಡೇಯನಂತಹ ಪ್ರಳಯವನ್ನು ನೋಡಲು ಚಿರಂಜೀವಿ ಪಟ್ಟವನ್ನು ಪಡೆದ ಮಹಾನುಭಾವ ಬಿಟ್ಟರೆ ಬೇರೆ ಯಾರಿಗೂ ಇದು ಗೋಚರವಾಗಲಾರದು. ಶಂಖಾಸುರ ಅಥವಾ ಸೋಮಕನು ಕದ್ದೊಯ್ದ ವೇದವನ್ನು ಆ ಶಂಖದೊಳಗೊಂದು ಕ್ರಿಮಿಯಾಗಿ ಸೇರಿಕೊಂಡಿರತಕ್ಕಂಥ ದಾನವನನ್ನು ಮತ್ಸ್ಯಾವತಾರಿಯಾದ ನಾನು ಹೋಗಿ ಕೊಂದು ಕಳೆದು ಶಂಖವನ್ನು ಮೇಲಕ್ಕೆ ತಂದು ಆ ಪಾಂಚಜನ್ಯವನ್ನು ಮೊಳಗಿದಾಗ ಹೊರಹೊಮ್ಮುವ ಪ್ರಣವವಾದ ಓಂ ಎಂಬ ಶಬ್ದ, ಅದುವೇ ವೇದದ ಸಾರ. ಈ ರೀತಿ ವೇದ ಜ್ಞಾನ ಮೂಲಕವಾಗಿ ಮರಳಿ ಸೃಷ್ಟಿಯ ಪ್ರಾರಂಭವಾಗ್ತದೆ. ಈ ಸೇವೆಯನ್ನು ನೀನು ಸಲ್ಲಿಸು ಎಂಬುದಾಗಿ ಮನುವಿಗೆ ಭಗವಂತ ಅಪ್ಪಣೆ ಕೊಟ್ಟ. ಅದರಂತೆಯೇ ಭಾರಿ ಮಳೆ ಬಂದು ವಿಶ್ವಕರ್ಮನಿಂದ ನಿರ್ಮಿತವಾದ ನೌಕೆ ಅದನ್ನು ಮತ್ಸ್ಯಾವತಾರದ ಸಿಂಜನಿಗೆ ಸಿಕ್ಕಿಸಿ ಮನು ಮುಂದಿನ ಕಲ್ಪಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 43,20,00,000 ವರ್ಷಗಳು ಸಂದು ಹೋಗುವ ಸಮಯದಲ್ಲಿ ಆ ಬ್ರಹ್ಮನ ರಾತ್ರಿಯು ಕಳೆದು ಮತ್ತು ಹಗಲು ಪ್ರಾರಂಭವಾಗ್ತಾ ಇದೆ. ಇಂಥ ಒಂದು ಮನ್ವಂತರದ ಮಹಾಕಥೆಯೇ ವೇದಗಳನ್ನು ಪ್ರಳಯದಲ್ಲಿ ಮತ್ತೊಮ್ಮೆ ದೇವರು ಮರಳಿ ತಂದಂತಹ ಈ ಚರಿತ್ರೆಯೇ ಮತ್ಸ್ಯಾವತಾರ ಅಂತ ಕರೆಯಿಸಲ್ಪಡುತ್ತದೆ. ಮತ್ಸ್ಯಾವತಾರ ಗೋವಿಂದ ಗೋವಿಂದ. ಮುಂದೆ ಕೂರ್ಮಾವತಾರ ವರ್ಣನೆ ಬರುತ್ತದೆ.

ಶಿವಪೂಜೆಯನ್ನು ಗೈದು ಶಿವಲಿಂಗಕ್ಕೆ ಅಲಂಕೃತವಾದಂತಹ ಪುಷ್ಪಹಾರವನ್ನು ತಂದು ದುರಭಿಮಾನದಿಂದ ಒಡಗೊಂಡಂತಹ ದೇವೇಂದ್ರನಿಗೆ ದೂರ್ವಾಸರು ಆಶೀರ್ವಾದವಾಗಿ ಕೊಟ್ಟರು. ಮದಾಂಧವಾದ ಐರಾವತ ಆನೆಯ ಕೊರಳಿಗೆ ಆ ಹಾರವನ್ನು ಆತ ಅಲಕ್ಷ್ಯದಿಂದ ಹಾಕಿದ. ಅಷ್ಟೇ ಅಲಕ್ಷ್ಯದಿಂದ ಆ ಆನೆಯು ಕೂಡ ಸ್ಫುಂಡಾಲ ದಂಡದಿಂದ ಹಾರವನ್ನು ಧರಣಿಗೆ ಅಪ್ಪಳಿಸಿ ತುಳಿಯಿತು. ಕ್ರುದ್ಧರಾದ ರುದ್ರಾವತಾರಿ ದುರ್ವಾಸರು ಶಾಪ ಕೊಟ್ಟರು, ನಿನ್ನ ಅಮರಾವತಿಯ ಐಶ್ವರ್ಯ ಜಲಪಾಲಾಗಲಿ ಸಮುದ್ರ ಪಾಲಾಗಲಿ, ಸರ್ವ ಐಶ್ವರ್ಯವು ಕ್ಷಣಾರ್ಧದಲ್ಲಿ ನೀರು ಪಾಲಾಯಿತು. ದೇವತೆಗಳು ದಿಕ್ಕುಗೆಟ್ಟು ಓಡಿದರು. ಭಿಕ್ಷುಕರಾದರು. ಕಂಗೆಟ್ಟ ಅವರ ತಾಯಿ ಅದಿತಿ ವಯೋವ್ರತಾದಿಗಳನ್ನು 12 ವರ್ಷ ಕೈಗೊಂಡು ಪರಮಪುರುಷನನ್ನು ಬೇಡಿದಳು. ನನ್ನವರನ್ನು ರಕ್ಷಿಸು, ಮಹಾವಿಷ್ಣು ರಕ್ಷಿಸು ಎಂಬುದಾಗಿ ಬೇಡಿ ಕಾಡಿದಳು.

ಮಥನೆಯಂತೆ ಪ್ರಕಟನಾದಂತಹ ಮಹಾವಿಷ್ಣುವು ಸಮುದ್ರ ಮಥನ ಕಾರ್ಯದಲ್ಲಿ ಉದ್ಯುಕ್ತರಾಗುವಂತೆಯೇ ದೇವತೆಗಳಿಗೆ ತಿಳಿಯಪಡಿಸಿ ತನ್ನ ಭಕ್ತರಾದ ದೇವತೆಗಳನ್ನು ಅಮರರಾಗಿಸಿ ಅಮೃತವನ್ನು ಕುಡಿಸಿ ಅಮರರಾಗಿಸುವ ಈ ಕಾರ್ಯಕ್ಕೆ ನಿಶ್ಚಯಗೈದ ಭಗವಂತನು ಅದಿತಿಯ ಪ್ರಾರ್ಥನೆಯಂತೆ ಮಂದರ ಪರ್ವತವನ್ನೇ ಕಡಗೋಲಾಗಿಸಿ ಸಮುದ್ರವನ್ನೇ ಘಟವಾಗಿಸಿ ವಾಸುಕಿ ಸರ್ಪವನ್ನೇ ಆ ಕಡೆಯುವ ಹಗ್ಗವಾಗಿಸಿ ತಾನೇ ಕೂರ್ಮಾವತಾರವನ್ನು ಧಾರಣ ಮಾಡಿ ಮಂದರ ಪರ್ವತವನ್ನು ಅಭೇದ್ಯವಾದ ತನ್ನ ಬೆನ್ನ ಮೇಲೆ ಹೊತ್ತ. ಇದರಿಂದಲೇ ಅವನಿಗೆ ಮಂದರೋದ್ಧರ ಎಂಬ ಹೆಸರು ಬಂತು. ಆಗಲೇ ದೇವಾದಿ ದೇವತೆಗಳು ಆ ಕೂರ್ಮಾವತಾರನನ್ನು ನುತಿಸಿ ಸ್ತುತಿಸಿದರು.

ಜಯ ವಿಜಯರು ಶಾಪಗ್ರಸ್ತರಾದರು. ಸನಕಸನಂದನಾದಿ ಮಹಾಮುನಿಗಳಿಗೆ ಹರಿದರ್ಶನಕ್ಕೆ ಅಡ್ಡಿ ತಂದೊಡ್ಡಿದಾಗ ವೈಕುಂಠದಲ್ಲಿ ಪಾಪಿಷ್ಠಾಂ ಆಸುರೀಂ ಯೋನಿಂ ಅಂತವರು ಶಾಪ ಕೊಟ್ಟರು. ತಮೋ ಅಂಧಕಾರದಿಂದ ಜಯ ವಿಜಯರು ಹಿರಣ್ಯಾಕ್ಷ ಹಿರಣ್ಯ ಕಶಿಪು, ಮುಂದೆ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣ, ದ್ವಾಪರದಲ್ಲಿ ಶಿಶುಪಾಲ ದಂತವಕ್ರ ಎಂಬ ಈ ಮೂರು ರೂಪಗಳನ್ನು ತಾಳಿ ಆ ವೇಳೆ ದೇವರೇ ಅವತಾರವನ್ನೆತ್ತಿ ಅವರನ್ನು ಕೊಂದು ಮರಳಿ ಅವರು ವೈಕುಂಠಕ್ಕೆ ಪಾರ್ಷದರಾಗಿ ಹೋಗುವಂತೆ ವಿಶಾಪ ಬಿತ್ತು. ಅದರಂತೆಯೇ ಕೃತಯುಗದಲ್ಲಿ ಹಿರಣ್ಯ ಕಶಿಪು ಹಿರಣ್ಯಾಕ್ಷ ಎಂಬ ಹೆಸರಿನಿಂದ ದ್ವಿತೀಯ ಗರ್ಭದಲ್ಲಿ ಉತ್ಪನ್ನರಾಗಿ ಲೋಕಕಂಟಕರಾದರಿ ದಾನವರು. ಭೂದೇವಿಯ ಜುಟ್ಟನ್ನು ಹಿಡಿದು ದರದರನೆ ಪಾತಾಳ ಲೋಕಕ್ಕೆ ಎಳೆದೊಯ್ದ ದುರುಳ ಹಿರಣ್ಯಾಕ್ಷ. ದೇವಿ ಭೂದೇವಿ ದುಃಖಿಸಿ ನಾರದರಲ್ಲಿ ಬ್ರಹ್ಮನಲ್ಲಿ ಕಣ್ಣೀರಿಟ್ಟು ಗೋರೂಪ ಧಾರಣೆ ಮಾಡಿ ಮೊರೆ ಇಟ್ಟಳು. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಪರಮ ಪುರುಷನಲ್ಲಿ ಪ್ರಾರ್ಥಿಸಿದರು, ಸ್ವಾಮಿ ವಿಳಂಬಿಸಬೇಡ, ಜಯ

0: ಯಜ್ಞವರಾಹ ಸ್ವಾಮಿ ಗೋವಿಂದ.
1: ಗೋವಿಂದ.
0: ದುರುಳದಾನವ ಹಿರಣ್ಯಾಕ್ಷನನ್ನು ತನ್ನ ಕ್ರೂರವಾದ ದಾಡೆಯಿಂದ ಸೀಳಿ ಅದೇ ದಾಡೆಯಿಂದ ವಸುಧೆಯನ್ನು ಮೇಲಕ್ಕೆ ಎತ್ತಿ ತಂದು ಉದ್ಧಾರ ಮಾಡಿರುವ ಆ ಯಜ್ಞವರಾಹ ಸ್ವಾಮಿಯು ಸರ್ವರನ್ನು ರಕ್ಷಿಸಲಿ. ತಮ್ಮನ ಮರಣದಿಂದ ಕಂಗೆಟ್ಟ ದುರುಳದಾನವ ಹಿರಣ್ಯ ಕಶಿಪು ಮಾತೆಗೆ ಅಭಯವನ್ನು ಕೊಟ್ಟು ಹರಿಯ ರಕ್ತದೋಕುಳಿಯಿಂದ ತರ್ಪಣಗೈವೆ ನನ್ನನುಜನ ಆತ್ಮಕ್ಕೆ ಎಂಬುದಾಗಿ ಸೊಕ್ಕಿನ ನುಡಿ ನುಡಿದು ಹಗಲಲ್ಲಿ ಗೂಗೆಗೆ ಹೇಗೆ ಕಣ್ಣು ಕಾಣುವುದಿಲ್ಲವೋ ಹಾಗೆಯೇ ಹರಿಯನ್ನು ಯಾವ ಲೋಕದಲ್ಲಿಯೂ ಕಾಣದೆ ಮರಳಿ ಬರುವಷ್ಟರಲ್ಲಿ ಕಯಾದುವಿನ ಕೊಲೆಗೆ ಪ್ರಯತ್ನಿಸಿದ ಇಂದ್ರನನ್ನು ಮರಳಿ ಹೋಗುವಂತೆ ಅಪ್ಪಣೆ ಕೊಟ್ಟ ನಾರದರು ವಿಷ್ಣು ಪಾರ್ಷದನಾದ ಶಂಕುಕರ್ಣನೇ ಪ್ರಹ್ಲಾದನಾಗಿ ಕಯಾದುವಿನ ಗರ್ಭಾಂಬುಧಿಯನ್ನು ಸೇರಿರುವಾಗ ನಾರದರು ತಮ್ಮ ಆಶ್ರಮದಲ್ಲಿ ಕಯಾದುವಿಗೆ ಹಸ್ತಮಸ್ತಕ ಸಂಯೋಗ ಪೂರ್ವಕವಾಗಿ ದ್ವಾದಶಾಕ್ಷರಿ ಮಂತ್ರವನ್ನು ಅನುಗ್ರಹ ಮಾಡಿದರು.

ಗರ್ಭದಲ್ಲಿಯೇ ದೇವರ್ಷಿ ನಾರದರಿಂದ ಮಂತ್ರೋಪದೇಶವನ್ನು ಪಡೆದಿರುವ ಪ್ರಹ್ಲಾದನು ಅರಮನೆಗೆ ಆ ತಾಯಿ ಮರಳಿದೊಡನೆಯೇ ಜನ್ಮ ಕೊಟ್ಟಾಗ ಆಹ್ಲಾದ ಅನುಹ್ಲಾದ ಸಂಹ್ಲಾದ ಅನ್ನುವ ಹಿಂದಿನ ಅವನ ಮಕ್ಕಳು ಅವರೆಲ್ಲ ದಾನವ ಸ್ವಭಾವವುಳ್ಳವರಾದರೆ ಈ ಪ್ರಹ್ಲಾದ ಮಾತ್ರ ವಿಷ್ಣು ಭಕ್ತ ಪರಾಯಣನಾಗಿ ಇರುಳು ಹಗಲೆಂಬ ಭೇದ ಇಲ್ಲದೆ ಎಲ್ಲಾ ಕಾಲಕ್ಕೂ ಭಗವಂತನನ್ನು ಕೊಂಡಾಡ್ತಾನೆ. ದೈತ್ಯ ಮಕ್ಕಳೆಲ್ಲರನ್ನು ಒಂದೆಡೆ ಜೊತೆ ಸೇರಿಸಿಕೊಂಡು

ತುರುಳ ಕಶಿಪು ಕಂಡ. ದಾನವ ಮಕ್ಕಳೆಲ್ಲರನ್ನೂ ಸೇರಿಸಿಕೊಂಡು ದಾನವ ಕುಲ ಕುಠಾರ ಸ್ವರೂಪಿಯಾದ ನಾರಾಯಣನ ಭಜನೆಯನ್ನು ಹೇಳಿಕೊಡ್ತಾ ಇದ್ದಾನೆ. ಇವರು ನನಗೆ ಮೃತ್ಯುವೇ ಸರಿ,

ಮೃತ್ಯುವಾದರೇನು ನನಗೆ ಭಯ ಉಂಟೇ? ಮೃತ್ಯುವಿಗೆ ಕೊಲಲರಿದು ತನ್ನನು ಮತ್ತಳಿವ ಭಯವೇಕೆ? ಕಮಲ ಜನಿತ್ತ ವರ ಉಂಟೆಲವ ದಿಕ್ಕರಿಗಳನ್ನು ಕವಿಸೆಂದ. ಆನೆಯನ್ನು ಕೊಂಡೊಯ್ದಿವನನ್ನು ಕೊಲ್ಲಿಸಿ. ಆನೆ ಬಂತು, ಮಾವುತ ಅಂಕುಶದಿಂದ ತಿವಿದ. ಆದರೆ ನಾರಾಯಣ ನಾರಾಯಣ ನಾರಾಯಣ ಅಂತ ಆ ಆನೆಯಲ್ಲಿ ಪರಮಾತ್ಮನನ್ನು ನೋಡಿದ ಪ್ರಹ್ಲಾದ.

ಅಲ್ಲಾದರನ್ನು ಬೆನ್ನ ಮೇಲೇರಿಸಿಕೊಂಡು ಭಜನೆಗೆ ಕುಡಿಯುತ್ತಾ ಆ ಗಜವು ಮತ್ತೆ ಬಹು ಮರಳಿತು. ಬೆಂಕಿಯಲ್ಲಿ ಹಾಕಿಸಿದ ಅಗ್ನಿನಾರಾಯಣ ಅಲ್ಲಿ ನಿಂತು ಆ ಬಾಲಕನನ್ನು ರಕ್ಷಿಸಿದ. ಪರ್ವತದಿಂದ ಉರುಳಿಸಿದ, ಸರ್ಪಗಳಿಂದ ಕಡಿಸಿದ, ವಿಷವನ್ನು ಕುಡಿಸಿದ, ಯಾವ್ಯಾವ ವಿಧದಲ್ಲಿ ಕೊಲ್ಲಲೆತ್ತಿಸಿದರೂ ಸಾಧ್ಯವಾಗದಿರುವಾಗ ಮುಂದೆ ಸಿಂಹಾಸನದಿಂದ ಜಗ್ಗನೆದ್ದು ಖಡ್ಗವನ್ನು ಕೈಯಲ್ಲಿ ತೆಗೆದುಕೊಂಡು ಕೇಳಿದ, ಎಲ್ಲಿದ್ದಾನೆ ನಿನ್ನ ದೇವ? ಮಂದ ಭಗ್ಯನೆ ತೋರು ತೋರ್ ಎನ್ನಿಂದ ಬೇರೊಬ್ಬೀಶ್ವರನ ಗಡ ಹಂದಿಯನು ಸರಿ

ಅಂದು ಗರ್ಜಿಸಿ ಗಾಜರು ಹೆದ್ದನು ಕದ್ದುಗೆಯ ಹೊಡೆದು ಮಾಧವನೆಲ್ಲಿ ಹತನು ಜಾತ ಅಂತ ಕೇಳಿದ. ಎಲ್ಲೆಡೆ ಏಳು ತುಂಬಿಹ ತಾತ. ಮಾಧವ ಹೆಂಗುಸೇನು ಜಾತ, ನಿನ್ನ ಅನುಜನ ಕೊಂದವನು ತಾತ. ಹಾಗಾದ್ರೆ ಮಾತಾಡಿ ಫಲ ಇಲ್ಲ ತೋರಿ ಈಗ ತಕ್ಷಣ. ಮಾತು ಸಾಕೆಲ್ಲವೆಲ್ಲವ ಮಾತಿನ ನೀತಿಗಳದಂತಿರಲಿ ಕೇಳ್. ಸಾಕ್ಷಾತು ತೋರ್ ಈ ಕಂಬದೊಳಗಿ ಹೊಡೆ ಅಕ್ಷಿಗೋಚರಕ್ಕೆ. ಹೀಗೆ ಹೇಳುತ್ತಾ ಆ ದಾನವ ಯಾವಾಗ ಮುಂದರಿದು ಬಂದ ಕಂಬದ ಬಳಿ, ತೋರೀಗ ಇಲ್ಲವಾದರೆ ನಿನ್ನ ಜಾತಕದ ಫಲ ತೀರಿಸ್ತೀನೆಂದಾಗ ಕರ ಮುಗಿದು ಪ್ರಹ್ಲಾದ ಬೇಡಿದ. ಹರೇ ಪ್ರಕಟನಾಗು, ನಿಗಮ ವಂದ್ಯ, ನಿಗಮ ದೂರ, ನಿರ್ವಿಲೇಪ ನಿಗಮ, ನಿಗಮ ವಂದ್ಯನೆ ನಿಗಮ ದೂರನೆ ನಿಗಮ, ನಿಗಮ ದೂರನೆ ನಿರ್ವಿಲೇಪನೆ ಖಗ ಗಮನ ಕಮನೀಯ ಮೂರ್ತಿಯ ಕಂಜದಳ ನಯನ. ನಿಗಮ ವಂದ್ಯನೆ ನಿಗಮ ದೂರನೆ ನಿರ್ವಿಕಲ್ಪನೆ ನಿರ್ಲೇಪನೆ ಖಗ ಗಮನ ಕಮನೀಯ ಮೂರ್ತಿಯ ಕಂಜದಳ ನಯನ. ಜಗದುಪತಿ ಜಯ ಜಯ ಅಚ್ಯುತ ಅಗಜಯ ರಸಪ್ರಿಯ ಮೈದೋರ್ ಎಂಬುದಾಗಿ ಬೇಡಿದ.

ಉಗ್ರ ನರಸಿಂಹ ರೂಪವನ್ನು ಧರಿಸಿ ದುರುಳ ದೈತ್ಯನನ್ನು ಮತಿಸಿ ಕರುಳಮಾಲೆಯನ್ನು ಕೊರಳಿಗಾಂತೂ ಸುಶೋಭಿಸಿದ ನರಸಿಂಹ ಪ್ರಹ್ಲಾದನನ್ನು ಬಳಿ ಕರೆದು ಬೇಕಾದ ವರಬೇಡೆನ್ನಲು

ಭಕ್ತಿಯ ಹೊರತು, ಸೇವೆಯ ಹೊರತು ಅನ್ಯ ವರ ಬೇಡವೆಂದ ಭಾಗವತೋತ್ತಮ. ದುರುಳ ದೈತ್ಯನನ್ನು ಕೊಂದ ಬಗ್ಗೆ ತತ್ವ ವಿಚಾರವನ್ನು ತಿಳಿಯಪಡಿಸ್ತಾರೆ ಪುರಂದರದಾಸರು. ದಾನ

ಪ್ರಹ್ಲಾದ ವರದನಾದ ನರಸಿಂಹನ ಈ ಪವಿತ್ರ ಅವತಾರ ಚರಿತ್ರೆಯನ್ನು ಯಾರು ಕೇಳ್ತಾರೋ ಅವರ ಯಾವುದೇ ವಿಧವಾದ ಭೂತ ಪ್ರೇತ ಪಿಶಾಚ ಶಾಕಿನಿ ಢಾಕಿನಿ ಮುಂತಾದ ಸರ್ವ ಬಾಧೆಗಳಿಂದಲೂ ಅವರು ವಿಮುಕ್ತರಾಗ್ತಾರೆ ಎಂಬುದಾಗಿ ಭಾಗವತ ಫಲಶ್ರುತಿಯನ್ನು ತಿಳಿಯಪಡಿಸ್ತಾ ಇದೆ. ಇನ್ನು ಐದನೆಯ ಅವತಾರ ದಶಾವತಾರದಲ್ಲಿ ವಾಮನಾವತಾರ. ಪ್ರಹ್ಲಾದನ ಮೊಮ್ಮಗನಾದಂತಹ ಬಲಿಚಕ್ರವರ್ತಿ ಸರ್ವ ಲೋಕಗಳನ್ನು ಗೆದ್ದು ಶುಕ್ರಾಚಾರ್ಯರು ಕರುಣಿಸಿದ ಅಮೃತ ಸಂಜೀವಿನಿ ಮಂತ್ರದ ಮೂಲಕವಾಗಿ ದೇವತೆಗಳನ್ನು ಗೆದ್ದು ಅಮರಾವತಿ ಪಟ್ಟಣಕ್ಕೆ ತಾನು ಅಧಿಪತಿಯಾಗಿ ನಿಂತು ವಿಶ್ವಜಿತ್ತಿ ಎಂಬ ಮಹಾಯಾಗವನ್ನು ಮಾಡುತ್ತಾ ಇದ್ದಾನೆ. 12 ವರ್ಷದ ತನಕ ಹಸುವಿನ ಹಾಲನ್ನು ನಾರಾಯಣನಿಗೆ ಅರ್ಪಿಸಿ ಉಪವಾಸವಿದ್ದು ಆ ದುಗ್ಧವನ್ನು ಮಾತ್ರ ಪಾನಗೈದು ದೇವರೇ ನೀನೇ ನನ್ನ ಮಗನಾಗಿ ಹುಟ್ಟಿ ಇಂದ್ರನಿಗೆ ತಮ್ಮ ಉಪೇಂದ್ರನಾಗಿ ನಮ್ಮ ದುಃಖವನ್ನು ದೂರ ಮಾಡು ಅಂತ ಕಶ್ಯಪನ ಪತ್ನಿ ಅದಿತಿ ಬೇಡಿಕೊಂಡು ಈ 12 ವರ್ಷ ಪರ್ಯಂತ ನಡೆಸಿದ ಪಯೋವ್ರತದ ಮೂಲಕವಾಗಿ ಸಂತುಷ್ಟನಾದ ಪರಮ ಪುರುಷ ಪರಂಜ್ಯೋತಿ ಸ್ವಯಂ ಪ್ರಕಾಶ ಪರಮಾತ್ಮ ನಾರಾಯಣ ಅವತರಿಸಿ ಬಂದ. ಉಪೇಂದ್ರನಾಗಿ ಗಿಡ್ಡ ಬ್ರಾಹ್ಮಣನಾಗಿ ವಾಮನನಾಗಿ ಬಂದ. ಆ ವಾಮನನಿಗೆ ಸರ್ವರು ಜೊತೆ ಸೇರಿ ಉಪನಯನ ಮಾಡಿಸಿದರು. ಶ್ರವಣ ನಕ್ಷತ್ರ ವಿಶಿಷ್ಟ ಭಾದ್ರಪದ ಶುದ್ಧ ದ್ವಾದಶಿ ದಿನ ಅಭಿಜಿನ್ ಮುಹೂರ್ತದಲ್ಲಿ ಅವತಾರ ಮಾಡಿರುವುದರಿಂದಲೇ ಆ ವಾಮನನ ಅವತಾರ ದಿವಸಕ್ಕೆ ವಿಜಯದ್ವಾದಶಿ ಅಂತ ಕುಂಡಾಳಿ ಪೂಜೆ ಮಾಡ್ತಾರೆ. ಕಶ್ಯಪ ಉಪನಯನಗೈದಾಗ ಸೂರ್ಯನೇ ಬಂದು ಗಾಯತ್ರಿ ಉಪದೇಶ ಮಾಡಿದ್ದಾನೆ ವಾಮನನಿಗೆ. ಬೃಹಸ್ಪತಿ ದೇವಗುರುವೇ ಬಂದು ಯಜ್ಞೋಪವೀತವನ್ನು ಕೊಟ್ಟಿದ್ದಾನೆ. ತಂದೆ ಕಶ್ಯಪನೇ ಮೌಂಜಿ ಬಂಧನ ಮಾಡಿದ್ದಾನೆ. ಭೂದೇವಿ ಬಂದು ಅವನ ಜಪತಪಕ್ಕೆ ಕೃಷ್ಣಾಜಿನವನ್ನು ಕೊಟ್ಟಿದ್ದಾಳೆ. ಚಂದ್ರ ದಂಡವನ್ನು, ಅದಿತಿ ಕೌಪೀನವನ್ನು, ದ್ಯುನಾಮಕವಸು ಛತ್ರವನ್ನು, ಬ್ರಹ್ಮನು ಕಮಂಡಲವನ್ನು, ಸಪ್ತಋಷಿಗಳು ಕೈಗೆ ಧಾರಣೆ ಮಾಡತಕ್ಕಂತ ಕುಶದರ್ಭೆ ಅಥವಾ ಪವಿತ್ರವನ್ನು, ಸರಸ್ವತೀದೇವಿಯು ಅಕ್ಷಮಾಲಿಕೆಯನ್ನು, ಕುಬೇರನು ಭಿಕ್ಷಾಪಾತ್ರೆಯನ್ನು ಕೊಟ್ಟಿದ್ದಾರೆ ವಾಮನನಿಗೆ. ಪಾರ್ವತೀದೇವಿಯೇ ಅನ್ನಪೂರ್ಣ ಎಂಬ ಹೆಸರಿನಿಂದ ಭಿಕ್ಷೆಯನ್ನಿತ್ತಿದ್ದಾಳೆ. ಹೀಗೆ ಆ ಕೊಡೆಯನ್ನು ಹಿಡಿದುಕೊಂಡು ತನ್ನ ತಾಯಿಯಾದ ಅದಿತಿ ತನಗೆ ಉಡಿಸಿರತಕ್ಕಂತಹ ನಿತ್ಯ ಬ್ರಹ್ಮಚಾರಿತ್ವದ ಕೌಪೀನಧಾರಿಯಾಗಿ ಹೊಳೆ ಹೊಳವ ಗಿಡ್ಡ ಬ್ರಾಹ್ಮಣ

ನೇರವಾಗಿ ಬಲಿಯು ಮಾಡುತ್ತಿರತಕ್ಕಂತಹ ವಿಶ್ವಜಿತ್ ಯಾಗಕ್ಕೆ ಬಂದ. ಆಗಮಿಸಿದೊಡನೆಯೇ ತನ್ನ ಕಾಂತಿಯಿಂದ ಮತ್ತು ಶಾಂತಿಯಿಂದ ಸರ್ವರನ್ನು ಆಕರ್ಷಿಸಿದ. ಬಲಿಯು ಜಗ್ಗನೆದ್ದು ಕಾಯ ಕುಗ್ಗಿ ಬೆನ್ನು ಬಗ್ಗಿ ಶಿರ ತಗ್ಗಿ ಮನ ಹಿಗ್ಗಿ ಪಾದ ಪ್ರಕ್ಷಾಳನಗೈದ. ಬೇಕಾದುದನ್ನು ಬೇಡು ಬ್ರಾಹ್ಮಣ ಉತ್ತಮ, ನಿನ್ನ ಕಾಂತಿಯಿಂದ ನಮಗೆ ಆನಂದವಾಗಿದೆ, ಶಾಂತಿ ಸಿಕ್ಕಿದೆ. ಗಿಡ್ಡ ಬ್ರಾಹ್ಮಣ ಹೇಳಿದ, ಏನು ಬೇಕಾಗಿಲ್ಲ, ನಮ್ಮ ಪುಟ್ಟ ಹೆಜ್ಜೆಯಿಂದ ಮೂರೇ ಮೂರು ಪಾದದಳತೆಯ ತಾವು ನಮಗೆ ಬೇಕು, ನಾವು ತಪಸ್ಸಿಗೆ ಕುಳಿತುಕೊಳ್ಳಬೇಕು. ಇಡೀ ಸಭೆ ಘೊಳ್ಳನೆ ನಕ್ಕಿತು. ಸಾವಿರಾರು ಎಕರೆಯ ಜಾಗ, ಲಕ್ಷಕಟ್ಟಲೆ ಗೋದಾನ ಮಾಡಲು ನಾನು ಸಿದ್ಧನಿರುವಾಗ ಮೂರೇ ಹೆಜ್ಜೆಯನ್ನು ಏಕೆ ಕೇಳುತ್ತಿರುವ ಈ ಬ್ರಾಹ್ಮಣ? ನಾನು ಕೇಳಿದ ಮೂರು ಹೆಜ್ಜೆಯನ್ನು ನೀ ನನಗೆ ಕೊಟ್ಟರೆ ಹದಿನಾಲ್ಕು ಲೋಕ ಕೊಟ್ಟ ಹಾಗೆ ಎಂಬುದಾಗಿ ಹೇಳಿದ ವಾಮನ. ದೈತ್ಯ ಗುರುವಾದ ಶುಕ್ರಾಚಾರ್ಯನಿಗೆ ರಹಸ್ಯ ಗೊತ್ತಾಯಿತು. ಬಲಿಚಕ್ರವರ್ತಿ ಕೃಷ್ಣಾರ್ಪಣವೆಂದು ಹೇಳಲು ತನ್ನ ಪತ್ನಿಯನ್ನು ಕರೆದು ಧಾರೆ ಎರೆಯಲು ಹೇಳಿದಳು. ನೀರನ್ನು ಧಾರೆ ಎರೆದರೆ ಕೃಷ್ಣಾರ್ಪಣವಾಗ್ತದೆ, ತನ್ನ ದಾನವ ಕುಲವೆಲ್ಲವನ್ನು ಮೆಟ್ಟಿ ಬಿಡ್ತಾನ ವಾಮನ ರಸಾತಳಕ್ಕೆ ಎಂಬುದನ್ನು ತಿಳಿದು, ಕೊಡಬೇಡ ಈ ಕುಳ್ಳ ಬ್ರಾಹ್ಮಣ, ಸಾಮಾನ್ಯನಲ್ಲ, ಕುಂಟರಿಗೆ ಎಂಟು ಬುದ್ಧಿ, ಇವನು ವೈಕುಂಠ ನಾಯಕ, ಆದ್ರಿಂದ ಕೊಡಬೇಡ ಇವನಿಗೆ, ಪ್ರಹ್ಲಾದನ ಮೊಮ್ಮಗ, ಆದ್ರಿಂದ ಭಕ್ತಿ ವಶನಾಗಿ ಪರಮಾತ್ಮ ಬಂದ ಅಂತ ತಿಳ್ಕೊಂಡು ಸಾಮಾನ್ಯ ವಿಪ್ರನಿಗಾದರೂ ಕೊಟ್ಟ ಮಾತನ್ನು ನಾನು ಹಿಂದಕ್ಕೆ ತೆಗೆಯಲಾರೆ. ಈಗ ದೇವರೇ ಗಿಡ್ಡ ಬ್ರಾಹ್ಮಣನಾಗಿ ಬಂದಿದ್ದಾನೆ ಅಂತ ಆದ ಮೇಲೆ ಇನ್ನೇನು ಬೇಕು ನನಗೆ? ಆತ್ಮ ನಿವೇದನೆಯನ್ನೇ ಪರಮಾತ್ಮನಿಗೆ ಮಾಡ್ತೇನೆ ಅಂತ ನವವಿಧ ಭಕ್ತಿಯಲ್ಲೇ ಕೊನೆಯದಾದ ಮತ್ತು ಅತಿಶ್ರೇಷ್ಠವಾದ ಆತ್ಮ ನಿವೇದನ ಭಕ್ತಿಯಿಂದ ತನ್ನನ್ನೇ ತಾನು ಬಲಿದಾನಗೈದು ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕೆಂಬ ಸಂಕಲ್ಪದಿಂದ ಪತ್ನಿಯಿಂದ ತೋಯ ತರಿಸಿ ಧಾರೆ ಎರೆಯಲು ಮುಂದಾಗುವಾಗ ಮಂಡೂಕದಾಕಾರ ಕಪ್ಪೆಯಾಕಾರ ತಾಳಿಯ ಗಿಂಡಿಯಿಂದ ನೀರೇ ಹೊರಬಾರದಂತೆ ಕೊಳವೆಯಲ್ಲಿ ಕುಳಿತುಕೊಂಡ. ಒಂದೇ ಕಣ್ಣಿಂದ ಈ ಕಡೆಗೆ ನೋಡ್ತಾ ಶುಕ್ರಾಚಾರ್ಯ ದರ್ಭೆಯಿಂದ ಯಾವಾಗ ತ್ರಿಕಾಲಜ್ಞಾನಿಯಾದ ವಾಮನ ಕುಕ್ಕಿದ ಕಣ್ಣನ್ನು ಒಕ್ಕಣ್ಣ ಶುಕ್ರಾಚಾರ್ಯನಾದ. ಮುಂದೆ ಹರಿಯಿತು ಜಲ, ಕೃಷ್ಣಾರ್ಪಣವಾಯಿತು. ಮೆಟ್ಟೆರಡಕ್ಕೆ ಬ್ರಹ್ಮ ಸೃಷ್ಟಿ ಅಳೆದ. ಇದರ ವರ್ಣನೆ ಬರ್ತದೆ, ಅಂಗಾಲು ಅಧೋಲೋಕ, ಪಾದ ಭೂಲೋಕ, ಕಣಕಾಲು ಪರ್ವತ, ಬೊಳಕಾಲು ಪಕ್ಷಿ, ತೊಡೆ ವಾತಾವರಣ, ನಡು ಸಂಧ್ಯಾಕಾಲ, ಜಘನ ದೈತ್ಯವರ್ಗ, ನಾಭಿ ಅಂತರಿಕ್ಷ, ಉದರ ಸಪ್ತಸಮುದ್ರ, ವಕ್ಷಸ್ಥರ ನಕ್ಷತ್ರ, ಹೃದಯ ಧರ್ಮ, ಎದೆ ಸತ್ಯ, ಮನ ಚಂದ್ರ, ವಕ್ಷಲಕ್ಷ್ಮಿ, ಕಂಠವೇ ಸಾಮವೇದ, ಭುಜವೇ ಇಂದ್ರಾದಿ ದೇವತೆಗಳು, ಕಿವಿಯೇ ದಿಕ್ಕುಗಳು, ಶಿರವೇ ದ್ಯುಲೋಕ, ಕೂದಲೇ ಮೇಘ, ಶ್ವಾಸವೇ ವಾಯು, ಕಣ್ಣೇ ಸೂರ್ಯ, ಮುಖವೇ ಅಗ್ನಿ, ವಾಕ್ಯೇ ವೇದ, ರಸನೆಯೇ ವರುಣ, ಹುಬ್ಬೇ ಪ್ರವೃತ್ತಿ ನಿವೃತ್ತಿ, ರೆಪ್ಪೆಯೇ ಹಗಲು ಮತ್ತು ರಾತ್ರಿ, ಹಣೆಯೇ ಕೋಪ ಎಂಬ ಕ್ರಮದ ತ್ರಿವಿಕ್ರಮಾಕಾರವನ್ನು ತಾಳಿ ಮೆಟ್ಟೆರಡಕ್ಕೆ ಬ್ರಹ್ಮ ಸೃಷ್ಟಿ ಅಳೆದು ರಸಾತಳಕ್ಕೆ ಮೆಟ್ಟಿದ ಬಲಿಯನ್ನು. ಬಲಿ ಹೆದರಲಿಲ್ಲ. ಎಲ್ಲಿಯ ತನಕ ನೀ ನನ್ನ ಮೆಟ್ಟಿದೆಯೋ ಅಲ್ಲಿಯ ತನಕ ನಿನ್ನ ಪಾದ ನನ್ನ ತಲೆಯ ಮೇಲಿರುವವರೆಗೆ ಅದು ನನಗೆ ವೈಕುಂಠವೇ ಸರಿ ಅಂದ. ಈ ಆತ್ಮ ನಿವೇದನ ಯಾವುದುಂಟು, ಇದರಿಂದ ತೃಪ್ತನಾದ ಪರಮಾತ್ಮ. ಯಾಕೆಂದ್ರೆ ಬಲಿ ಹೇಳ್ತಾನೆ, ಬಿಡೆ ನಿನ್ನ

ಭಕ್ತ ಬಲಿಯ ಭಕ್ತಿಗೆ ಮೆಚ್ಚಿ ಹರಿಯೇ ದ್ವಾರಪಾಲಕನಾಗಿ ನಿಂತಾರ ಸಾತಳದಲ್ಲಿ. ಅದುವೇ ವಾಮನಾವತಾರದ ಕಥೆ. ಆಗಲೇ ಪರಶುರಾಮ ಅವತಾರಕ್ಕೆ ಸರ್ವ ಸಿದ್ಧತೆಯಾಗ್ತಾ ಇದೆ. ಎಲ್ಲ ದಾನವರು ಕ್ಷತ್ರಿಯ ರೂಪವನ್ನು ತಾಳಿ ಭಾರತ ವರ್ಷವನ್ನು ಸುತ್ತುಗಟ್ಟಿದ್ದಾರೆ. ಅದಕ್ಕಾಗಿ ರೇಣುಕಾ ನಂದನನಾಗಿ ಬಂದ ಮಹಾವಿಷ್ಣು, ಅದೊಂದೇ ಬ್ರಾಹ್ಮಣ ಅವತಾರ ದಶಾವತಾರಗಳು. ತಂದೆಯಾದ ಜಮದಗ್ನಿಯನ್ನು ಕಾರ್ತವೀರ್ಯಾರ್ಜುನನು ಉಪಟಳ ಕೊಟ್ಟು ಕಾಮಧೇನುವನ್ನು ಬಲಾತ್ಕಾರ ಪೂರ್ವಕವಾಗಿ ಕಿತ್ತುಕೊಂಡೊಯ್ದಾಗ ಕೊಡೆ ನಾನು ಎಂಬುದಾಗಿ ಹೇಳಿದಂತ ಬ್ರಾಹ್ಮಣನ ವಧೆಗೈದು ಅವನ ರಕ್ತದೋಕುಳಿಯಿಂದ ಸಂತೃಪ್ತನಾಗಿ ಕಾರ್ತವೀರ್ಯ ಯಾವಾಗ ಮರಳಿದನೋ ಕ್ರುದ್ಧನಾದ ಬಾಲಕ ಪರಶುರಾಮ ಶಪಥಗೈದು ತನ್ನ ಕರದಲ್ಲಿ ಕೊಡಲಿಯನ್ನು ಹಿಡಿದುಕೊಂಡು ಕಾರ್ತವೀರ್ಯನ ಸಾವಿರ ತೋಳನ್ನು ಕತ್ತರಿಸಿ ಕಡಹಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 21 ಬಾರಿ ಭೂ ಪ್ರದಕ್ಷಿಣೆ ಗೈದು ಶಮಂತ ಪಂಚಕವೆಂಬ 5 ರಕ್ತದ ಮಡುವನ್ನು ಕುರುಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿ ಆ ಶಮಂತ ಪಂಚಕವೆಂಬ ಮಡುವಿನ ರಕ್ತದಿಂದ ತನ್ನ ಮಡಿದ ಪಿತೃವಾದ ಜಮದಗ್ನಿಯ ಆತ್ಮಕ್ಕೆ ತರ್ಪಣ ಕೊಟ್ಟು ಮುಂದೆ ತನ್ನ ಕೊಡಲಿಯನ್ನು ಸಮುದ್ರಕ್ಕೆ ಬಿಸುಟು ಸಮುದ್ರವನ್ನು ಹಿಂದೆ ಹೋಗುವಂತೆ ಮಾಡಿ ಪರಶುರಾಮ ಸೃಷ್ಟಿಗೈದು ವೇದಾಧ್ಯಯನಗೈವ ವಿಪ್ರರಿಗೆ ಠಾವನ್ನು ಒದಗಿಸಿಕೊಟ್ಟ ಪರಶುರಾಮ ಸೃಷ್ಟಿ ಇಂದಿಗೂ ಕೂಡ ಖ್ಯಾತವಾಗಿದೆ. ಚಿರಂಜೀವಿಯಾಗಿ ನಿತ್ಯವೂ ಹಿಮಾಲಯದಲ್ಲಿದ್ದು ವೇದಾಧ್ಯಯನಗೈವರಿಗೆ ಸಂಕಟ ಬಂದಾಗ ಕರೆದರೆ ಒದಗುವವನೇ ಭೃಗುಪತಿ ರೂಪ. ಜಯದೇವರು ವರ್ಣನೆ ಮಾಡುತ್ತಾರೆ,

ಪರಶುರಾಮಾವತಾರ ಮುಗಿದ ನಂತರ ಅಯೋಧ್ಯೆಯಲ್ಲಿ ಈ ರಾಮ ಮತ್ತು ಕೃಷ್ಣ ಎಂಬಿ ಎರಡು ಅವತಾರಗಳು, ಲೀಲಾವತಾರ ಮತ್ತು ಪೂರ್ಣಾವತಾರ ಎಂಬುದಾಗಿ ಜಗವೆಲ್ಲ ಕೊಂಡಾಡುವಂತಾಯಿತು. ಅಯೋಧ್ಯೆಯಲ್ಲಿ ರಾಜ ದಶರಥನಿಗೆ ಮೂವರು ಹೆಂಡಿರಲ್ಲಿ ನಾಲ್ಕು ಮಕ್ಕಳಾಗಿ ಇವರು ಅವತಾರ ಮಾಡಿದರು. ಪ್ರಾಜಾಪತ್ಯ ಪುರುಷ ಯಜ್ಞದ ಮಧ್ಯದಿಂದ ಪಾಯಸ ರೂಪಿಯಾಗಿ ತಂದುಕೊಟ್ಟ ಮಹಾವಿಷ್ಣುವಿನ ಅಂಶವನ್ನು ಕೌಸಲ್ಯ, ಕೈಕೇಯಿ, ಸುಮಿತ್ರಿಯರು ಸ್ವೀಕಾರ ಮಾಡಲು, ಆ ಪ್ರಸಾದ ಸ್ವೀಕಾರ ಮಾಡಿದ ಹನ್ನೆರಡನೆಯ ತಿಂಗಳಿಗೆ ಸರಿಯಾಗಿ ಅದಿತಿ ದೇವತಾತ್ಮಕವಾದ ಪುನರ್ವಸು ನಕ್ಷತ್ರದಲ್ಲಿ ಸೂರ್ಯ, ಅಂಗಾರಕ, ಶನಿ, ಬೃಹಸ್ಪತಿ, ಶುಕ್ರನೆಂಬ ಐದು ಗ್ರಹಗಳು ತಮ್ಮ ಉಚ್ಚ ಸ್ಥಾನಗಳಾದ ಮೇಷ, ಮಕರ, ತುಲಾ, ಕರ್ಕಾಟಕ ಮತ್ತು ಮೀನ ಲಗ್ನದಲ್ಲಿರುವಾಗ ಉಚ್ಚ ರಾಶಿಯಲ್ಲಿ ಭಕ್ತವತ್ಸಲನಾದ ಭಗವಂತ ಆ ಕರ್ಕಾಟಕ ಲಗ್ನ ಯಾವಾಗ ಚಂದ್ರನೊಂದಿಗೆ ಸೇರಿತೋ ಆ ಕಾಲದಲ್ಲಿ ಅವತಾರವಾಯಿತಂತೆ ಭಗವಂತನದ್ದು. ಅಡವಿಯನ್ನು ಸಾರಿ ವಾನರ ಯೂತಪತಿಗಳನ್ನು ಜೊತೆ ಸೇರಿಸಿಕೊಂಡು ಸೇತು ಬಂಧನವನ್ನು ಮುಗಿಸಿ ದುಷ್ಟ ರಾವಣ ಕುಂಭಕರ್ಣಾದಿಗಳನ್ನು ವಧಿಸಿರುವ ಈ ಲೀಲೆಯೇ ಅಚ್ಚರಿಯದೇ ಸರಿ, ಅದ್ಭುತವೇ ಸರಿ. ಕಿತ್ತಡಿಯ ಜನ್ನವಂ ಕಾದು ಪೆಣ್ಗೈದಡಿಯ ನೊತ್ತಿ ಕಲ್ಲಂ ಶಿವನ ಬಿಲ್ಮುರಿದು ಭಾರ್ಗವನ ಒತ್ತಟ್ಟಿಗುಳಿದು ಅಯ್ಯನಾಜ್ಞೆಯಂಬಿಡದೆ ವಿಪಿನವಂ ಸಾರ್ದು ಕೀ ಶರ್ಕಳಾಹ ಮೊತ್ತವಂ ನೆರೆದು ಕಡಲಂ ಕಟ್ಟಿ ದಾನವರ ನೆತ್ತರಂ ಚಲ್ಲಿ ತಿರೆಯ ಪೊರೆ ಇಳಿಸಿದ ಜಸವಂ ಪೊತ್ತ ಭಾರಕ್ಕೆ ಶಿರಂ ಬಾಗಿದೆನೆ ಮಾತೆಯಡಿಗೆರಗಿದಂ ಶ್ರೀರಾಮನು. ಕವಿಶ್ರೇಷ್ಠನಾದ ಮುದ್ರಣ ರಾಮಾಶ್ವಮೇಧದಲ್ಲಿ ಒಂದೇ ಭಾಮಿನಿ ಷಟ್ಪದಿಯಲ್ಲಿ ಇಡೀ ರಾಮಾಯಣ ಸಾರವನ್ನೇ ಹೇಳ್ತಾ ಇದ್ದಾನೆ. ಪಿತೃವಾಕ್ಯ ಪರಿಪಾಲನೆಗಾಗಿ ಆದರ್ಶ ಭ್ರಾತೃಪ್ರೇಮ, ಆದರ್ಶ ಪತಿ, ಆದರ್ಶ ರಾಜ, ಸರ್ವ ಆದರ್ಶವನ್ನೂ ತೋರಿರತಕ್ಕಂತ ರಘುನಂದನ ಮರ್ಯಾದಾ ಪುರುಷೋತ್ತಮನಾಗಿ ಲೋಕಕ್ಕೆ ತೋರಿರುವ ಒಂದು ಗೃಹಸ್ಥಾಶ್ರಮದ ಬುಡಗಟ್ಟು ಯಾವುದುಂಟೋ ಅದರಿಂದ ಭಾರತ ವರ್ಷದಲ್ಲಿ ರಾಮಸೀತೆಯರ ಆದರ್ಶ, ರಾಮ ಭರತರ ಆದರ್ಶ, ರಾಮಾವನ ಸೇವಕನಾದಂತ ಆಂಜನೇಯನ ಆದರ್ಶ, ತಮ್ಮಂದಿರು ಹೇಗಿರಬೇಕೆನ್ನುವುದಕ್ಕೆ ಲಕ್ಷ್ಮಣ ಭರತರ ಆದರ್ಶ, ಇವೆಲ್ಲವೂ ಸೀತಾದೇವಿಯ ಮಹಾಪಾತಿವ್ರತ್ಯದ ಆದರ್ಶ, ಇವೆಲ್ಲವೂ ಎಲ್ಲ ಕಾಲಕ್ಕೂ ಸರ್ವರಿಗೂ ಸ್ಫೂರ್ತಿ ಕೊಡತಕ್ಕಂಥ ಎಂಬುದಕ್ಕಾಗಿ ತ್ಯಾಗರಾಜರು ಹಾಡಿದರು. ಆ

ಅಹಲ್ಯೋದ್ಧಾರಕನು, ಜಗದೋದ್ಧಾರಕನು ಆದ ರಾಮನು ಕೌಸಲ್ಯಾರಾಮನಾಗಿ, ದಶರಥ ರಾಮನಾಗಿ, ವಿಶ್ವಾಮಿತ್ರರಾಮನಾಗಿ, ಅಯೋಧ್ಯಾರಾಮನಾಗಿ, ಕೋದಂಡರಾಮನಾಗಿ, ಪಟ್ಟಾಭಿರಾಮನಾಗಿ, ಸೀತಾರಾಮನಾಗಿ, ವಿಶ್ವಾಮಿತ್ರರಾಮನಾಗಿ, ವಸಿಷ್ಠರಾಮನಾಗಿ, ಶಬರಿರಾಮನಾಗಿ, ಹನುಮರಾಮನಾಗಿ, ವಿಭೀಷಣ ರಾಮನಾಗಿ, ಕೊನೆಗೆ ಜಗದಭಿರಾಮನಾದ, ಲೋಕಾಭಿರಾಮನಾದ, ಸರ್ವರ ದುಃಖವನ್ನು ದೂರೀಕರಿಸಿದ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ಪ್ರಭುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ದಶರಥ ಮಾತ್ರ ರಾಮ ಅಂತ ಕರೆಯಬಹುದು. ರಾಮಭದ್ರ ಅಂತ ಕರೆಯುವುದು ತಾಯಿ ಕೌಸಲ್ಯ, ರಾಮಚಂದ್ರ ಅಂತ ಹೇಳುವುದು ಮಂತ್ರಿಗಳು, ವೇಧಸೆ ವೇದಾಧಾರ ಸ್ವರೂಪಿ ಅಂತ ಬ್ರಹ್ಮರ್ಷಿ ವಸಿಷ್ಠಾದಿಗಳು ಕರೆಯುವುದು, ರಘುನಾಥ ಅಂತ ಆಳುಗಳು ಕರೆಯುವುದು, ನಾಥ ಅಂತ ಕರೆಯುವ ಭಾಗ್ಯ ಒಬ್ಬಳಿಗೆ ಮಾತ್ರ ಅದು ಸೀತಾದೇವಿ. ಜನಕರಾಜನ ಆಸ್ಥಾನಕ್ಕೆ ಹೋದರೆ ಯಾರು ಬಂದ ಅಂತ ಕೇಳಿದ್ರೆ ಸೀತೆಯ ಗಂಡ ಬಂದ ಅಂತ ಹೇಳ್ತಾರೆ ಹೊರತು ರಾಮ ಬಂದ ಅಂತ ಹೇಳುವವರಿಲ್ಲ ಎಂಬುದಕ್ಕಾಗಿ ಸೀತಾಯ ಪತಯೇ ನಮಃ ಅಂತ ಹೇಳಿದ್ದಾರೆ. ಅಂತಹ ರಘುನಾಥನು ಸರ್ವರನ್ನು ರಕ್ಷಿಸಲಿ. ತುಳಸಿದಾಸರು ಹಾಡ್ತಾರೆ, ಶಿವ

की ಪವನ ಸುತ ಹನುಮಾನ ಕೀ ಜೈ. 11,000 ವರ್ಷ ಕಾಲ ರಾಮರಾಜ್ಯವನ್ನಾಳಿ ಸರ್ವ ಆದರ್ಶವನ್ನು ತೋರಿರುವ ಶ್ರೀರಾಮಚಂದ್ರನು ಸರ್ವರನ್ನು ಅನುಗ್ರಹಿಸಲಿ. ಈಗ ಮಹಾವಿಷ್ಣುವಿನ ಅಷ್ಟಮ ಅವತಾರ, ಗೋಕುಳಾಷ್ಟಮಿಯ ದಿವಸ. ಮೇಲೂ ಕತ್ತಲೆ, ಕೆಳಗೂ ಕತ್ತಲೆ, ಒಳಗೂ ಕತ್ತಲೆ, ಹೊರಗೂ ಕತ್ತಲೆ. ಎಲ್ಲೆಲ್ಲೂ ಅಂಧತೆಯೇ ಮುಸುಕಿಕೊಂಡಿರುವ ಸಮಯದಲ್ಲಿ ವಿಶ್ವಜ್ಯೋತಿ, ಜಗತ್ತಿನ ಬೆಳಕು ಪ್ರಕಟವಾಯಿತು. ಕತ್ತಲು

ಉರುಳನಾದ ಕಂಸ ಕಾರಾಗಾರದಲ್ಲಿಟ್ಟಿದ್ದ ತನ್ನ ತಂಗಿ ದೇವಕಿ ಭಾವ ವಸುದೇವರ ಶೃಂಖಲೆಯಿಂದ ಬಿಗಿದಿದ್ದ, ಹುಟ್ಟಿದ ಆರು ಮಕ್ಕಳನ್ನು ಹುಟ್ಟಿದ ಕ್ಷಣ ಕೊಂದಿದ್ದ, ಏಳನೆಯವನು ಬಲರಾಮ ಆಕರ್ಷಿಸಲ್ಪಟ್ಟು ಮಾಯೆಯಿಂದ ಆಕರ್ಷಿಸಲ್ಪಟ್ಟು ವಸುದೇವನ ಇನ್ನೊಬ್ಬ ಅರಸಿ ರೋಹಿಣಿಯ ಗರ್ಭದಲ್ಲಿ ನಂದಗೋಕುಲದಲ್ಲಿ ಬೆಳೆದ ಪ್ರಕಟನಾದ, ಆಕರ್ಷಣೆಯಿಂದ ಹುಟ್ಟಿದವನೇ ಸಂಕರ್ಷಣ ಬಲಭದ್ರ ಬಲರಾಮ. ಇದರಿಂದ ಅಷ್ಟಮ ಗರ್ಭ ಪ್ರಕಟವಾಗಬೇಕು ಎಂತೆಂಬಾಗ ಎಲ್ಲೆಡೆಯಲ್ಲಿಯೂ ಮಂದ ಮಂದವಾಗಿ ಗಾಳಿಯು ಬೀಸುತ್ತಿರುವಂತೆಯೇ ಪ್ರಕೃತಿಯು ಆನಂದಮಯಿಯಾಗಿರುವ ಸಮಯದಲ್ಲಿಯೇ ಮಧ್ಯರಾತ್ರಿಯಲ್ಲಿ ಆ ಅಷ್ಟಮ ಗರ್ಭದಿಂದ ಪ್ರಕಟನಾದವನೇ ಪರಮ ಪುರುಷ ಕೃಷ್ಣ ದೇವಾದಿದೇವ. ಅದರ ವರ್ಣನೆ ಬರುತ್ತದೆ, ಅನೇಕ ವಿಧವಾದಂತಹ ಋಷಿವರ್ಯರು ಸಿದ್ಧ ಮುನಿಗಳೆಲ್ಲ ಸೇರಿ ಆ ಪರಮ ಪುರುಷನನ್ನು ಕೊಂಡಾಡುವಂತಹ ವಿಶೇಷ ಬರ್ತದೆ. ಎಲ್ಲ ದೇವದೇವತೆಗಳು ಬಂದು ಗರ್ಭದಲ್ಲಿ ಪ್ರಕಟನಾಗಿರುವ ಅಜನ್ಮನಾದ ಪರಮಾತ್ಮನ ಸ್ತುತಿ ಮಾಡಿದರಂತೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಮೃತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಂ. ಶ್ರೀಮದ್ ಭಾಗವತದಲ್ಲಿ ಆ ವರ್ಣನೆ ಬರುತ್ತದೆ.

ಹಕ್ಕನೇ, ಕಣ್ಬಿಟ್ಟು ಕಾಂಬಾಗ ಅವರ ಎದುರುಗಡೆ ನಿಂತಿದ್ದಾನೆ. ತಮದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ ಚತುರ್ಭುಜಂ.

ಸರ್ವ ವಿಧವಾದ ಕೈಕಾಲುಗಳಿಗಿದ್ದ ಶೃಂಖಲೆಯು ಕೆಳಬಿದ್ದು ಬುಟ್ಟಿಯೊಳಗೆ ಕೃಷ್ಣನನ್ನೆತ್ತಿಕೊಂಡು ವಸುದೇವ ಹೊರಬರುತ್ತಿರುವಂತೆಯೇ ಧಾರಾಕಾರವಾದ ಮಳೆಯೊದಗಿ ಯಮುನೆಯು ದಾರಿ ಕೊಟ್ಟು ನಂದಗೋಕುಲದಲ್ಲಿ ಗೋಪಾಲನನ್ನು ಮಲಗಿಸಿ ಆ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಜಗನ್ಮಾತೆಯನ್ನು ತಾನು ಸಣ್ಣ ಹೆಣ್ಣು ಕೂಸಾಗಿ ಎತ್ತಿ ತಂದಾಗ ನಾಶಗೈಯಲು ಮುಂದೆ ಬಂದಂತಹ ಕಂಸನಿಗೆ ಗೊತ್ತಾಯಿತೀಗ ಏಕೆ ಹೆಣ್ಣದು ಮಹಾಯೇ ಸಾಮಾನ್ಯ

ಗೋಕುಲದಲ್ಲಿ ಪ್ರಕಟನಾದ ಕೃಷ್ಣನು ರಾಯಭಾರಿಯಾಗಿ ಪಾಂಡವರ ಹರಿಭವನ್ನಂತೂ ಕೌರವರನ್ನು ನಾಶಗೊಳಿಸಿ ಭಾಗವತ ಧರ್ಮವನ್ನು ಪ್ರಪಂಚದಲ್ಲಿ ಪ್ರಕಟಗೊಳಿಸಿ 125 ವರ್ಷದ ತನಕ ಅಪ್ರಾಕೃತವಾದ ಶರೀರದಲ್ಲಿ ನಿದ್ದುಕೊಂಡು ಕೊನೆಗೆ ಜಗತ್ತನ್ನು ಭಗವದ್ಗೀತೆಯಿಂದ ಉದ್ಧವ ಗೀತೆಯಿಂದ ಆಶೀರ್ವದಿಸಿ ತಾನು ನಿಜರೂಪದಿಂದ ವೈಕುಂಠಕ್ಕೆ ಮರಳಿದ ಕೃಷ್ಣ ಚರಿತ್ರೆ ಇಡೀ ಭಾರತ ವರ್ಷವನ್ನೇ ತುಂಬಿದೆ. ಮುಂದೆ ಬಂದುದ ಆತ ಬುದ್ಧಾವತಾರಿಯಾಗಿ ದೈತ್ಯ ಪತ್ನಿಯರನ್ನು ಮೋಹಗೊಳಿಸಿ ದೈತ್ಯರು ಅನೃತವಾಕ್ಯಗಳನ್ನೇ ನಂಬಿ ಹೋಗುವಂತೆ ಸಗಿ ಯಜ್ಞ ಯಾಗಾದಿಗಳಲ್ಲಿ ನಡೆಯತಕ್ಕಂಥ ಕೊಲೆಗಳು ಯಾವುದುಂಟೋ ಅದೆಲ್ಲವನ್ನೂ ನಿಲ್ಲಿಸಿ ಧರ್ಮಮೂರ್ತಿಯಾದ ಶ್ರೀಮನ್ನಾರಾಯಣನು ಬದ್ಧ ಜೀವರ ಉದ್ಧಾರಕ್ಕಾಗಿ ಬುದ್ಧನಾದ, ಜಗವೆಲ್ಲ ಮಲಗಿರಲು ಇವನೊಬ್ಬ ಎದ್ದ ಎಂಬುದಾಗಿ ಕವಿಗಳು ಸದಾ ತಿಳಿಯಪಡಿಸ್ತಾರೆ. ಅಂತಹ ಬುದ್ಧಾವತಾರವು ವಿಶ್ವಕ್ಕೆ ಧರ್ಮಚಕ್ರ ಯಾವುದುಂಟೋ ಅದರ ಮಹಿಮೆಯನ್ನು ತಿಳಿಯಪಡಿಸಿತು.

ಈ ಬುದ್ಧಾವತಾರವು ಅಹಿಂಸಾ ಪರಮೋ ಧರ್ಮ ಎಂಬ ನೀತಿ ಹೇಳಿದ್ದರೆ ಈಗ ಮುಂದೆ ಬರುವ ಅವತಾರ ಯಾವುದುಂಟೋ ಅದುವೇ ಕಲ್ಕ್ಯಾವತಾರಿ. ಕಲಿಯುಗದಲ್ಲಿ ಪಾಂಡುರಂಗನೇ ಈಗ ಪ್ರಕಟನು, ವೆಂಕಟೇಶ್ವರನೇ ಈಗ ಪ್ರಕಟನು. ವೇದ ಬ್ರಹ್ಮ ವೆಂಕಟೇಶ, ನಾದ ಬ್ರಹ್ಮ ಪಾಂಡುರಂಗ, ನಾಮರೂಪಿಯಾಗಿ ಕೃಷ್ಣನ ಅವತಾರವಾಗಿದೆ. ಮುಂದೆ ಶಾಂಭಲ ಎಂಬ ಗ್ರಾಮದಲ್ಲಿ ವಿಷ್ಣು ಯಶಸ್ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕ್ಯಾವತಾರ ತಾಳಿ ಬಿಳಿ ಕುದುರೆಯನ್ನೇರಿ ಖಡ್ಗಧಾರಿಯಾಗಿ ಇಡೀ ಜಗತ್ತಿನ ಸರ್ವ ದುಷ್ಟರನ್ನು ನಾಶ ಮಾಡಿ ಶಿಷ್ಟರ ಪರಿಪಾಲನೆ ಮಾಡತಕ್ಕಂತಹ ಕಲ್ಕ್ಯಾವತಾರಿಯ ವರ್ಣನೆ ಭಾಗವತದಲ್ಲಿ ಬರುತ್ತದೆ. ಅದನ್ನು ಜಯದೇವರು ಹಾಡ್ತಾರೆ. ಮ್ಲೇಚ್ಛ ನೀ

ಇಂತೀಪರಿ ದಶಾವತಾರ ಲೀಲೆಯನ್ನು ಯಾರು ಶ್ರವಣ ಮಾಡ್ತಾರೋ ಅವರೆಲ್ಲರ ದುಃಖವು ದೂರವಾಗಿ ಅಭೀಷ್ಟ ಪೂರ್ತಿಯಾಗ್ತದೆ ಎಂಬುದಾಗಿ ಜಯದೇವರು ವರ್ಣನೆ ಮಾಡಿದರು. ಶ್ರೀ

0: करोमि यद्य सकलं परस्मै नारायणायेति समर्पयामि। ओम असतो मा सद्गमय, तमसो मा ज्योतिर्गमय, मृत्योर्मा अमृतं गमय। ओम शांति शांति शांति।
1: ಇದುವರೆಗೂ ನೀವು ದಶಾವತಾರ ಹರಿಕತೆಯನ್ನ ಕೇಳಿದ್ದೀರಿ. ಇದರ ಗಾಯನ ಮತ್ತು ಸಂಗೀತ ಸಂತ ಕೇಶವದಾಸರು. ಈಗ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಪ್ರಸಾರಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: Hello? Mohan speaking here?
1: Mr. Mohan, ಸ್ವಲ್ಪ ನನ್ನ ರೂಮ್ ಬರ್ತೀರಾ?
0: ಇಷ್ಟೊತ್ತು ಎಷ್ಟು ತಡಕ? ನಾನು ಬಂದಾನ
1: ನೋಡಿ, ಯಾವ ಹೊತ್ತಿನಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ನನಗೂ ಗೊತ್ತು. ಅರ್ಜೆಂಟ್ ವರ್ಕ್.
0: ಓಕೆ ಮೇಡಮ್, ಬರ್ತೀನಿ.
1: ಬನ್ನಿ, ನಿಮ್ಮನ್ನ ಕರೆಯೋಣ ಅಂತ ಇಂಟರ್ ಕಾಂಪ್ರೆಸ್ ಮಾಡಿದೆ. ಈಗ ನೀವು ಹಾಡಿದ್ರಲ್ಲ ಆ ಹಾಡು ಸ್ವೀಟ್ ಮೆಲೋಡಿ.
0: ಹಾಡು ಮಾತಾಡ ಕೇಳಿಸಿದ್ದು?
1: ಹೌದು. ಯಾಕೆ?
0: ಯಾಕೂ ಇಲ್ಲ, ಏನಾದರೂ ಗುಣಗ್ತಾ ಇರೋದು ನನ್ನ ಸ್ವಭಾವ ಅಷ್ಟೇ.
1: ನೀವು ಹಾಗೆ ಗುಣಗುಟ್ಟೋದೇ ಅಷ್ಟು ಚೆನ್ನಾಗಿದೆ ಅಂದಮೇಲೆ ನೀವು ಮೈ ಮರೆತು ಹಾಡ್ತಾ ಇದ್ದ ಇನ್ನೂ ಅದೆಷ್ಟು ಚೆನ್ನಾಗಿರ್ತು. ಆ ಹಾಡು ಇನ್ನೊಂದ್ಸಲ ಇಲ್ಲಿ ಹೇಳಿ ಪ್ಲೀಸ್. ಪ್ಲೀಸ್ ಮೋಹನ್,
0: ಹಾಡ್ತೀನಿ.

0: ಶುಭ.
1: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
2: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಮ್ಮ ಮಿಸ್ ಅಂತ ಮಿಸ್ ಇಲ್ಲ.
2: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ?

0: ಬಿಡಿ,
1: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
4: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
5: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ್ಣು ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನೀವು ಉದ್ದಿಮೆದಾರರ, ನೀವು ವ್ಯಾಪಾರಸ್ಥರ, ನೀವು ರೈತೋದ್ಯಮಿಗಳೇ,
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್, ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೇ?
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ನಮಗೆ ನೀಡುವ ಸಲಹೆ ಅದು ನಿಮ್ಮ ಪ್ರೀತಿ, ನೀವು ನೀಡುವ ಅನಿಸಿಕೆಗಳು ನಿಮ್ಮ ಪ್ರೀತಿ, ನೀವು ತೋರುವ ನಮ್ಮ ತಪ್ಪುಗಳು ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನದ ಅಕ್ಕರೆಗೆ ನಮ್ಮ ಪ್ರೀತಿಯ ಕಾರ್ಯಕ್ರಮ.
1: ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಕುರಿತಾದ ನಿಮ್ಮ ಅನಿಸಿಕೆಗಳೇ ಭಾವಬಾನುಲಿ. ಪ್ರತಿ ಭಾನುವಾರ ಸಂಜೆ 4:30 ಈ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. ಇದೆಲ್ಲವೂ ನಿಮಗಾಗಿ. ತಪ್ಪದೆ ಕೇಳಿ 9686096279 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000

0: ಸಾವಿರಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
1: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ಅಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
4: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
3: ನಿನ್ ಮಾತಿನ ಅರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
5: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
6: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರೂ ಕಾರ್ಯಕ್ರಮವನ್ನ ಕೇಳಿದಾಗ ವಾವ್, ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279, ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ ಬಂದಿದೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಮಹಾಲಕ್ಷ್ಮಿ ಮೇಡಮ್, ನಮಸ್ತೆ. ತುಂಬಾ ದಿನಗಳ ನಂತರ 3-4 ದಿನದಿಂದ ಬಾನುಲಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಸಾಕಷ್ಟು ಕಾರ್ಯಕ್ರಮವನ್ನ ಆಲಿಸುತ್ತಿರುವೆ. ಅದರಲ್ಲಿ ಊಟದ ತಾಟು ಈ ಕಾರ್ಯಕ್ರಮದಲ್ಲಿ ಇಂದು ಮೆಂತೆ ಸೊಪ್ಪು ಮತ್ತೆ ದಂಟಿನ ಸೊಪ್ಪಿನಿಂದ ತಯಾರಿಸಲು ಪಡುವಂತಹ ಅನೇಕ ಪದಾರ್ಥಗಳ ವಿವರಣೆಯನ್ನ ಕೊಟ್ಟಿದ್ದೀರಾ, ಕೇಳಿ ತುಂಬಾ ಸಂತೋಷವಾಯಿತು. ಜೊತೆಗೆ ಅದನ್ನ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು, ಅಳವಡಿಸಿಕೊಂಡಿರುವೆ ಮೇಡಮ್. ಕೆಲವು ಪದಗಳನ್ನ ತುಂಬಾ ಅಚ್ಚ ಕನ್ನಡದಲ್ಲಿ ಬಳಸುತ್ತೀರಾ, ಅದು ನನಗೆ ತುಂಬಾ ಇಷ್ಟವಾಯಿತು. ಉದರಕ್ಕೆ ಅದರಕ್ಕೆ ಎರಡು ಪದಗಳು ಕೇಳುತ್ತಿದ್ದಾಗ ತುಂಬಾ ಇಷ್ಟವಾಯಿತು. ಒಂದು ಹಂತದವರೆಗೆ ಮನುಷ್ಯ ಬಂದ ನಂತರ ಬಾಯಿ ರುಚಿಯನ್ನ ಬಿಟ್ಟು ದೇಹಕ್ಕೆ ಒಗ್ಗಿಕೊಳ್ಳುವಂತಹ ಆಹಾರವನ್ನ ಸೇವಿಸುವುದು ತುಂಬಾ ಸೂಕ್ತ ಹಾಗೂ ಆರೋಗ್ಯಕರ. ಮತ್ತು ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಮಾತಿದೆ. ಧನ್ಯವಾದಗಳು ಅಂತ ಹೇಳಿ ವೈಕೆ ರವಿಕುಮಾರ್ ಅವರು ತರೀಕೆರೆಯಿಂದ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಕಾರ್ಯಕ್ರಮದ ಮೊದಮೊದಲಿಗೆ ಗ್ರಾಮೀಣಾಭಿವೃದ್ಧಿ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ಶ್ರೀಪತಿ ಸರ್ ಅವರು ಮಾತನಾಡಿದ್ರು. ಅವರಿಗೆ ನಾನು ಕರೆ ಮಾಡಿದಾಗಲೇ ಧನ್ಯವಾದಗಳು ತಿಳಿಸಬೇಕಿತ್ತು, ನಾನು ಮರೆತು ಬಿಟ್ಟೆ. ಹಾಗಾಗಿ ಮತ್ತು ನಮ್ಮ ಎಲ್ಲಾ ಕೇಳುಗರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂತ ಹೇಳಿ ಶಿವಮೊಗ್ಗದ ಚಿಕ್ಕಪ್ಪ ಕೃಷಿನಗರ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕೆಂಪೇಗೌಡರ ಬಗ್ಗೆ ತಿಳಿಸಿದ ಮಾಹಿತಿ ತುಂಬ ಚೆನ್ನಾಗಿತ್ತು, ಈ ವಿಷಯ ಎಷ್ಟು ಜನಕ್ಕೆ ಗೊತ್ತಿರಲಿಲ್ಲ, ಮಾಹಿತಿ ತಿಳಿಸಿದ್ದಕ್ಕೆ ಧನ್ಯವಾದಗಳು ಮಹಾಲಕ್ಷ್ಮಿ ಅಂತ ಹೇಳಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಮಹಾಲಕ್ಷ್ಮಿ ಮೇಡಮ್, ಟುಡೇ ಬಂದಾಸ್ ಮಾರ್ನಿಂಗ್ ಪ್ರೋಗ್ರಾಮ್ ಸೂಪರ್ ಆ್ಯಂಡ್ ಆಲ್ಸೋ ಎಸ್ಟರ್ಡೇ ಕಾಫಿ ವಿತ್ ಆರ್ ಇಸ್ ಸೂಪರ್, ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ನಮಸ್ತೆ ಸರ್, ಕಾರ್ಯಕ್ರಮ ಕೇಳ್ತಾ ಇದ್ದೇನೆ. ಭೂಲೋಕದಲ್ಲಿ ಯಮರಾಜ ಚಿತ್ರಕ್ಕೆ ಗೀತೆ ಬಹಳ ಮಧುರವಾಗಿದೆ, ಧನ್ಯವಾದಗಳು ಅಂತ ಹೇಳಿ ಒಬ್ಬರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮೂರ ಬಾನುಲಿ ಶಿವಮೊಗ್ಗ ಬಾನುಲಿ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಚಿತ್ರ ಗೀತೆಗಳು ಚೆನ್ನಾಗಿ ಪ್ರಸಾರವಾಗುತ್ತಿದೆ, ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ವೆಂಕಟೇಶ ಪಲಾದಿ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಡು ತುಂಬ ಚೆನ್ನಾಗಿ ಬರ್ತಾ ಇದೆ ಸುಬ್ರಹ್ಮಣ್ಯ ಐತಾಳ್ ಸರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಏಡಿಗಳ ಬಗ್ಗೆ ವಿಚಾರಗಳನ್ನು ಆರ್ಜೆ ಅರ್ಪಿತ ಅವರು ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ರು. ಆದರೆ ಅದರ ಸಂತಾನದ ಬಗ್ಗೆ ಮಾಹಿತಿ ಸಿಗಲಿಲ್ಲ. ಅದು ತನ್ನ ಮರಿಯನ್ನು ತನ್ನ 10 ಕಾಲುಗಳ ಮಧ್ಯದಲ್ಲಿ ಒಂದು ಚೀಲದ ಆಕೃತಿಯಲ್ಲಿ ಇರತಕ್ಕಂತಹ ಒಂದು ಚಿಪ್ಪಿನಲ್ಲಿ ತನ್ನ ಮರಿಯನ್ನು ಸಾಕುತ್ತೆ. ನಿಮ್ಮ ಉಳಿದ ಮಾಹಿತಿಯನ್ನು ತುಂಬ ಚೆನ್ನಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು ಅಂತ ಹೇಳಿ ನ್ಯಾಮತಿಯ ಷಡಕ್ಷರಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕುಸುಮ ಅವರು ಹಳೆ ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರ ಹಾಡುವ ಟಾಪಿಕ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಟ್ರಿ, ನಿಮಗೆ ಪ್ರೀತಿಯಿಂದ ವಂದನೆಗಳು, ಧನ್ಯವಾದಗಳು ಅಂತ ಹೇಳಿ ಶಿವಮೊಗ್ಗದ ಕುಸುಮ ಕೆ ಹೆಚ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಶ್ವೇತಾ, ಸೂಪರ್ ನೈಸ್ ಸಾಂಗ್, ಚೆನ್ನಾಗಿ ಹೇಳಿದ್ರಿ. ಬ್ಲ್ಯಾಕ್ ಅಂಡ್ ವೈಟ್ ಹಳೆಯ ಕನ್ನಡ ಚಿತ್ರಗೀತೆಗಳ ಸಾಹಿತ್ಯ ತುಂಬ ಮೀನಿಂಗ್ಫುಲ್ ಆಗಿ ಇರುತ್ತೆ, ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೇನೆ, ದಿನಾಂಕ 7/7/2026 ಸಂಜೆ ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ಸಾವಯವ ಹಾಲು ಉತ್ಪಾದನೆ ಬಗ್ಗೆ ಮೂಡಿ ಬಂದಂತಹ ಮಾಹಿತಿ ಸೊಗಸಾಗಿತ್ತು, ನಿಲಯಕ್ಕೆ ಅಭಿನಂದನೆಗಳು. ಸುಬ್ರಹ್ಮಣ್ಯ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ನಮಸ್ತೆ, ದಿನಾಂಕ 7/7/2026 ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮದಲ್ಲಿ ಇಂಗ್ಲೆಂಡ್ ದೇಶದ ಬಗ್ಗೆ ಮತ್ತೆ ಅಲ್ಲಿನ ಸುಧಾರಕರ ಬಗ್ಗೆ ಜೊತೆಗೆ ಇಂಗ್ಲೆಂಡ್ ದೇಶದ ಬೆಳವಣಿಗೆ ಭಾರತದ ಕೊಡುಗೆ ಬಗ್ಗೆ ನೀಡಿದ ಮಾಹಿತಿ ಅದ್ಭುತವಾಗಿತ್ತು, ಧನ್ಯವಾದಗಳು ಶೇಖರ್ ಗೌಳರ್ ಸರ್ಗೆ ಅಭಿನಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಇಂದಿನ ವೈಟ್ ಅಂಡ್ ಬ್ಲ್ಯಾಕ್ ಕಪ್ಪು ಬಿಳುಪು ಚಿತ್ರಗಳ ಹಾಡು ಲೈವ್ ಅಲ್ಲಿ ನಡೆದಿದ್ದು ತುಂಬ ಖುಷಿಯಾಯಿತು, ನಾನು ಇದರಲ್ಲಿ ಭಾಗವಹಿಸಿದ್ದು ಇನ್ನೂ ಖುಷಿಯಾಯಿತು ಮೇಡಮ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಶಾಂತಾಚಾರ್ ಬಡಿಗೇರ ಕುಕ್ಕನೂರು ಹರಿಹರ ಇವರು ರೇಡಿಯೋ ಶಿವಮೊಗ್ಗ ವಾಹಿನಿಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಮೂಡಿಬರುತ್ತಿರುವ ಕಾರ್ಯಕ್ರಮಗಳು ನಿಜಕ್ಕೂ ಹೆಮ್ಮೆಯ ವಿಷಯ. ಆದರಲ್ಲೂ ಇಂದು ನಗು ಎಂಬ ವಿಷಯಾಧಾರಿತ ಪ್ರಸಾರವಾದ ಸುಮಧುರ ಹಾಡುಗಳನ್ನು ಕೇಳಿಗರ ಮನೆ ಮುಟ್ಟಿತು, ಸಂತೋಷ ಆಯಿತು, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಹಳೆಯ ಸುಮಧುರ ಗೀತೆಗಳು ಒಂದಕ್ಕಿಂತ ಒಂದು ಮಧುರವಾಗಿ ಬರ್ತಾ ಇದೆ, ಧನ್ಯವಾದಗಳು ಸುಬ್ರಹ್ಮಣ್ಯ ಸರ್ ಅಂತ ಹೇಳಿ ಒಬ್ಬರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಗಳಿಗೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ಹಾಗೆ ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇದ್ದು, ನಿಮಗೆ ಕೂಡ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಅಥವಾ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿಲ್ಲ ಅಂದರೆ ಕೂಡ ನಮ್ಮ ಸಂಖ್ಯೆ 9 6 8609927960 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಭಾವ ಬಾನುಲಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಅವಳಂದ್ರೆ ನಂಗೆ ತುಂಬಾ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಾ ಇಷ್ಟಪಟ್ಟಿರೋದು

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಹೊಸ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಅವತ್ತು ನಮ್ಮ 25 ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ನಮ್ಮ ಭಾರತೀಯ ಕೃಷಿಗೆ 1000+ ವರ್ಷಗಳ ಇತಿಹಾಸ ಕೂಡ ಇದೆ. ಅದರ ಅಭಿವೃದ್ಧಿಯೂ ಕೂಡ ಬಹಳ ಭಿನ್ನ. ತಂತ್ರಜ್ಞಾನ ವಿಜ್ಞಾನ ಮುಂದುವರೆದಂತೆ ಕೃಷಿಯಲ್ಲಿ ಕೂಡ ಅನೇಕ ರೀತಿಯ ಬದಲಾವಣೆಗಳನ್ನ ಕಾಣ್ತಾ ಬರ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಕೂಡ. ಹಾಗೆ ಕೃಷಿಯಲ್ಲಿ ವಿದೇಶಿ ಒಪ್ಪಂದದಿಂದ ಕೂಡ ಒಂದಿಷ್ಟು ಬದಲಾವಣೆಗಳು ಆದವು ಸ್ನೇಹಿತರೆ. ಆ ಬದಲಾವಣೆಗಳು ಯಾವ ರೀತಿಯಲ್ಲಿ ಆದವು, ಯಾವೆಲ್ಲ ಬದಲಾವಣೆಗಳು ಆದವು ಅನ್ನೋದ್ರ ಬಗ್ಗೆ ಈ ದಿನ ಒಂದಿಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ. ಆ ಎಲ್ಲ ವಿಷಯಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರು ಆದಂತಹ KT ಗಂಗಾಧರ್ ಅವರಿದ್ದಾರೆ. ಸೊ KT ಗಂಗಾಧರ್ ಸರ್ ಅವರೊಟ್ಟಿಗೆ ಒಂದಿಷ್ಟು

0: ವಿಷಯಗಳನ್ನ ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಸರ್ ನಮಸ್ತೆ.
1: ನಮಸ್ತೆ ಅಮ್ಮ. ನಮ್ಮ ರೇಡಿಯೋ ಶಿವಮೊಗ್ಗದ ಇವತ್ತಿನ ಮಾತನ್ನು ಕೇಳಿಸ್ಕೊಂತಿರ್ತಕ್ಕಂತ ಇಡೀ ರಾಜ್ಯದ ರೈತರಿಗೆ ಆಹ್ವಾನಿಸ್ತಾ, ರಾಜ್ಯದಲ್ಲಿ ಈ ವರ್ಷ ವಿಶೇಷವಾಗಿ ಮಳೆ ಬಂದಿದೆ, ಜಲಾಶಯದಲ್ಲಿ ಒಳ್ಳೆ ನೀರಿನ ಸಂಗ್ರಹಣೆ ಆಗಿದೆ, ಇಡೀ ರಾಜ್ಯದಲ್ಲಿ ಮುಂಗಾರಿನ ಬಿತ್ತನೆ ಆಶಾದಾಯಕವಾಗಿದೆ, ಎಲ್ಲ ಕಡೆ ರೈತರು ರಾಸಾಯನಿಕ ಗೊಬ್ಬರಗಳು ಸಿಕ್ಕಲ್ಲ ಅಂತ ಹೇಳಿ ಮಣ್ಣು ತಿನ್ನೋದ್ರ ಮೂಲಕ ರೈತರು ಚಳವಳಿಯನ್ನ ಪ್ರಾರಂಭ ಮಾಡಿದ್ದಾರೆ. ಈ ಘಟನೆಯನ್ನೇ ನಾವು ತಗೊಂಡು ಮಾತಾಡೋದಾದ್ರೆ ಈ ರೀತಿಯ ಬದಲಾವಣೆಗೂ ಭಾರತದಂತ ದೇಶದಲ್ಲಿ ಯಾಕೆ ಆಗ್ತಾ ಇದೆ, ಇದರ ಒಳಗುಟ್ಟುಗಳೇನು ಅನ್ನೋದನ್ನ ನಾವು ಅಂತರಾಳಕ್ಕೆ ಹೋಗಿ ಯೋಚನೆ ಮಾಡಿದಾಗ ಈ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದ್ದಾವೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಈ ವಿಷಯದಲ್ಲಿ ನಾನು ಮಾತಾಡ್ತಾ ಇವತ್ತು ನಮ್ಮ ದೇಶದಲ್ಲಿ ವಿಶ್ವ ವಾಣಿಜ್ಯ ಒಪ್ಪಂದ ಜನವರಿ 1 1995 ಜಾರಿಗೆ ಬರುತ್ತೆ 100%. ಅಲ್ಲಿವರೆಗೂ ವಿಶ್ವ ವಾಣಿಜ್ಯ ಒಪ್ಪಂದ WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಒಂದು ಡಂಕಲ್ ಪ್ರಪೋಸಲ್ ಆಗಿತ್ತು. ಡಂಕಲ್ ಒಬ್ಬ ಆರ್ಥಿಕ ತಜ್ಞರು, ಅವರ ಹೆಸರಿನಲ್ಲಿ ನಡೆದಂತ ಈ ಒಂದು ಪ್ರಸ್ತಾವನೆಯನ್ನ ಪ್ರಪೋಸಲ್ ಅನ್ನ ನಾವು ಡಂಕಲ್ ಪ್ರಪೋಸಲ್ ಅಂತ ಕರಿತೀವಿ. ಈ ಡಂಕಲ್ ಪ್ರಪೋಸಲ್ 1992 ವಿಶ್ವ ಶೃಂಗಸಭೆಯ ಮಾತುಕತೆಯಲ್ಲಿ ಮಂಡನೆ ಮಾಡ್ತಾರೆ. ಅದರಲ್ಲಿ ಇದ್ದಂತ ಎಲ್ಲ ಅನುಷ್ಠಾನಗಳನ್ನು ಜಾರಿ ಮಾಡಲಿಕ್ಕೆ ಜಾರಿ ಆಗಿದ್ದೆ ವಿಶ್ವ ವಾಣಿಜ್ಯ ಒಪ್ಪಂದ. ಈ ವಿಶ್ವ ವಾಣಿಜ್ಯ ಒಪ್ಪಂದ ಬರೋದಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಏನಿತ್ತು ವ್ಯವಸ್ಥೆ, ನಮ್ಮ ಭಾರತ ಸರ್ಕಾರದಲ್ಲಿ ಕೃಷಿ ಉತ್ಪನ್ನಗಳ ವಹಿವಾಟುಗಳ ಮೇಲೆ ಹೇಗೆ ಭಾರತ ಸರ್ಕಾರ ನಿಯಂತ್ರಣವನ್ನು ಸಾಧಿಸಿತ್ತು ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಇದು ಬರೋದಕ್ಕಿಂತ ಮೊದಲು ಟ್ರೇಡಿಂಗ್ ಕಾರ್ಪೊರೇಷನ್ ಅಂತ ಇತ್ತು ಭಾರತ ಸರ್ಕಾರದ ಸ್ವಾಧೀನದಲ್ಲಿ, ಭಾರತ ಸರ್ಕಾರಕ್ಕೆ ಇದರ ನೇತೃತ್ವ ಇತ್ತು. ಇದು ಬಂದ ಮೇಲೆ, ವಿಶ್ವ ವಾಣಿಜ್ಯ ಒಪ್ಪಂದ ಬಂದ ಮೇಲೆ ಅದನ್ನ ಅದು ಯಾವುದೇ ನಮ್ಮ ದೇಶದ ಉತ್ಪನ್ನಗಳು ಹೊರದೇಶಕ್ಕೆ ಹಡಗಿನ ಮೂಲಕ ಮಾರಾಟ ಆಗ್ಬೇಕಾದ್ರೆ ಚಾನಲೈಸೇಷನ್ ಆಫ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅಂತ ಒಂದು ಸಂಸ್ಥೆ ಇತ್ತು. ಅಲ್ಲಿ ಸಂಪೂರ್ಣ ಯಾವುದೇ ಒಂದು ವಸ್ತು ಹೊರದೇಶಕ್ಕೆ ಹೋಗ್ಬೇಕಾದ್ರೆ, ಅಲ್ಲಿಂದ ಹೊರದೇಶದಿಂದ ದೇಶದ ಒಳಗಡೆ ಮಾರುಕಟ್ಟೆಗೆ ಬರಬೇಕಾದ್ರೆ ಈ ಸ್ಕ್ಯಾನಲೈಸೇಷನ್ ಅಲ್ಲಿ ಅದನ್ನ ಆ ಸೂತ್ರವನ್ನು ಮುಗಿಸ್ಬಿಟ್ಟೆ ಒಳಗಡೆ ಬರಬೇಕಾಗಿತ್ತು. ಆದರೆ WTO ಜಾರಿಗೆ ಬಂದ್ಮೇಲೆ ಈ ಸ್ಕ್ಯಾನಲೈಸೇಷನ್ ಆಫ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅದು ಭಾರತ ಸರ್ಕಾರದಿಂದ ಕೈಬಿಟ್ಟು ಹೋಗುತ್ತೆ. ಅದರ ಅರ್ಥ ಏನು ಅಂದ್ರೆ, ಯಾವುದೇ ದೇಶದ ಉತ್ಪನ್ನ ನೇರವಾಗಿ ಭಾರತ ಸರ್ಕಾರದ ಭಾರತದ ಮಾರುಕಟ್ಟೆಗೆ ಬರಬಹುದು. ಇದಕ್ಕೆ ಮಾಡಿದ ಮೊದಲನೇ ಪ್ರಯತ್ನ ಏನು ಅಂದ್ರೆ, ದೇಶದಲ್ಲಿರ್ತಕ್ಕಂತ ಎಲ್ಲ ಹಾರ್ಬರ್ಗಳನ್ನ, ಬಂದರುಗಳು, ಯಾಕೆಂದ್ರೆ ಹಡಗಿನೆಲ್ಲ ಮೂಲಕನೇ ಎಲ್ಲ ಉತ್ಪನ್ನಗಳು ಬರೋದು, ಈ ಬಂದರುಗಳನ್ನ ಖಾಸಗೀಕರಣ ಮಾಡ್ತಕ್ಕಂಥದ್ದು ನಡೆಯಕ್ಕೆ ಶುರುವಾಯ್ತು. ಹಾರ್ಬರ್ಸ್ನೇ ಪ್ರೈವಟೈಸೇಷನ್ ಮಾಡೋದು ಅಂದ್ರೆ ಅವನ ಲಾಭಕ್ಕೆ ಖಾಸಗೀಕರಣ ಅಂದ ಅರ್ಥ ಏನು, ಒಂದು ಹಾರ್ಬರ್ ಒಂದು ದೇಶದ ಹಿತದೃಷ್ಟಿಯಿಂದ ದೇಶೀಯ ಉತ್ಪನ್ನ ಮತ್ತು ದೇಶೀಯ ಮಾರುಕಟ್ಟೆ ಜೋಪಾನ ಮಾಡಿಕೊಂಡು ಹೊರ ದೇಶಕ್ಕೆ ಕಳಿಸೋದು ಅಥವಾ ಹೊರ ದೇಶದಿಂದ ಈ ದೇಶಕ್ಕೆ ತರಬೇಕಾದ್ರೆ ದೇಶೀಯ ಉತ್ಪನ್ನ ಉತ್ಪಾದಕರು ಮತ್ತು ಗ್ರಾಹಕರನ್ನು ಗಮನದಲ್ಲಿ ಇಟ್ಕೊಂಡು ಭಾರತ ಸರ್ಕಾರ ಕ್ರಮ ಕೈಗೊಳ್ತಾ ಇತ್ತು. WTO ಈ ಒಪ್ಪಂದ, ಈ ಸೂಕ್ಷ್ಮವಾದ ಭಾರತ ಸರ್ಕಾರದ ಜವಾಬ್ದಾರಿ ಮರೆಯಾಗಿ ಹೋಗುತ್ತೆ. ಈಗ ಇಡೀ ವ್ಯವಸ್ಥೆ ಬಂಡವಾಳ ಶಾಹಿಗಳ ಕೈಯಲ್ಲಿದೆ. ಹಾಗಾದ್ರೆ ಯಾರು ಇವ್ರು, ಯಾರು ಬಂಡವಾಳ ಶಾಹಿಗಳು? ಇದು ಅಮೆರಿಕಾದಲ್ಲಿ ಒಂದು ದೊಡ್ಡ ಕಂಪನಿ ಇದೆ, ಕ್ಯಾಟರ್ಪಿಲ್ಲರ್ ಅಂತ, ಅದು ದೊಡ್ಡ

0: ವಿಶ್ವ ವಾಣಿಜ್ಯ ಒಪ್ಪಂದದ ಹಿನ್ನೆಲೆ ಇದ್ದಂತ ದೊಡ್ಡ ಸಮಸ್ಯೆ ಅದೊಂದು. ಅದೇ ರೀತಿ ಅಮೆರಿಕ ಆದ್ರೂ ಯುರೋಪ್ ಅಲ್ಲಿ ಒಂದು ಕಂಪನಿ ಇದೆ ಮಿಟ್ಸುಬಿಷಿ ಅಂತ ಹೇಳಿ. ಈ ಈ ದೊಡ್ಡ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನ, ತನ್ನ ಕೈಗಾರಿಕಾ ಉತ್ಪನ್ನಗಳನ್ನ ಕೃಷಿ ಕ್ಷೇತ್ರಕ್ಕೆ ಮಾರಾಟ ಆಗಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ವಿಶ್ವ ವಾಣಿಜ್ಯ ಒಪ್ಪಂದದಲ್ಲಿ ಎಲ್ಲ ಅಂಡರ್ ಡೆವಲಪ್ಡ್ ಕಂಟ್ರಿಗಳನ್ನ, ಅಭಿವೃದ್ಧಿಶೀಲ ದೇಶಗಳನ್ನ ತನ್ನ ವ್ಯಾಪಾರದ ಹಿಡಿತಕ್ಕೆ ಸಾಧಿಸಬೇಕು ಅನ್ನುವಂತ ಜಾಲ ಇದರೊಳಗಡೆ ಸೂತ್ರಗಳನ್ನು ರಚಿಸಿ ಆ ಸೂತ್ರಕ್ಕೆ ತಕ್ಕನಾದಂತ ಭಾರತದ ಬದಲಾವಣೆ ಆಗತ್ತೆ ಅಂದ್ರೆ ಅರ್ಥ ಏನು ಅಂದ್ರೆ, ನಾನು ಆಗಲೇ ಹಿಂದಿನ ಸಾಲಿನ ಹೇಳಿದ್ದೆ, ದೊಡ್ಡ ದೊಡ್ಡ ಯಂತ್ರೋಪಕರಣಗಳನ್ನು ಬಳಸಿ ವ್ಯವಸಾಯ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಜಮೀನ್ದಾರರು ಬೇಕಾಗಬೇಕು. ದೊಡ್ಡ ದೊಡ್ಡ ಜಮೀನ್ದಾರರು ಜಮೀನು ಹಿಡುವಳಿ ಬೇಕು ಅಂದ್ರೆ ಸಣ್ಣ ಹಿಡುವಳಿದಾರರನ್ನ ಒಕ್ಕಲೆ ಬರೆಸುವಂತದ್ದು. ಇದರ ಮೂಲಕ ಇರಾಡಿಕೇಶನ್ ಆಫ್ ಸ್ಮಾಲ್ ಫಾರ್ಮರ್ಸ್, ಡೆವಲಪಿಂಗ್ ಎ ಬಿಗ್ ಫಾರ್ಮರ್ಸ್ ಅಂತ ಹೇಳಿ ಒಂದು ಸೂತ್ರವನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟಂತ ದೇಶೀಯ ಉತ್ಪನ್ನ ಅದಕ್ಕೊಂದು ಯೋಜನೆ ತಯಾರಾಗುತ್ತೆ ಭಾರತ ಸರ್ಕಾರದಲ್ಲಿ. ನಾವೆಲ್ಲ ಭಾಗವಹಿಸಿದ್ವಿ ಅದರಲ್ಲಿ. ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ಸಣ್ಣ ಸಣ್ಣ ರೈತರಿಂದ ಆಹಾರ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ನಮ್ಮ ನಿರೀಕ್ಷಿತ ಪ್ರಮಾಣದಲ್ಲಿ ಭಾರತದಲ್ಲಿ ಆಹಾರ ಉತ್ಪಾದನೆ ಮಾಡೋಕ್ಕಾಗ್ತಾ ಇಲ್ಲ. ದೊಡ್ಡ ದೊಡ್ಡ ರೈತರನ್ನ ಮಾಡಿದರೆ ನಾವು ದೊಡ್ಡ ದೊಡ್ಡ ಯಂತ್ರಗಳನ್ನ ಬಳಸಿ ಅತಿ ಹೆಚ್ಚು ಉತ್ಪಾದನೆಯನ್ನ ಮಾಡಿ ನಾವು ಹೊರದೇಶಕ್ಕೆ ಕಳಿಸ್ಬೋದು ಅಂತಕ್ಕಂಥ ತಂತ್ರಜ್ಞಾನಿಗಳನ್ನು ತಯಾರು ಮಾಡಿ ಆ ತಂತ್ರಜ್ಞಾನಿಗಳಿಂದ ನಮಗೆ ಪಾಠ ಮಾಡ್ತಕ್ಕಂಥ ಪ್ರಯತ್ನ ನಡೀತದೆ. ನೋಡಿ ಹೇಗಿದೆ, ಸಣ್ಣ ಸಣ್ಣ ರೈತರು ಇವತ್ತು ಎತ್ತು ಬೇಸಾಯ ಮಾಡಿ ಹೆಂಗಸು ಮಕ್ಕಳು ಎಲ್ಲರೂ ಹೊಲಗಳ ಗದ್ದೆಗಳಲ್ಲಿ ಕೆಲಸ ಮಾಡಿ ಅತಿ ಹೆಚ್ಚು ಉತ್ಪಾದನೆ ಮಾಡಿ ಕೇವಲ 110 ದಶಲಕ್ಷ ಟನ್ ಇದ್ದಂತ ಆಹಾರ ಉತ್ಪಾದನೆಯನ್ನ ಕೇವಲ 50 ವರ್ಷಗಳಲ್ಲಿ ಭಾರತಕ್ಕೆ ಇವತ್ತು ಫ್ರೀ ಊಟ ಹಾಕುವಂತ ಆಹಾರ ಉತ್ಪಾದನೆ ಆಗ್ತಾ ಇದೆ. 225 ದಶಲಕ್ಷ ಟನ್ ಪರ್ ಆನಮ್ ಇವತ್ತು ಉತ್ಪಾದನೆ ಆಗ್ತಾ ಇರ್ತಕ್ಕಂತ ಪೂರ್ತಿ ಹಣ್ಣು ತರಕಾರಿ ಹಾಲು ದವಸ ಧಾನ್ಯ ತೊಗರಿಬೇಳೆ ಸಕ್ಕರೆ ಅಕ್ಕಿ ಇವೆಲ್ಲವೂ ಕೂಡ ಸಣ್ಣ ರೈತರು ಶ್ರದ್ಧೆಯಿಂದ ಮಾಡಿದ ಕೃಷಿ ಪ್ರಯತ್ನ ಇವತ್ತು ಭಾರತ ಆಹಾರ ಸ್ವಾವಲಂಬನೆಯನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗಿದೆ. ಇಂಥ ಕೃಷಿ ಭೂಮಿಯನ್ನ ರೈತರ ಕೈಯಿಂದ ಕಿತ್ತು ದೊಡ್ಡ ದೊಡ್ಡ ಹಿಡುವಳಿಗಳನ್ನಾಗಿ ತಯಾರು ಮಾಡತಕ್ಕಂಥ ಯೋಜನೆ ಈ ವಿಶ್ವ ವಾಣಿಜ್ಯ ಒಪ್ಪಂದದಲ್ಲಿ ಅಡಕೆ ಆಗಿದೆ. ಇದ್ರ ಹಿಂದುಗಡೆ ಈ ನೀತಿಗಳನ್ನು ಮಾರ್ಚುವ ಹಿಂದಿನ ಉಪಾಯ ತಮ್ಮ ಯಂತ್ರೋಪಗಳನ್ನು ಮಾರಾಟ ಮಾಡೋದು, ಭಾರತದ ಜನರ ಹಸಿವನ್ನೇ ವ್ಯಾಪಾರೀಕರಣ ಮಾಡ್ತಕ್ಕಂಥದ್ದು, ಜನರ ಹಸಿವಿನನ್ನೇ ತಮ್ಮ ಬಂಡವಾಳ ಹೂಡಿ ಆ ಹಸಿವಿಗೆ ಬಂಡವಾಳ ಹಾಕಂತ ಲಾಭ ಗಳಿಸ್ತಕ್ಕಂಥ ಈ ತಂತ್ರಗಾರಿಕೆ ವಿಶ್ವ ವಾಣಿಜ್ಯ ಒಪ್ಪಂದದ ಬಹುರಾಷ್ಟ್ರೀಯ ಕಂಪನಿಗಳ ಹಿತಾಸಕ್ತಿ ಇದರ ಅಡಗಿದೆ ಅಂತಕ್ಕಂಥದ್ದನ್ನ ನಾವು ಇಡೀ ಭರತ ಖಂಡಕ್ಕೆ ಪ್ರವಾಸ ಮಾಡಿ ಜನರಿಗೆ ಪ್ರಚಾರ ಮಾಡ್ತಕ್ಕಂಥ ಪ್ರೊಫೆಸರ್ ನಂಜುನ್ ಸ್ವಾಮಿ, ಮಹೇಂದ್ರ ಸಿಂಗ್ ತಿಕ್ಕಾಯತ್ ಅವರು ದೊಡ್ಡ ತಂಡ ಇಡೀ ಭರತ ಖಂಡದಲ್ಲಿ ಅಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಾವು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ನಡೀತದೆ. ಇದರ ಪರಿಣಾಮವಾಗಿ ಇವತ್ತು ನಾವು ಇವ ರಾಸಾಯನಿಕ ಗೊಬ್ಬರಗಳ ಕೊರತೆ ಯಾಕಾಗಿದೆ, ಯಾಕೆ ಜನ ಇವತ್ತು ಮಣ್ಣು ತಿಂದು ನಮಗೆ ಗೊಬ್ಬರ ಕೊಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಅಂದ್ರೆ ಗೊಬ್ಬರದ ಮೇಲಿದ್ದ ಸಬ್ಸಿಡಿಯನ್ನು ವಾಪಸ್ ತೆಗೆದ್ರು. ಯಾರು ತೆಗೆಯ ಕೇಳಿದ್ದು, ಯಾವ ಭಾರತ ಸರ್ಕಾರ ಕೃಷಿ ಒತ್ತು ಕೊಟ್ಟು ಕೃಷಿಕರಿಗೆ ಆಹಾರ ಉತ್ಪಾದನೆಗೆ ಏನು ಸಬ್ಸಿಡಿಗಳು ಇತ್ಯಾದಿಯನ್ನು ಕೊಟ್ಟು ಎನ್ಕರೇಜ್ ಮಾಡ್ತಿದ್ರು ಟು ಡಿಕ್ರೀಸ್ ದಿ ಇಂಡಿಯನ್ ಅಗ್ರಿಕಲ್ಚರ್. ಆ ಉತ್ಸಾಹವನ್ನ ಪ್ರೋತ್ಸಾಹ ಕೊಡ್ಕೂಡ್ದು, ನೀವು ಉತ್ಪಾದನೆ ಕಡಿಮೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ WTO ಶೃಂಗಸಭೆಯಲ್ಲಿ ಹಾಕಿದ ಷರತ್ತು. ಇವತ್ತು ಈ ಭಾರತ ಸರ್ಕಾರ ಯಾಕೆ ರಾಜ್ಯಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನ ಪರಿಪೂರ್ಣವಾಗಿ ಸಪ್ಲೈ ಮಾಡಕ್ಕಾಗ್ತಿಲ್ಲ ಅಂದ್ರೆ ಇದ್ರ ಹಿಂದ್ಗಡೆ ವಿಶ್ವ ವಾಣಿಜ್ಯ ಒಪ್ಪಂದದ ಸೂತ್ರಗಳನ್ನ ಪರಿಪಾಲನೆ ಮಾಡಬೇಕಾಗಿದೆ ಭಾರತ ಸರ್ಕಾರ. ಇದು ಯಾರಿಗೂ ಅರ್ಥ ಆಗ್ತಿಲ್ಲ, ಸಾಮಾನ್ಯ ರೀತಿಯಲ್ಲಿ ಅದು ಅರ್ಥ ಆಗಲ್ಲ. ಭಾರತ ಸರ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕು, ರಾಜ್ಯ ಸರ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕು.
1: ಖಂಡಿತವಾಗ್ಲೂ ಸರ್, ಕೃಷಿಯಲ್ಲಿ ಮತ್ತಷ್ಟು ಸಾಕಷ್ಟು ಬದಲಾವಣೆಗಳು ಆಗಲೇಬೇಕು, ಅದಕ್ಕೆ ಸರ್ಕಾರ ಒಂದು ಉತ್ತಮ ಸ್ಪಂದನೆ ಕೊಡಲೇಬೇಕು, ಹಾಗೆ ಸಹಕಾರ ಕೂಡ ಇರಲೇಬೇಕು, ಒಂದು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು. ಸರ್, ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ನಮ್ಮ ಕೇಳುಗರಿಗೂ ಹಾಗೂ ನಮ್ಮ ರೈತ ಬಾಂಧವರಿಗೂ ತಿಳಿಸೋದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಸ್ನೇಹಿತರೆ, ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಈ ದಿನ ನಮ್ಮೊಟ್ಟಿಗೆ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರು ಆದಂತಹ KT ಗಂಗಾಧರ್ ಸರ್ ಅವರಿದ್ದಾರೆ. ಅವರು ನಮ್ಮ ಭಾರತ ದೇಶದ ಕೃಷಿ ಯಾವ ರೀತಿಯೆಲ್ಲ ಬದಲಾವಣೆ ಆಯಿತು, ಇದನ್ನ ಸರಿಪಡಿಸ್ಲಿಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಕೂಡ ಯಾವ ರೀತಿಯಲ್ಲಿ ತಯಾರಿ ನಡೆಸಬೇಕು, ಯಾವ ರೀತಿಯಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ರು. ಅದರಲ್ಲೂ ಪರಿಣಾಮಕಾರಿಯಾಗಿ ಕೆಲವೊಂದಿಷ್ಟು ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ರೈತ ಬಾಂಧವರ ಹಿತದೃಷ್ಟಿಯಿಂದ ಅನ್ನೋದನ್ನ ಕೂಡ ತಿಳಿಸ್ತಾ ಇದ್ರು. ಸೊ ಅದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಮ್ಮ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರು ಆದಂತಹ KT ಗಂಗಾಧರ್ ಸರ್ ಅವರು ತಿಳಿಸ್ತಾರೆ, ಅವರಿಂದ ತಿಳಿಯೋಣ.
1: ಹೌ ಟು ಪ್ರೊಟೆಕ್ಟ್ ಅವರ್ ಇಂಡಿಯನ್ ಫಾರ್ಮರ್ಸ್, ಹೌ ಟು ಪ್ರೊಟೆಕ್ಟ್ ಅವರ್ ಇಂಡಿಯನ್ ಅಗ್ರಿಕಲ್ಚರ್, ಇದು ಇವತ್ತು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸೂತ್ರವಾಗಬೇಕು. ಆಗಿದ್ರೆ ಮಾತ್ರ ಈ ರೀತಿಯ ಒತ್ತಡಗಳನ್ನು ನೋಡಿ, ನಾನು ನಿಮ್ಗೆ ಹಾಗೆ ನೆನಪು ಮಾಡ್ತೀನಿ, 1966-60 ಶುರುವಾದಂತ ಜಗಜೀವನ್ ರಾಮ್ ಅವರ ಯೋಜನೆಯ ಮೂಲಕ ಶುರುವಾದಂತ ಗ್ರೀನ್ ರೆವಲ್ಯೂಷನ್ ಏನೇನು ಸೃಷ್ಟಿ ಮಾಡ್ತು, ಹತ್ತಿ ಬೆಳೆದ್ರು ರೈತರು, ಕಾಟನ್ ಹತ್ತಿ ಬೆಳೆದ ಮೇಲೆ ಕಾಟನ್ ಇಂಡಸ್ಟ್ರಿಗಳು, ದಾವಣಗೆರೆಯಲ್ಲಿ ಎಂಥ ದೊಡ್ಡ ದೊಡ್ಡ ಬಟ್ಟೆ ಕೈಗಾರಿಕೆಗಳು, ಕಾರ್ಖಾನೆಗಳು ಶುರುವಾಗಿದ್ದು ಇವತ್ತು ಅವೆಲ್ಲ ಮಾಯ ಆಗಿದ್ದಾವೆ. ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಕಬ್ಬನ್ನ ಬೆಳೆದ್ವಿ, ಸಕ್ಕರೆ ಕಾರ್ಖಾನೆ ಎಲ್ಲ ಇಡೀ ಜಗತ್ತಿನ ದೇಶದ ತುಂಬಾ ಸಕ್ಕರೆ ಕಾರ್ಖಾನೆಗಳಾದವು. ಇವತ್ತು ಕಬ್ಬಿನ ಬೆಳೆಯಿಲ್ಲ, ಸಕ್ಕರೆ ಕಾರ್ಖಾನೆಗಳ ಕಬ್ಬಿನ ಕೊರತೆ, ಸಕ್ಕರೆ ಕಾರ್ಖಾನೆಗಳ ಪಾಪರಾಗಿ ಎಲ್ಲ ಬೀಗ ಹಾಕಿ ಕಾರ್ಮಿಕರೆಲ್ಲ ಬೀದಿ ಪಾಲಾದ್ರು, ಕಬ್ಬಳಿತಿದ್ದ ರೈತರು ಬೀದಿ ಪಾಲಾದ್ರು, ಹತ್ತಿ ಫ್ಯಾಕ್ಟರಿ ಕೆಲಸ ಮಾಡ್ತಿದ್ದ ಜನ ಕಾರ್ಮಿಕರು ಇವತ್ತು ಬೀದಿ ಮಾಲಾದ್ರು, ಅವ್ರ ಸಂಸಾರ ಹಾಗೆ. ಅಗ್ರೋ ಬೇಸ್ಡ್ ಇಂಡಸ್ಟ್ರಿಗಳನ್ನ ಹೇಗೆ ಈ ಶೃಂಗಸಭೆಯಲ್ಲಾದಂತ ಒಪ್ಪಂದಕ್ಕೆ ಬದ್ಧವಾಗಿ ಭಾರತ ಸರ್ಕಾರ ಟು ಡಿಸ್ಕರೇಜ್ ಇಂಡಿಯನ್ ಅಗ್ರಿಕಲ್ಚರ್, ಟು ಡಿಸ್ಕರೇಜ್ ನಾಟ್ ಟು ಎನ್ಕರೇಜ್, ಟು ಡಿಸ್ಕರೇಜ್ ಇಂಡಿಯನ್ ಅಗ್ರಿಕಲ್ಚರ್. ಅವ್ರು ಮಾಡಿರೋದಂತ ಪ್ರಯತ್ನದಿಂದ ಟೆಕ್ಸ್ಟೈಲ್ ಮಿಲ್ ಬಂದಾದ್ವು, ಶುಗರ್ ಇಂಡಸ್ಟ್ರಿಗಳು ಬಂದಾದ್ವು, ಹಾಗೆ ಎಣ್ಣೆ ಬೀಜಗಳು ಫ್ಯಾಕ್ಟ್ರಿಗಳು ಬಂದಾದ್ವು, ಚಳ್ಳಕೆರೆಯ ಒಳಗಡೆ ದೊಡ್ಡ ದೊಡ್ಡ ಆಯಿಲ್ ಇಂಡಸ್ಟ್ರಿಗಳಿದ್ವು, ನಾನೇ ನೋಡ್ತಾ ಇದ್ದೆ. ಇವತ್ತು ಚಳ್ಳಕೆರೆಯಲ್ಲಿ ಎಣ್ಣೆ ಕಾರ್ಖಾನೆಗಳು ಪಾಪರಾಗಿದ್ದಾವೆ, ಎಲ್ಲ ಬಾಗಲಾಕಿದ್ದಾವೆ. ಅಲ್ಲ ಕಾರ್ಮಿಕರು ಇವತ್ತು ಬೀದಿ ಮೇಲಿದ್ದಾರೆ, ಸಕ್ಕರೆ ಕಾರ್ಖಾನೆಗಳು ಬೀದಿ ಮೇಲಿದ್ದಾರೆ. ನಾಡೇಶನ್ ಅದೊಂದು ಮಾತ್ರ ಅಲ್ಲ, ಭದ್ರಾವತಿಯ VASL ಅತ್ಯಂತ ಮೈಸೂರು ಉಕ್ಕಿನ ಕಾರ್ಖಾನೆ, ಸರ್ವೇಶ್ವರ ವಿಶ್ವೇಶ್ವರಯ್ಯನವರು ಮಹಾರಾಜ ಕಾಲದಂತ ವಿಶ್ವೇಶ್ವರಯ್ಯನ ತಯಾರು ಮಾಡಿದಂತ ಬುನಾದಿ ಹಾಕಿದಂತ ಇವತ್ತು ಕಬ್ಬಿಣದ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ ಬೀದಿಗೆ ಬಿದ್ದೆ ಇಂಡಸ್ಟ್ರಿಗಳು ಬಾಗಲಾಕಿದ್ದೆ. ಯಾತಕ್ಕೆ ಅಂದ್ರೆ ಇವೆಲ್ಲ ವಿಶ್ವ ವಾಣಿಜ್ಯ ಒಪ್ಪಂದದ ಪ್ರಯೋಗ. ಯಾಕೆ ಅಂದ್ರೆ ನೀವು ತಯಾರು ಮಾಡಬೇಡಿ, ನೀವು ನಮಗ್ ಕನ್ಸ್ಯೂಮರ್ಸ್ ಆಗಿ ಸಾಕು, ನೀವು ನಮಗ್ ಗ್ರಾಹಕರಾಗಬೇಕು. 140 crore ಭಾರತದ ಜನರು ನಮ್ಮ ಉತ್ಪಾದನೆ ಗ್ರಾಹಕರಾಗಬೇಕೆ ಹೊರತು ನೀವು ಪ್ರೊಡ್ಯೂಸರ್ಸ್ ಆಗಬಾರ್ದು ಅಂತಕ್ಕಂಥದ್ದೇ ಅವರ ನೀತಿ. ಇದಕ್ಕಾಗಿ ಅವ್ರು ಮಾಡಿದ್ದೇನು, ಕಡಿಮೆ ರೇಟಿನಲ್ಲಿ ಶುಗರ್ ಅನ್ನ ಮಾರ್ಕೆಟ್ಗೆ ಡಂಪ್ ಮಾಡಿದ್ರು ಇಂಡಿಯನ್ ಮಾರ್ಕೆಟ್ಗೆ. ಆ ಬೆಲೆಗೆ ನಮ್ಮ ಕಾರ್ಖಾನೆಗಳು ಸಕ್ಕರೆ ಉತ್ಪಾದನೆ ಮಾಡಕ್ ಆಗದೆ ಬಾಗಲಾಕಿದ್ವು. ಡಂಪಿಂಗ್ ಅಂದ್ರು ಲಕ್ಷಾಂತರ ಟನ್ನು ಸಕ್ಕರೆ ಬಂದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬಿತ್ತು ಕಡಿಮೆ ರೇಟಿಗೆ. ಅದೇ ರೀತಿ ಒತ್ತು ಬಟ್ಟೆಗಳು, ಹತ್ತಿ ಇಂಡಸ್ಟ್ರಿ ಕಡಿಮೆ ರೇಟಿಗೆ ಬಂದು ಬೀಳ್ತಾ ಇದೆ, ತೂಕದ ರೇಟಲ್ಲಿ ಬಟ್ಟೆಗಳು ವ್ಯಾಪಾರ ಆಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ರಾ ಮೆಟೀರಿಯಲ್ ನಾವು ಬೆಳೀತಿದ್ವಲ್ಲ, ಅದು ನಿಂತೋಗಿದ್ದೆ ಯಾಕೆ ಅಂದ್ರೆ ಈ ವಿಶ್ವ ವಾಣಿಜ್ಯ ಒಪ್ಪಂದದ ಫಲವಾಗಿ ಭಾರತ ದೇಶಕ್ಕೆ ಆಹಾರದ ಸುರಿಮಳೆ ಅಂದ್ರೆ ಸುರಿಯೋದು ಅಂತ ಆಂಟಿ ಡಂಪಿಂಗ್ ಅಂತ ನಾವು ದೊಡ್ಡ ಚಳವಳಿನೇ ಮಾಡಿದ್ವಿ. ಎಲ್ಲ ಬಂದರುಗಳನ್ನು ಹೋಗಿ, ಮಂಗಳೂರು ಬಂದರು, ಬಾಂಬೆ ಬಂದರು, ಮಡ್ರಾಸ್ ಬಂದರಲ್ಲಿ ಹಾರ್ಬರ್ಗಳಲ್ಲಿ ಹೋಗಿ ರೈತರು ನಮ್ಮ ದೇಶದ ವಸ್ತುಗೆ ನಾವು ಮಾರ್ಕೆಟ್ ಕೊಡ್ತೀವಿ, ವಿದೇಶಿ ವಸ್ತುಗಳು ಹಾರ್ಬರ್ಗೆ ಬರಬಾರ್ದು, ಹಡಗುಗಳನ್ನು ಬಂದ್ ಮಾಡ್ತೀವಿ ಅಂತ ನಾವೆಲ್ಲ ಹೋಗಿ ಅರೆಸ್ಟ್ ಆಗಿ ಜೈಲಾಗಿದ್ವಿ. ಇದೇನು ತೋರಿಸುತ್ತೆ ಅಂದ್ರೆ ವಿಶ್ವ ವಾಣಿಜ್ಯ ಒಪ್ಪಂದದ ಜಾರಿಗೆ ಬಂದ ಮೇಲೆ ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ, ಒಬ್ರು ಕಾಮರ್ಸ್ ಸೆಕ್ರೆಟರಿ ಅವ್ರ ಹೆಸರು ಪ್ರಭು ಅಂತ ಹೇಳಿ ಆ ಕಾಲಕ್ಕೆ. ಅವ್ರು ಒಪ್ಕೊಂತಾರೆ, ಹೌದು ನಾವು ಗ್ಯಾಟ್ ಒಪ್ಪಂದವನ್ನು ಓದದಲ್ಲಿ ರುಜು ಹಾಕಿ ತಪ್ಪು ಮಾಡಿದ್ವಿ, ಅದನ್ನು ಸ್ಟಡಿ ಮಾಡಬೇಕಾಗಿತ್ತು, ನಮ್ಮ ದೇಶದ ಒಳಗಡೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಅಧ್ಯಯನ ಮಾಡಿ ರುಜು ಮಾಡಬೇಕಾಗಿತ್ತು. ನಾವು ಅದನ್ನು ಓದದಲ್ಲೇ ಶೃಂಗಸಭೆಯಲ್ಲಿ ಒಪ್ಪಿ ರುಜು ಹಾಕಿದ್ದ ಪರಿಣಾಮ ಇವತ್ತು ನಾವು ಈ ದುರಾರಾಮವನ್ನು ಅನುಭವಿಸ್ತಿದ್ದೀವಿ ಅಂತೇಳಿ ಅವರು ಪ್ರಭು ಅಂತೇಳಿ ಅವ್ರು ಹೇಳ್ತಾರೆ. ಅದಾದ ಮೇಲೆ ಸಿನ್ಹಾ ಅವರು ವಿದೇಶ ಮಂತ್ರಿಗಳು ಯಶವಂತ್ ಸಿನ್ಹಾ ಅವರು ವಿದೇಶ ಮಂತ್ರಿಗಳಾಗ್ತಾರೆ. ಅವರು ಬಹಿರಂಗವಾಗಿ ಸಭೆಗಳಲ್ಲಿ ಹೇಳ್ತಾರೆ, ಹೌದು ರೈತ ಸಂಘ ಹೇಳಿದ್ದು ಸರಿ, ನಂಜುನ್ ಸ್ವಾಮಿಯವರು ಮಾತಾಡಿದ್ದು ಸರಿ ಇದೆ, ಈ ಮಾತನ್ನ ನಾವು ಒಪ್ತೇವೆ, ನಾವು ಇದನ್ನು ಓದದಲ್ಲಿ ರುಜು ಮಾಡಿದ್ದು ಬಹಳ ತಪ್ಪಾಗಿತ್ತು, ಭಾರತದ ಎಕಾನಮಿ ಹಾಳಾಗ್ತಾ ಇದೆ ಅಂತೇಳಿ ಯಶವಂತ್ ಸಿನ್ಹಾ ಅವರು ಆಸ್ ಎ ಕಾಮರ್ಸ್ ಮಿನಿಸ್ಟರ್ ಹೇಳ್ತಾರೆ. ಇದಾದ್ಮೇಲೆ ಗುಲ್ಜಾರ್ ಅವರು ನಮ್ಮ ಪ್ರಧಾನಮಂತ್ರಿ ಆಗ್ತಾರೆ, ಆಮೇಲೆ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ, ವಿ ಪಿ ಸಿಂಗ್ ಪ್ರಧಾನಮಂತ್ರಿ ಆಗ್ತಾರೆ. ಇವರೆಲ್ಲರೂ ಕೂಡ ನಂಜುನ್ ಸ್ವಾಮಿಯವರ ವಾದವನ್ನ ಆಗ ಬಾಬಾಗೌಡರು ಮತ್ತು ನಂಜುನ್ ಸ್ವಾಮಿಯವರು ವಿಧಾನಸಭೆಯಲ್ಲಿ ಈ ವಿಷಯನ ಪ್ರಸ್ತಾಪ ಮಾಡ್ತಾರೆ. ಅವರು ವಿಧಾನಸಭೆ ಆಯ್ಕೆ ಆದ್ಮೇಲೆ ಈ MLAಗಳನ್ನು ಒಳಗೊಂಡಂತ ಒಂದು ಬಹಳ ದೆಹಲಿ ಮಟ್ಟದ ಒಂದು ಕಮಿಟಿಯಲ್ಲಿ ನಂಜುನ್ ಸ್ವಾಮಿ ಅದಕ್ಕೆ ಮೆಂಬರ್ ಆಗ ಸೆನೆಟ್ ಮೆಂಬರ್ ಆಗ್ತಾರೆ. ಅಲ್ಲಿ ಇದನ್ನು ಮಂಡನೆ ಮಾಡ್ತಾರೆ ಪ್ರೊಫೆಸರ್ ಅವರು. ಇದು ನೋಡಿ, ನಾವು ರೈತ ಚಳುವಳಿ 92ರಲ್ಲೇನೆ ಡಂಕಲ್ ಪ್ರಪೋಸಲ್ ನ ವಿರೋಧ ಮಾಡಿದ್ವಿ, ಆಗ ಭಾರತ ಸರ್ಕಾರಕ್ಕೆ ಅರ್ಥ ಆಗಲಿಲ್ಲ, ಈಗ ಅರ್ಥ ಆಗ್ತಾ ಇದೆ, ಆದ್ರೆ ಈಗ ನೀರು ಹೋಗಿದೆ, ಇನ್ನು ಮುಂದೆ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕ್ಬೇಕೆ ಹೊರತು ಇನ್ನು ಮುಂದೆ ಬಹಳ ಕಷ್ಟ ಇದೆ ಅಂತಕ್ಕಂಥ ಮಾತನ್ನ ಪ್ರೊಫೆಸರ್ ನಂಜುನ್ ಸ್ವಾಮಿಯವರು ಆ ಮೀಟಿಂಗ್ ಅಲ್ಲಿ ಮಂಡನೆ ಮಾಡ್ತಾರೆ. ಹಾಗಾಗಿ ನಾನು ಇವತ್ತು ಹೇಳ್ತಿರೋದು ಏನು ಅಂದ್ರೆ, ಇವತ್ತು ಇನ್ನೂ ಬಹಳ ಕಷ್ಟದ ದಿನಗಳು ಬರ್ತದೆ. ಬರೀ ಗೊಬ್ಬರಕ್ಕೆ ಮಾತ್ರ ಅಲ್ಲ, ಬಿತ್ತನೆ ಬೀಜಕ್ಕೆ ಮುಂದೆ ಬಹಳ ಕಷ್ಟ ಆಗುತ್ತೆ, ಮಾರಾಟಕ್ಕೆ ಇನ್ನೂ ಕಷ್ಟ ಪಡಬೇಕಾಗುತ್ತೆ ಭಾರತ ಸರ್ಕಾರದ ಭಾರತದ ರೈತರು. ಇಂಥ ಸ್ಥಿತಿಯನ್ನ ನಿರ್ಮಾಣ ಮಾಡಿದಂತ ಈ ವಿಶ್ವ ವಾಣಿಜ್ಯ ಒಪ್ಪಂದದಿಂದ ನಾವು ಹೇಗೆ ಪ್ರೊಟೆಕ್ಟ್

0: ಸಿಬ್ಬಂದಿಯವರ ಪರವಾಗಿ ನಾನು ಕರ್ನಾಟಕ ರಾಜ್ಯದ ಸಮಸ್ತ ರೈತರ ಪರವಾಗಿ ಅಭಿನಂದನೆಗಳನ್ನು ಮಾತಾಡ್ತಾ ನನ್ನ ಇವತ್ತಿನ ಸಂಚಿಕೆಯ ಮಾತುಗಳನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಬಹಳ ಅತ್ಯಂತ ಉತ್ತಮವಾದಂಥ ಇನ್ನೂ ಹೌ ಟು ಪ್ರೊಟೆಕ್ಟ್ ಅವರ್ ಇಂಡಿಯನ್ ಫಾರ್ಮರ್ಸ್, ನಾವು ಹೇಗೆ ಭಾರತದ ಕೃಷಿ ಮತ್ತು ಕೃಷಿಕರನ್ನ ಮತ್ತು ಆಹಾರದ ದೇಶೀಯ ಉತ್ಪನ್ನ ದೇಶೀಯ ಮಾರುಕಟ್ಟೆಯನ್ನ ಹೇಗೆ ನಾವು ಸರಿ ಮಾಡಬಹುದು ಅಂತಕ್ಕಂತ ಮುಂದಿನ ಮಾತುಗಳನ್ನ ರೈತ ಚಳವಳಿ ಏನೇನು ಸೂಚನೆ ಕೊಡ್ತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ ಅಂತ ಹೇಳಿ ನಾನು ಇವತ್ತಿನ ಸಂಚಿಕೆ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ, ಧನ್ಯವಾದ.
1: ನಮಸ್ತೆ ಸರ್, ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ
0: ನಮಸ್ತೆ ಅಮ್ಮ.
2: ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಮ್ಮ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರು ಆದಂತಹ ಕೆಟಿ ಗಂಗಾಧರ್ ಸರ್ ಅವರೊಟ್ಟಿಗೆ ಸಿಗ್ತೇನೆ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
4: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
3: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು. ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
6: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
11: ನಮಸ್ಕಾರ ಶೈಲಜಾ.
12: ಇವತ್ತಿನ ದಿನ ಲಿಂಗ ಸಮಾನತೆ ಬಹಳ ಮುಖ್ಯವಾದಂತ ವಿಷಯ, ಇದನ್ನ ನಾವು ಚರ್ಚೆ ಮಾಡೋಣ ಅನ್ನೋದು ನಿರ್ಧಾರ ಮಾಡಬಹುದು. ಈ ಲಿಂಗ ಸಮಾನತೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರಣ ಕೊಡಕ್ಕಾಗುತ್ತೆ?
11: ಖಂಡಿತ, ಯಾಕಂದ್ರೆ ಇವಾಗ ನಾವು 21ನೇ ಶತಮಾನದಲ್ಲಿ ಇರೋದ್ರಿಂದ ಒಂದೇ ಅರ್ಥ ಮಾಡ್ಕೋಬೇಕೇನು ಅಂದ್ರೆ, ನಾವು ಮುಂಚೆ ಬರೀ ಹೆಂಗಸರು ಮತ್ತೆ ಗಂಡಸರು ಅಂತ ಮಾತಾಡ್ತಾ ಇದ್ವಿ, ಅಂದ್ರೆ ಸ್ತ್ರೀಲಿಂಗ ಪುಲ್ಲಿಂಗ ಹೌದಾ, ಆಮೇಲೆ ನಪುಂಸಕಲಿಂಗ ಅಂದ್ರೆ ಇದು ಬಟ್ಟೆ ಬಂಡೆ ಗುಡ್ಡ ಅದಕ್ಕೆಲ್ಲ ನಪುಂಸಕಲಿಂಗ ಅಂತ ಹೇಳ್ತಾ ಇದ್ವಿ. ಕರೆಕ್ಟ. ಇವಾಗ ಹೊಸದಾಗಿ ಏನಾಗಿದೆ ಅಂದ್ರೆ ಈಗ ತೃತೀಯ ಲಿಂಗ ಅಂತ ಬಂದಿದೆ. ತೃತೀಯ ಲಿಂಗ ಅಂದ್ರೆ ಕರೆಕ್ಟ್, ಅದಕ್ಕೆ ಇವಾಗ ಅದಕ್ಕೆ ಇಂಗ್ಲಿಷ್ ಅಲ್ಲಿ LGBTQ ಅಂತ ಹೇಳ್ತೀವಿ, ಅದಾಯ್ತಾ, ಲೆಸ್ಬಿಯನ್ಸ್, ಗೇಸ್, ಆ ತರ ಟ್ರಾನ್ಸ್ಜೆಂಡರ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಅದಕ್ಕೆ LGBTQ ಅಂತ ಹೇಳ್ತೀವಿ. ಸೊ ಇದನ್ನ ನಾವು

0: ಅರ್ಥ ಮಾಡ್ಕೋಬೇಕು ಫಸ್ಟ್. ಅಂದ್ರೆ ಅವರುವೆ ನಮ್ ತರಾನೆ ಜನ ಅಂತ ಅರ್ಥ ಮಾಡ್ಕೋಬೇಕು. ಇದು ಬಹಳ ಬಹಳ ಮುಖ್ಯವಾದ ವಿಷಯ ಈ ಲಿಂಗ ಸಮಾನತೆನಲ್ಲಿ. ಅದ್ ಬಿಟ್ಟು ಬಿಟ್ಟು ಹೇಳ್ತೀನಿ. ಅಂದ್ರೆ ಇವಾಗ ಗಂಡಸರು ಹೆಂಗಸ್ರೆ ತಗೊಂಡ್ರೆ, ಇವಾಗ ಪುರುಷರು ತಗೊಂಡ್ರೆ ಸುಮಾರು 85% ಸಾಕ್ಷರತೆ ಇದೆ, ಓದಿದ್ದಾರೆ ಬರೆದಿದ್ದಾರೆ. ಆದ್ರೆ ಮಹಿಳೆಯರು ತಗೊಂಡ್ರೆ ಸುಮಾರು 65% ಮಾತ್ರ ಇದ್ದಾರೆ ಸಾಕ್ಷರತೆ. ಸಾಕ್ಷರತೆ ಬಹಳ ಮುಖ್ಯ, ಯಾಕೆಂದ್ರೆ ಎಜುಕೇಟೆಡ್ ಹೆಂಗಸ್ ಆದ್ರೆ ಮಾತ್ರ ಅವ್ರು ಒಳ್ಳೆ ಕೆಲಸ ಸಿಗತ್ತೆ, ಒಳ್ಳೆ ಸಂಬಳ ಬರುತ್ತೆ. ಹೌದಾಯ್ತಾ? ಇದನ್ನ ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಲಿಂಗ ಸಮಾನತೆನಲ್ಲಿ.
1: ಅದು ಅಲ್ಲದೆ ಹೋಗ್ಸಲತ್ತು ನೀವು ಗುಣಮಟ್ಟದ ಶಿಕ್ಷಣದಲ್ಲೂ ಹೇಳಿದ್ರಿ, ಶಿಕ್ಷಣ ಬಹಳ ಮುಖ್ಯ ಅಂತ ಹೇಳಿ.
0: ಹೌದು, ಅದೊಂದೇ ಅಲ್ಲ, ಸಾಕ್ಷರತೆ ಯಾತಕ್ಕೆ ಮುಖ್ಯ ಅಂದ್ರೆ, ಇವಾಗ ನಮ್ ದೇಶದಲ್ಲೇ ತಗೊಳ್ಳೋಣ, ಲೋಕಸಭೆಯಲ್ಲಿ ತಗೊಂಡ್ರೆ ಸುಮಾರು 10%ಕ್ಕಿಂತ ಕಡಿಮೆ ಹೆಂಗಸರಿದ್ದಾರೆ. ಅಂದ್ರೆ ನಾವು ಲೋಕಸಭೆಯಲ್ಲಿ ಏನೇ ನಿರ್ಣಯ ತಗೊಂಡ್ರೆ ಅದೆಲ್ಲ ಬರೀ ಗಂಡಸರ ಏನೋ ಪರ್ಸ್ಪೆಕ್ಟಿವ್ ಇಂದ, ಅಂದ್ರೆ ಅವರ ಯೋಚನೆಯಿಂದ ಮಾತ್ರ ಅವ್ರ ಆಲೋಚನೆಯಿಂದ ನಡೆಯುತ್ತೆ. ನಮ್ ದೇಶದಲ್ಲಿ 50% ಹೆಂಗಸರು 50% ಗಂಡಸರಿರೋದ್ರಿಂದ ಲೋಕಸಭೆಯಲ್ಲಾಗ್ಲಿ ಅಥವಾ ರಾಜ್ಯಸಭೆಯಲ್ಲಾಗ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಅಲ್ಲಾಗ್ಲಿ ಇಲ್ಲೆಲ್ಲ ಖಂಡಿತ ನಾವು ಹೆಂಗಸರನ್ನ ಸೇರಿಸ್ಕೊಳ್ಳೇಬೇಕು, ಅವ್ರನ್ನ ಚುನಾಯಿತ ಸದಸ್ಯರು ಮಾಡಲೇಬೇಕು. ಕರೆಕ್ಟ್. ಇವಾಗ ಪಂಚಾಯತಲ್ಲಿ ಅಟ್ಲೀಸ್ಟ್ ಇವಾಗ ಏನಾಗಿದೆ, 50% ರಿಸರ್ವೇಶನ್ ಅಂತ ಮಾಡಿರೋದ್ರಿಂದ ಹೆಂಗಸರು ಬರ್ತಾ ಇದಾರೆ, ಗ್ರಾಮ ಪಂಚಾಯತಿಯಲ್ಲಿ ಎಲೆಕ್ಟ್ ಆಗ್ತಾ ಇದಾರೆ. ಗೊತ್ತಾಯ್ತಾ? ಆದ್ರೆ ಎಲೆಕ್ಟ್ ಆದ ತಕ್ಷಣ ಅವರು ನಿರ್ಣಯಗಳು ತಗೋತಾರೆ ಅಂತ ಹೇಳೋ ಹಂಗಿಲ್ಲ, ಯಾಕಂದ್ರೆ ನಮ್ ದೇಶದಲ್ಲಿ ಇವಾಗ ಪಂಚಾಯತ್ ಪತಿ ಅಂತ ಆಗ್ಬಿಟ್ಟಿದೆ. ಏನ್ ಹಂಗಂದ್ರೆ, ಗಂಡಸರು ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ಕರೆಕ್ಟಾ? ಅವ್ರ ಬದಲು ಹೆಂಗಸರನ್ನ ನಿಲ್ಲಿಸ್ತಾರೆ ಎಲೆಕ್ಷನ್ಗೆ, ಬಟ್ ಅವರು ಹೋಗಿ ಕೂತ್ಕೊಂಡ್ಬಿಟ್ಟು ಡಿಸಿಷನ್ ತಗೋತಾರೆ. ಹೌದು, ಗಂಡಸರು ಗಂಡಂದ್ರಿಗಳಾಗ್ಲಿ ಅಥವಾ ಭಾವಂದ್ರು ಅಥವಾ ಒಬ್ಬರ ಏನು ಅಣ್ಣ ತಮ್ಮಂದ್ರು ಇವ್ರು ಹೋಗ್ಬಿಟ್ಟು ಪಂಚಾಯತಿನಲ್ಲಿ ಕೂತ್ಕೋತಾ ಇದ್ದಾರೆ. ಇದನ್ನೆಲ್ಲ ತಪ್ಪಿಸ್ಬೇಕು ನಮ್ ದೇಶದಲ್ಲಿ ಲಿಂಗ ಸಮಾನತೆ ಅಂದ್ರೆ, ಇದು ಬಹಳ ಬಹಳ ಮುಖ್ಯ.
1: ಅಂದ್ರೆ ಒಂದ್ ಕಡೆ ನಲ್ಲಿ ಹೇಳ್ತಾ ಇದ್ರೆ ನೀವು ರಾಜಕೀಯದಲ್ಲಿ ಇದು ಎಲ್ಲಾ ಲಿಂಗಿಗಳು ಅಂದ್ರೆ ಲಿಂಗದವರು ಅಂದ್ರೆ ತೃತೀಯ ಲಿಂಗಿ ಮಹಿಳೆಯರು ಪುರುಷರು ಎಲ್ರಿಗೂ ಅವಕಾಶ ಇರ್ಬೇಕು ಅನ್ನೋದನ್ನ ಹೇಳ್ತಾ ಇದ್ರ. ಇನ್ನೊಂದ್ ಕಡೆ ನಲ್ಲಿ ಹೇಳಿದ್ರಲ್ಲಿ ಮಾತಲ್ಲಿ ಬಂದದ್ದು ಏನು ಅಂತಂದ್ರೆ ಈ ಸಾಕ್ಷರರಾಗಿರ್ಬೇಕು ಅನ್ನೋದು. ಅಂದ್ರೆ ಈ ದ್ವಿತೀಯ ಲಿಂಗಿಗಳು ಹಾಕಿದ್ರೆ ನಾವು ನೋಡ್ತೀವಿ ಸಾಕ್ಷರತೆನಲ್ಲಿ ಅವರು ದೂರ ಉಳಿದಿರ್ತಾರೆ, ನಮ್ಗೆ ಹೆಚ್ಚು ಅವರು ಬೇರೆ ಅಂದ್ರೆ ಸಾಂಪ್ರದಾಯಿಕವಲ್ಲದ ರೀತಿನಲ್ಲಿ ಅವರು ಜೀವನನ ನಡೆಸ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಅಲ್ಲೂ ಅವಕಾಶ ಕೊಡ್ಬೇಕು ಅನ್ನೋದು
0: ಆಯ್ತಲ್ವಾ? ಆ ವಿಷಯಕ್ಕೆ ಬರ್ತೀನಿ, ಸುಪ್ರೀಂ ಕೋರ್ಟ್ ರೂಲಿಂಗ್ ಬಂದಿದೆ ಆ ವಿಷಯದಲ್ಲಿ, ಅದಕ್ಕೆ ಬರ್ತೀನಿ. ಅದಕ್ ಮುಂಚೆ ಈ ಸಾಕ್ಷರತೆ ಯಾಕೆ ಬೇಕು ಮಹಿಳೆಯರಿಗೆ ಅಂದ್ರೆ, ಇವಾಗ ನೀವೇ ತಗೊಳ್ಳಿ, ಇಂದಿರಾ ಗಾಂಧಿ ನಮ್ ದೇಶದ ಪ್ರಧಾನಮಂತ್ರಿ ಆಗಿದ್ರು, ಮಮತಾ ಬ್ಯಾನರ್ಜಿ ಬೆಂಗಾಲ್ ಅಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಅದೇ ತರ ಇಂಗ್ಲೆಂಡ್ ಅಲ್ಲಿ ಮಾರ್ಗರೆಟ್ ಥ್ಯಾಚರ್ ಅಂತ ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಇವಾಗ ನಮ್ ದೇಶದಲ್ಲಿ ಹಣಕಾಸು ಮಿನಿಸ್ಟರು ನಿರ್ಮಲಾ ಸೀತಾರಾಮನ್ ಅಂತ ಆಗಿದ್ದಾರೆ. ಇವರೆಲ್ಲ ಯಾತಕ್ಕೆ ಆ ಪೊಸಿಷನ್ಸ್ ಬಂದು ಅಂದ್ರೆ, ಅವರು ಸಾಕ್ಷರತೆಯಿಂದ ಅದು ಚೆನ್ನಾಗಿ ಓದಿದ್ರು, ಅದರಿಂದ ಅವ್ರಿಗೆ ಅರ್ಥ ಮಾಡ್ಕೋಬೋದಾಗಿತ್ತು. ಸೊ ನಮ್ ದೇಶದಲ್ಲಿ ಏನಾಯ್ತು ಆಗ್ತಾ ಇತ್ತು ಅಂದ್ರೆ, ಲಿಂಗಧಾರಿತ ಮಾನಸಿಕತೆ, ಅದಕ್ಕೆ ಜೆಂಡರ್ ಸ್ಟೀರಿಯೋಟೈಪ್ ಅಂತ ಹೇಳ್ತೀವಿ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಹೆಣ್ಮಕ್ಳು ಅಂದ್ರೆ ಓದಿಸ್ಬೇಕಾಗಿಲ್ಲ, ಬರೀ ಮನೆ ಕೆಲಸ ಮಾಡ್ಸೋಣ, ಗಂಡ ಹುಡುಗರಾದ್ರೆ ಸ್ಕೂಲಿಗೆ ಕಳ್ಸೋಣ, ಅವ್ರನ್ನ ಇಂಜಿನಿಯರ್ ಮಾಡ್ಸೋಣ, ಈ ತರ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಕರೆಕ್ಟ್. ಬರೀ ಆಟದ ಒಂದೇ ಇಲ್ಲ, ಅವ್ರಿಗೆ ಬರೀ ಅಡಿಗೆ ಮಾಡೋದು, ಮಕ್ಕಳನ್ನ ನೋಡ್ಕೊಳ್ಳೋದು ಅಥವಾ ಮಕ್ಕಳಾದ್ಮೇಲೆ ಡಾಕ್ಟರ್ ತರ ಕರ್ಕೊಂಡು ಹೋಗೋದು ಮಕ್ಕಳನ್ನ, ಇದೇ ತರ ಯೋಚನೆ ಮಾಡ್ತಾ ಇದ್ವಿ. ಇದಕ್ಕೆ ಕಾರಣ ಏನು ಅಂದ್ರೆ, ಬರೀ ಪೋಷಕರು ಅಂದ್ರೆ ತಂದೆ ತಾಯಿಗಳು ಮಾಡ್ತಾ ಇರ್ಲಿಲ್ಲ ಇದನ್ನ ಶಿಕ್ಷಕರು ಸ್ಕೂಲಲ್ಲಿ ಹಂಗೆ ಮಾಡೋರು, ಕೆಲವರು ಸ್ನೇಹಿತರು ಇದೇ ತರ ಏನೋ ಲಿಂಗಧಾರಿತ ಮಾನಸಿಕತೆಯನ್ನ ಹೇಳ್ಕೊಡ್ತಾ ಇದೆ. ಇದೆಲ್ಲ ಕಾರಣ ಇದೆ. ಸೊ ಇದನ್ನ ಇದು ಅಂದ್ರೆ ಇದನ್ನ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ.
1: ಸಾಮಾಜಿಕ ಪರಿವರ್ತನೆ.
0: ಕರೆಕ್ಟ್. ಜನರು ಅರ್ಥ ಮಾಡ್ಕೋಬೇಕು, 21ನೇ ಶತಮಾನದಲ್ಲಿ ಹಳೆ ಕಾಲದ ತರ ಯೋಚನೆ ಮಾಡೋದು ಬಿಟ್ಬಿಟ್ಟು ನಾವೆಲ್ಲರೂ ಸಮಾನರು ಅನ್ನೋದನ್ನ ತಿಳ್ಕೋಬೇಕು.
1: ಹೌದು, ಬಹಳ ಮುಖ್ಯ. ಜೊತೆಗೆ ಇನ್ನೊಂದು ನಾವು ಕಂಡಿದ್ವಿ, ಒಂದು ಶಿಕ್ಷಣದಲ್ಲಿ ಹೇಳಿದ್ರಿ ನೀವು, ಮತ್ತೆ ಆಟದ್ದು ನಾನು ಒಂದು ಉದಾಹರಣೆ ಕೊಟ್ಟೆ. ಆಹಾರದಲ್ಲೂ ಹಾಗೆ ಮಾಡೋರು, ಗಂಡು ಹುಡುಗರಿಗೆ ಒಳ್ಳೆ ಆಹಾರ ಕೊಡೋದು, ಹೆಣ್ಮಕ್ಳಿಗೆ ತರಕಾರಿ ಇದ್ದಾನೆ ಏನೋ ಒಂದು ಸಾರು ಬರೀ ರಸ ಗೊಜ್ಜು ಉಳಿದಿದೆ ಅಂದ್ರೆ ಅದನ್ನ ಹಾಕೋದು, ಹೆಣ್ಣು ಮಕ್ಳು ಗಂಡು ಮಕ್ಳು ಕೊಡೋದು, ಇದು ಸಹ ಒಂದ್ ರೀತಿನಲ್ಲಿ ತಾರತಮ್ಯತೆ ಅಲ್ವಾ?
0: ಖಂಡಿತ. ಅದಕ್ಕೆ ಬೇಕಷ್ಟು ಪ್ರೋಗ್ರಾಮ್ಗಳು ಬಂದಿದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ, ಸ್ಟೇಟ್ ಗೌರ್ಮೆಂಟ್ ಇಂದ. ಆ ವಿಷಯ ಮಾತಾಡ್ತೀನಿ. ಇವಾಗ ಏನಾಗ್ತಾ ಇತ್ತು ಅಂದ್ರೆ, ನಾವು ಗ್ರಾಮೀಣ ಪ್ರದೇಶದಲ್ಲಿ ಮಾತಾಡಿದ್ರೆ ಹೆಂಗಸರು ಕೃಷಿ ಹಾಗೂ ಜಾನುವಾರುಗಳನ್ನು ನೋಡ್ಕೊಳ್ಳೋದು ಇದರಲ್ಲೇ ಇರೋರು. ಕರೆಕ್ಟಾ? ಅವ್ರಿಗೆ ಅದಕ್ಕಿಂತ ಸಂಬಳನೂ ಕೊಡ್ತಾ ಇರ್ಲಿಲ್ಲ. ಇವಾಗ ನಮ್ಮ ಐಡಿಯಾ ಏನು ಅಂದ್ರೆ, ಅವರು ತಂತ್ರಜ್ಞಾನ ಕಲ್ತ್ಕೊಂಡ್ರೆ ಅವಾಗ, ಇವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತೀವಲ್ಲ, ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು, ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು. ಅದರಿಂದ ಬರೀ ಏನೋ ಹೊಲ ಉಳೋದಾಗ್ಲಿ ಕಳೆ ಕೀಳೋದಾಗ್ಲಿ ಅಷ್ಟೇ ಕೆಲಸಗಳನ್ನು ಮಾಡ್ಬೇಕಾಗಿಲ್ಲ. ಅವರು ವಿದ್ಯಾಭ್ಯಾಸ ಕಲ್ತ್ಕೊಂಡ್ರೆ ಖಂಡಿತ ಅವರು ಇಂಜಿನಿಯರ್ ಆಗ್ಬೋದು, ಟೆಕ್ನಾಲಜಿಸ್ಟ್ ಆಗ್ಬೋದು, ಅಥವಾ ಏನ್ ಬೇಕು ಎಕಾನಮಿಸ್ಟ್ ಬೇಕಾದ್ರು ಆಗ್ಬೋದು. ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಈಗ ಈಗೊಂದು ವರ್ಷದಿಂದ ನಾವೆಲ್ಲ ಸುಗನಹಳ್ಳಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ, ಅದು ಪ್ರೈಮರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ, ಅವಾಗ ಕೋವಿಡ್ ಬಂದಿತ್ತು. ಕೋವಿಡ್ ಬಂದಾಗ ಒಂದ್ ಮನೆಯಲ್ಲಿ 3 ಜನ ಹುಡುಗಿಯರು ಹಳ್ಳಿನಲ್ಲಿ ಕೆಲಸ ಮಾಡೋರು, ಒಬ್ಳು ಸಿಟಿ ಬ್ಯಾಂಕ್ ಅನ್ನೋದು, ಇನ್ನೊಬ್ಳು ಆಕ್ಸೆಂಚೂರು, ಈ ತರ ಅಮೆರಿಕನ್ ಕಂಪನಿಗಳಿಗೆ ಹಳ್ಳಿಯಿಂದ ಕೆಲಸ ಮಾಡೋರು. ಗೊತ್ತಾಯ್ತಾ? ಅಂದ್ರೆ ನೀವು ವಿದ್ಯಾವಂತರಾದ್ರೆ ನೀವು ಹಳ್ಳಿಲಿ ಕೂತ್ಕೊಂಡ್ಬಿಟ್ಟು ಅಮೆರಿಕ ಕಂಪ್ನಿಗಾಗ್ಲಿ, ಯುರೋಪಿಯನ್ ಕಂಪ್ನಿಗಾಗ್ಲಿ, ಅಥವಾ ಇಂಡಿಯನ್ ಕಂಪ್ನಿಗಾಗ್ಲಿ ಹಳ್ಳಿಗಳಿಂದ ಕೆಲಸ ಮಾಡ್ಬೋದು.
1: ಅಂದ್ರೆ ಇವಾಗ ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಆಗಿದೆ ಏನು ಅಂತಂದ್ರೆ, ಒಂದು ವಿದ್ಯಾರ್ಹತೆ ಇರ್ಬೇಕು, ಜೊತೆಗೆ ಅವಕಾಶಗಳಿರುತ್ತೆ, ಜೊತೆಗೆ ಪಂಚಾಯತಿಯವರು ವ್ಯವಸ್ಥೆಗಳನ್ನ ಮಾಡಿಕೊಟ್ರೆ. ಯಾಕಂದ್ರೆ ಹಿಂದೆಲ್ಲ ನಾವು ಮಾತಾಡಿದ್ವಿ ಇಂಟರ್ನೆಟ್ ಅಂತ, ಆ ತರದ ಎಲ್ಲಾ ವ್ಯವಸ್ಥೆಗಳು ಇತ್ತು ಅಂತಂದ್ರೆ ನಾವು ಎಲ್ಲಿಂದನಾದ್ರೂ ಕೆಲಸ ಮಾಡಬಹುದು ಅನ್ನೋದನ್ನ ನೀವು ತಿಳಿಸ್ತಾ ಇದ್ದೀರಾ.
0: ಕರೆಕ್ಟ್. ಆ ಹುಡುಗಿರನ್ನ ನೋಡಿದಾಗ ಅವ್ರು ಇಂಟರ್ನೆಟ್ ಕೂತ್ಕೊಂಡು ಬೆಳಿಗ್ಗೆ ರಾತ್ರಿ ಎಲ್ಲ ಆರಾಮಾಗಿ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ಹಳ್ಳಿನಲ್ಲಿ ಕೂತ್ಕೊಂಡು ಸಂಪಾದನೆ ಮಾಡೋರು. ಇನ್ನೊಂದು ಅದೊಂದೇ ಅಲ್ಲ, ಇವಾಗ ಈಗೆಲ್ಲ ಹಿಂದಿನ ವರ್ಷ ಒಂದೇನಾಯ್ತು, ಇಸ್ರೋ ಅಂತ ಇದೆ ನಮ್ ದೇಶದಲ್ಲಿ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ. ಅದರಲ್ಲಿ ಕರೆಕ್ಟ್, ಚಂದ್ರಯಾನಕ್ಕೆ ಅಥವಾ ಮಂಗಳಯಾನಕ್ಕೆ, ಮಂಗಳಕ್ಕೆ ಗ್ರಹ ಕಳಿಸಿದಾಗ ಅದ್ರ ಇಂಜಿನಿಯರ್ಸ್, ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಎಲ್ಲ ಹೆಂಗಸರೇ ಆಗಿದ್ರು. ಅಂದ್ರೆ ಒಳ್ಳೆ ಶಿಕ್ಷಣ ಕೊಟ್ರೆ ಗಂಡಸರ ಸಮಕ್ಕೆ ಹೆಂಗಸರು ಕೆಲಸ ಮಾಡಕ್ ಆಗತ್ತೆ. ಆಯ್ತಾ?
1: ಇನ್ನೊಂದು ಕಂಡಿದ್ದು ನಾವು ಮುಖ್ಯವಾಗಿ ಈಗ ನೀವು ಈ ತೃತೀಯ ಲಿಂಗಿಗಳು ಅನ್ನೋದನ್ನ ತಿಳಿಸಿದೆ. ಸಾಕಷ್ಟು ಈ ತೃತೀಯ ಲಿಂಗಿಗಳು ಪೊಲೀಸ್ IAS ಆಫೀಸರ್ಸ್ ಆಗಿದ್ದಾರೆ. ಸಾಕಷ್ಟು ಕಂಪನಿಗಳಲ್ಲಿ ಅವ್ರಿಗೆ ಏನು ಇನ್ಕ್ಲೂಸಿವ್ನೆಸ್ ಅಂದ್ರೆ ಅವ್ರನ್ನು ಸೇರಿಸ್ಕೊಂಡು ಕೆಲಸಗಳನ್ನ ಕೊಡೋವಂಥದ್ದು ಮಾಡಿಸೋವಂಥದ್ದು. ಆಮೇಲೆ ಇವತ್ತು ನಮ್ಮ ಲೋಕಸಭೆಯಲ್ಲೂ ಒಬ್ರು ಸದಸ್ಯರು ಸಹ ಇದ್ರು ಅಂತ ಅನ್ಸುತ್ತೆ. ಸೊ ಹೀಗಾಗಿ ಇವ್ರು ಬರೀ ಮಹಿಳೆಯರು ಅಷ್ಟೇ ಅಲ್ಲ, ಈ ತೃತೀಯ ಲಿಂಗಿಗಳಿಗೂ ಇವತ್ತು ಅವಕಾಶಗಳು ಹೆಚ್ಚು ಬರ್ತಾ ಇದೆ. ಮತ್ತೆ ಜನರಲ್ಲೂ ಮಾನಸಿಕತೆ ಬದಲಾಗ್ತಿದೆ.
0: ಖಂಡಿತ. ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. April 15, 2014 ನಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು. ಅಂದ್ರೆ ತೃತೀಯ ಲಿಂಗಿಗಳು ಸಹ ನಮ್ ತರಹನೆ ಪುರುಷರಾಗ್ಲಿ ಅಥವಾ ಹೆಂಗಸರಾಗ್ಲಿ ಅಂತ. ಎರಡು ಒಳ್ಳೆ ಎಕ್ಸಾಂಪಲ್ ಇದೆ. ಒಬ್ಳು ತಮಿಳ್ನಾಡಲ್ಲಿ ನರ್ತಕಿ ನಟರಾಜ್ ಅಂತ ಇದ್ದಾಳೆ. ಅವಳು ತೃತೀಯ ಲಿಂಗಿ. ಅವಳು 10-12 ವರ್ಷ ಆದಾಗ್ಲೇನೆ ಮನೆ ಬಿಟ್ಬಿಟ್ಟು, ಅವಳಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ, ಡ್ಯಾನ್ಸ್ ಕಲ್ತ್ಕೊಂಡು ಸುಮಾರು 50 ವರ್ಷ ಅವಳು ಡ್ಯಾನ್ಸ್ ಎಲ್ಲಾರ್ಗು ಡ್ಯಾನ್ಸ್ ಹೇಳ್ಕೊಟ್ಟು ಅವಳು ತುಂಬಾ ಫೇಮಸ್ ಆಗ್ಬಿಟ್ಟಿದ್ದಾಳೆ. ಅವಳಿಗೆ ಎಷ್ಟು ಫೇಮಸ್ ಆಗಿದ್ದಾಳೆ ಅಂದ್ರೆ, ತಮಿಳ್ನಾಡಲ್ಲಿ ಟೆಕ್ಸ್ಟ್ ಬುಕ್ ಹೈಸ್ಕೂಲ್ ಟೆಕ್ಸ್ಟ್ ಪುಸ್ತಕದಲ್ಲಿ ಅವಳು ವಿಷಯನ ಒಂದು ಚಾಪ್ಟರ್ ತರ ಮಾತಾಡಿಸ್ತಾರೆ.
1: ಅಂದ್ರೆ ಕಲಿಕೆಗೆ ಅವಳೊಂದು ಪ್ರೇರಣೆ ಆಗಲಿ ಅಂತ ಹೇಳಿ ಶಿಕ್ಷಣದಲ್ಲೂ ಪಠ್ಯದಲ್ಲೂ ತಗೊಂಡ್ ಬಂದಿದ್ದಾರೆ. ಏನಾದಾಯ್ತು?
0: ಖಂಡಿತ. ಅದೇ ತರ ಕರ್ನಾಟಕದಲ್ಲಿ ಒಬ್ಳು ಮಂಜಮ್ಮ ಜೋಗತಿ ಅಂತ ಇದ್ದಾಳೆ, ಅವಳಿಗೆ ಪದ್ಮಶ್ರೀ ಸಹ ಕೊಟ್ರು. ಯಾಕಂದ್ರೆ ಅವಳು ಅಷ್ಟು ಕೆಲಸ ಮಾಡಿದಾಳೆ, ಅಷ್ಟು ಚೆನ್ನಾಗಿ ಏನು ಜೋಗುಳುಗಳು ಹೇಳ್ತಾಳೆ ಅಥವಾ ಜಾನಪದ ಗೀತೆ ಹೇಳ್ತಾಳೆ. ಗೊತ್ತಾಯ್ತಾ? ಸೊ ಅದರಿಂದ ಬಹಳ ಮುಖ್ಯವಾಗಿ ಏನ್ ತಿಳ್ಕೋಬೇಕು ಅಂದ್ರೆ, ಗಂಡಸರು ಹೆಂಗಸರು ಅಥವಾ ತೃತೀಯ ಲಿಂಗಗಳು ಯಾರೇ ಆಗ್ಲಿ, ಎಲ್ಲರೂ ಒಂದು ಸಮಾನರು, ಲಿಂಗ ಸಮಾನತೆ ಇರಲೇಬೇಕು. ಅದಕ್ಕೆ ಬೇಕಾಷ್ಟು ಪ್ರೋಗ್ರಾಮ್ಗಳಿದೆ, ಒಂದ್ ಎರಡ್ ಮೂರು ಮಾತ್ರ ಹೇಳ್ತೀನಿ. ಒಂದು ಬೇಟಿ ಬಚಾವ್ ಅಂತ ಸೆಂಟ್ರಲ್ ಗವರ್ಮೆಂಟ್ ಇದೆ, ಅಂದ್ರೆ ಹೆಣ್ಮಕ್ಳಾಗ್ಲಿ ಅವ್ರಿಗೆ ಚೆನ್ನಾಗಿ ಬೋಧಿಸ್ಬೇಕು, ಅವ್ರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡಬೇಕು. ಅದು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ. ಇನ್ನೊಂದು ಸರ್ವಶಿಕ್ಷಾ ಅಭಿಯಾನ್ ಅಂತ ಇದೆ, ಅದರಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಸ್ಕಾಲರ್ಶಿಪ್ ಕೊಟ್ಟು ಬೋಧಿಸ್ಬೇಕು. ಇನ್ನೊಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದೆ. ಈ ತರ ತುಂಬಾ ಪ್ರೋಗ್ರಾಮ್ಗಳಿದೆ. ಗ್ರಾಮ ಪಂಚಾಯತಿಗಳು ಇದನ್ನೆಲ್ಲ ತಿಳ್ಕೊಂಡು ಅದನ್ನ ಎಲ್ಲ ಜನರಿಗೂ ತಲುಪಿಸ್ಬೇಕು. ಈ ತರ ಯೋಜನೆಗಳಿದೆ, ಇದರಿಂದ ಅವ್ರಿಗೆ ಅನುಕೂಲ ಆಗತ್ತೆ ಅಂತ.
1: ಇವತ್ತಿನ ದಿನ ಹಾಗಿದ್ರೆ ಇದೆಲ್ಲ ನೋಡ್ಕೋತಂದ್ರೆ ಲಿಂಗ ಸಮಾನತೆ ಯಾಕೆ, ಹೇಗೆ, ಅವ್ರಿಗೆ ಸಾಕ್ಷರತೆ ಯಾಕೆ ಮುಖ್ಯ, ಆಹಾರ ಮತ್ತೆ ಬೀತರೆ ವ್ಯವಸ್ಥೆಗಳನ್ನ ಹೇಗ್ ಮಾಡ್ಕೊಡ್ಬೇಕು, ಜೊತೆಗೆ ಅವ್ರಿಗೆ ಅವರ ಉದಾಹರಣೆ ಕೊಟ್ಟು, ನಮ್ಮ ದೇಶದಲ್ಲಿ ಸಾಧನೆ ಮಾಡುವಂತ ಉದಾಹರಣೆ ಕೊಟ್ಟು ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ರಿ ಶಂಕರ್ ಪ್ರಸಾದ್ ಅವರೇ. ಧನ್ಯವಾದ.
0: ನಮಸ್ಕಾರ. ಥ್ಯಾಂಕ್ ಯು.
2: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗಿಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ ಎಲ್ ಕೆ ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
6: ರೇಡಿಯೋ ಶಿವಮೊಗ್ಗ ಸಮುದಾಯ ಬಾನುಲಿಯ ಎಲ್ಲ ಶ್ರೋತೃಗಳಿಗೆ ಪಶ್ಚಿಮ ಘಟ್ಟಗಳ ಕುರಿತಾದ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಮುಂದೆ ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ನೇಮಕವಾದ ಮಾಧವ ಗಾಡ್ಗಿಲ್ ವರದಿ ಮತ್ತು ಕಸ್ತೂರಿ ರಂಗನ್ ಸಮಿತಿಗಳ ವರದಿಗಳ ಕುರಿತು ಮಾಹಿತಿಗಳನ್ನು ಈ ಉಪನ್ಯಾಸ ಸರಣಿಯಲ್ಲಿ ನಾನು ಹಂಚಿಕೊಳ್ಳುತ್ತಿದ್ದೇನೆ. ಇದು ಈ ಸರಣಿಯ 15ನೆಯ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ವಿವಿಧ ಸೂಕ್ಷ್ಮ ವಲಯಗಳಲ್ಲಿ ಗಣಿಗಾರಿಕೆ, ಕಲ್ಲು ಮತ್ತು ಮರಳು ತೆಗೆಯುವುದು, ವಲಯ ಒಂದರಲ್ಲಿ ವಿದ್ಯುತ್ ಉತ್ಪಾದನೆ ಕುರಿತು ಮಾಧವ ಗಾಡ್ಗಿಲ್ ವರದಿಯ ನಿಯಮಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಮುಂದುವರೆದು ವಿದ್ಯುತ್ ಉತ್ಪಾದನೆ ಕುರಿತು ವಲಯ 2 ಮತ್ತು ವಲಯ 3ರಲ್ಲಿ ಇರುವ ನಿಯಮಗಳ ಕುರಿತು ವರದಿಯಲ್ಲಿ ಏನು ಹೇಳುತ್ತದೆ ಎಂದು ನೋಡೋಣ. ವಲಯ 2ರಲ್ಲಿ ಅಂದರೆ ಪರಿಸರ ಸೂಕ್ಷ್ಮ ವಲಯ 2ರಲ್ಲಿ ಸ್ಥಳೀಯ ಜನರ ಮತ್ತು ಆದಿವಾಸಿಗಳ ಉಪಯೋಗಕ್ಕಾಗಿ ಸಣ್ಣ ಅಣೆಕಟ್ಟುಗಳನ್ನು ನಿರ್ಮಿಸಲು ಅನುಮತಿ ಇರುತ್ತದೆ. ಆದರೆ 15 ಮೀಟರ್ಗಿಂತ ಎತ್ತರದ ನೂತನ ಅಣೆಕಟ್ಟುಗಳನ್ನು ಕಟ್ಟುವಂತಿಲ್ಲ. ವಲಯ 1ರಲ್ಲಿ ಈ ಎತ್ತರವನ್ನು 3 ಮೀಟರ್ಗೆ ಸೀಮಿತವಾಗಿದ್ದರೆ ವಲಯ 2ರಲ್ಲಿ 15 ಮೀಟರ್ಗಿಂತ ಎತ್ತರದ ನೂತನ ಅಣೆಕಟ್ಟುಗಳನ್ನು ಕಟ್ಟುವಂತಿಲ್ಲ ಎಂದು ನಿಯಮ ಮಾಡಿದೆ. ಶಾಖೋತ್ಪನ್ನ ವಿದ್ಯುತ್ ಘಟಕಗಳನ್ನು ಸ್ಥಾಪಿಸಲು ಅನುಮತಿ ಇಲ್ಲ. ಯಾವುದೇ ಕಾರಣಕ್ಕೆ ಥರ್ಮಲ್ ಅಂದರೆ ಕಲ್ಲಿದ್ದಲು ಆಧಾರಿತ ಇರ್ಬೋದು ಅಥವಾ ಗ್ಯಾಸ್ ಆಧಾರಿತ ಇರ್ಬೋದು, ಇಂಥ ವಿದ್ಯುತ್ ಘಟಕಗಳನ್ನು ಸ್ಥಾಪಿಸಲು ಅನುಮತಿ ಇರುವುದಿಲ್ಲ. 10ರಿಂದ 25 ಮೆಗಾವ್ಯಾಟ್ ಸಾಮರ್ಥ್ಯದ 10 ಮೀಟರ್ ಒಳಗಿನ ಎತ್ತರದ ಜಲವಿದ್ಯುತ್ ಘಟಕಗಳನ್ನು ಸ್ಥಾಪಿಸಲು ಅನುಮತಿ ಇರುತ್ತದೆ. ನಾವು ಇಲ್ಲಿ ಎರಡು ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಒಂದು ಸಾಮರ್ಥ್ಯ. ಸಾಮರ್ಥ್ಯ ಯಾವುದೇ ವಿದ್ಯುದಾಗಾರದ ಸಾಮರ್ಥ್ಯ ಜಾಸ್ತಿ ಆದಾಗ ಅದರ ಬಳಕೆಗೆ ಅಲ್ಲಿ ಯಾವುದೇ ಅವಕಾಶಗಳು ಇರೋದಿಲ್ಲ. ಆ ವಿದ್ಯುತ್ತನ್ನು ನಾವು ದೂರದವರೆಗೆ ಸಾಗಿಸ್ಬೇಕಾಗತ್ತೆ. ಹಾಗೆ ಸಾಗಾಣಿಕೆ ಮಾಡಬೇಕಾದ್ರೆ ನಾವು ವಿದ್ಯುತ್ ಮಾರ್ಗಗಳನ್ನು ಹಾಕಬೇಕಾಗತ್ತೆ. ಅದಕ್ಕೆ ಸಾಕಷ್ಟು ಕಾಡು ನಾಶ ಆಗುತ್ತೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ಕಾಡು ಹಂಚಿ ಹೋಗುತ್ತದೆ, ಅಂದರೆ ಡಿವೈಡ್ ಆಗುತ್ತೆ. ಮಧ್ಯದಲ್ಲಿ ಖಾಲಿ ಜಾಗ ಬಿದ್ದು ಅದು ಹಂಚುತ್ತೆ. ಹಾಗಾದಾಗ ಎಷ್ಟೋ ಥರದ ಕಾಡು ಪ್ರಾಣಿಗಳು, ಬಹಳ ಮುಖ್ಯವಾಗಿ ಮಂಗ ಮುಂತಾದ ಪ್ರಾಣಿಗಳು ಮರದ ಮೇಲೆ ವಾಸ ಮಾಡುವಂಥವು, ಅವು ಮರವನ್ನು ಇಳಿದು ಖಾಲಿ ಜಾಗವನ್ನು ದಾಟಿ ಇನ್ನೊಂದು ಮರವನ್ನು ಹತ್ತಬೇಕಾಗುತ್ತೆ. ಅದು ಅವುಗಳಿಗೆ ಆಗೋದಿಲ್ಲ. ಹಾಗಾದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಜಾತಿಯ ಪ್ರಾಣಿಗಳು ವಲಸೆ ಹೋಗೋದು ತಡೆದಾಗುತ್ತೆ. ಹಾಗಾಗಿ ಈ ಸಾಮರ್ಥ್ಯ ಅನ್ನೋದನ್ನು ಅವರು ಸೀಮಿತಗೊಳಿಸಿದ್ದಾರೆ. 10 ರಿಂದ 25 ಮೆಗಾವ್ಯಾಟ್ ಒಳಗಿನ ವಲಯ 2ರಲ್ಲಿ ಅದರೊಳಗಿನ ಸಾಮರ್ಥ್ಯದ ಘಟಕಗಳನ್ನು ಹಾಕ್ಬೋದು. ಹಾಗೆಯೇ ಇನ್ನೊಂದು ಎತ್ತರ. ಈಗ ಎತ್ತರ ವಿದ್ಯುತ್ ಜಲವಿದ್ಯುತ್ ಘಟಕಗಳ ಅಣೆಕಟ್ಟಿನ ಎತ್ತರ ಜಾಸ್ತಿ ಆದಾಗ ಸಾಕಷ್ಟು ವಿಸ್ತಾರವಾದ ಪ್ರಮಾಣದಲ್ಲಿ ನೀರು ನಿಲ್ಲುತ್ತೆ. ನೀರು ನಿಂತಾಗ ಅಲ್ಲಿರುವ ಕಾಡು ನಾಶ ಆಗುತ್ತೆ ಮತ್ತು ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಜೊತೆಗೆ ಈ ವಿಸ್ತಾರವಾದ ಈ ನೀರಿನ ಸಂಗ್ರಹ ಕಾಡುಗಳನ್ನು ಇಬ್ಬಾಗ ಮಾಡುತ್ತೆ. ಇದು ಬಹಳ ಮುಖ್ಯ. ಈಗ ಎಷ್ಟೋ ಪ್ರಾಣಿಗಳು ನೀರಿನಲ್ಲಿ ಈಜಿ ದಾಟಲಿಕ್ಕೆ ಅವಕ್ಕೆ ಆಗೋದಿಲ್ಲ. ಹಾಗಾದಾಗ ಆ ಪ್ರಾಣಿಗಳು ಒಂದು ಸೀಮಿತ ವಲಯದಲ್ಲೇ ಬದುಕುವಂಥ ಪರಿಸ್ಥಿತಿ ಬರುತ್ತೆ. ಈ ಎರಡು ಕಾರಣಗಳಿಂದ ಸಾಮರ್ಥ್ಯ ಮತ್ತು ಎತ್ತರವನ್ನು ನಿಯಮದ ಬದ್ಧವಾಗಿ ಕಟ್ಟಬೇಕು, ಅದನ್ನು ಸಣ್ಣ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದನ್ನು ಈ ವರದಿ ಹೇಳುತ್ತೆ. ಈ ಎಲ್ಲ ಯೋಜನೆಗಳು ಪಶ್ಚಿಮಘಟ್ಟ ಪರಿಸರ ಪ್ರಾಧಿಕಾರ, ರಾಜ್ಯ ಪರಿಸರ ಪ್ರಾಧಿಕಾರ ಮತ್ತು ಜಿಲ್ಲಾ ಪರಿಸರ ಸಮಿತಿಯ ಅನುಮತಿಗೆ ಒಳಪಟ್ಟು ಜಾರಿಗೆ ಬರಬಹುದು. ನಾವು ಏನು ವರದಿನಲ್ಲಿ ನಿಯಮಗಳನ್ನು ಹೇಳಿದೆ ಆ ನಿಯಮಗಳ ಪ್ರಕಾರ ಮಾಡೋದಾದರೂ ಸಹ ಅದರ ಅನುಷ್ಠಾನ ಮಾಡಬೇಕಾದ್ರೆ ಈ ಮೂರು ಸಮಿತಿಗಳ ಪೂರ್ವಭಾವಿ ಅನುಮತಿ ಅಗತ್ಯ. ಇನ್ನೊಂದು, ರನ್ ಆಫ್ ವಿದ್ಯುತ್ ಯೋಜನೆಗಳನ್ನು ಅನುಷ್ಠಾನ ಮಾಡಬಹುದು. ರನ್ ಆಫ್ ವಿದ್ಯುತ್ ಯೋಜನೆಗಳು ಅಂತಂದರೆ ಇಲ್ಲಿ ಅಣೆಕಟ್ಟು ಇರೋದೇ ಇಲ್ಲ, ಆದರೆ ನೀರನ್ನು ಹರಿಯುವ ನೀರನ್ನು ಕಾಲುವೆಗಳ ಮುಖಾಂತರ ತಿರುವುಗೊಳಿಸಿ ಅಲ್ಲೇ ಹತ್ತಿರದಲ್ಲಿ ವಿದ್ಯುದಾಗಾರ ತಗ್ಗಿನ ಪ್ರದೇಶದಲ್ಲಿ ಮಾಡಿ ಈ ಕಾಲುವೆಗಳ ಮುಖಾಂತರ ಬಂದಂಥ ನೀರನ್ನು ಪೈಪ್ಗಳ ಮುಖಾಂತರ ಈ ವಿದ್ಯುದಾಗಾರಕ್ಕೆ ಕಳಿಸಿ ಮತ್ತೆ ಆ ವಿದ್ಯುತ್ ತಯಾರಾಗಿ ನಂತರ ಬಂದ ನೀರನ್ನು ಮತ್ತೆ ಅದೇ ಹಳ್ಳಕ್ಕೆ ಅಥವಾ ನದಿಗೆ ಸೇರಿಸಬಹುದು. ಇದಕ್ಕೆ ರನ್ ಆಫ್ ವಿದ್ಯುತ್ ಯೋಜನೆ ಅಂತಾರೆ. ಇದರಲ್ಲಿ ಅಣೆಕಟ್ಟು ಇರೋದಿಲ್ಲ. ಪರಿಸರದ ಮೇಲೆ ಇಂತಹ ಯೋಜನೆಗಳ ಒಟ್ಟು ಪರಿಣಾಮದ ಅಧ್ಯಯನ ನಡೆಸಿ ಫಲಿತಾಂಶದ ಆಧಾರದ ಮೇಲೆ ಅನುಮತಿ ನೀಡಬಹುದು. ಈ ರನ್ ಆಫ್ ವಿದ್ಯುತ್ ಯೋಜನೆಗಳು ಸಹ ಹಲವಾರನ್ನು ಮಾಡ್ತೀವಿ ಅಂತಂದಾಗ ಒಂದು ಯೋಜನೆಯಿಂದ ಯಾವುದೇ ಸಮಸ್ಯೆ ಆಗದೇ ಇದ್ದರೂ ಸಹ ಒಟ್ಟಾರೆಯಾಗಿ ಎಲ್ಲ ವಿದ್ಯುತ್ ಯೋಜನೆಗಳ ಒಟ್ಟು ಸಮಸ್ಯೆಗಳನ್ನು ಅಥವಾ ಪರಿಣಾಮಗಳನ್ನು ನಾವು ಅಧ್ಯಯನ ಮಾಡಿ ಯಾವುದೇ ತೊಂದರೆ ಇಲ್ಲ ಅನ್ನೋ ಫಲಿತಾಂಶ ಬಂದಾಗ ಮಾತ್ರ ಇವುಗಳಿಗೆ ಅನುಮತಿ ನೀಡಬಹುದು ಅನ್ನೋದು ಬಹಳ ಮುಖ್ಯ ಒಂದು ಅಂಶ. ಇದು ಪಶ್ಚಿಮಘಟ್ಟಕ್ಕೆ ಸೀಮಿತವಾಗಿ ಅಲ್ಲ, ಎಲ್ಲೇ ಆಗಲಿ ಯೋಜನೆ ಮಾಡಬೇಕಾದ್ರೆ ಆ ಒಟ್ಟು ಯೋಜನೆಯನ್ನು ಸಣ್ಣ ಸಣ್ಣ ವಿಭಾಗ ಮಾಡಿ ಪ್ರತಿಯೊಂದು ಸಣ್ಣ ವಿಭಾಗವನ್ನು ನೋಡಿದಾಗ ಯಾವುದೇ ಸಮಸ್ಯೆ ಇಲ್ಲ ಪರಿಸರದ ಮೇಲೆ ಅಂತ ಅನಿಸುತ್ತೆ. ಆದರೆ ಸಮಗ್ರವಾಗಿ ನೋಡಿದಾಗ ಇದರಲ್ಲಿ ಹಲವಾರು ಸಮಸ್ಯೆಗಳು ಕಾಣುತ್ತೆ. ಹಾಗಾಗಿ ಇಲ್ಲೂ ಸಹ ಯೋಜನೆಗಳ ಒಟ್ಟು ಪರಿಣಾಮದ ಅಧ್ಯಯನ ನಡೆಸೋದು ಬಹಳ ಮುಖ್ಯ ಅನ್ನೋದನ್ನು ಈ ವರದಿ ಹೇಳುತ್ತೆ. ಇದೇ ನಿಯಮಗಳನ್ನು ವಾಯು ವಿದ್ಯುತ್ ಯೋಜನೆಗಳಿಗೂ ಅನ್ವಯಿಸಬೇಕು. ಅಂದರೆ ಏನು ವಿದ್ಯುತ್ ಯೋಜನೆಗೆ ಹಾಕಿರುವ ನಿಯಮಗಳೇ ಇದಕ್ಕೂ ಅನ್ವಯ ಆಗುತ್ತೆ. ಜಲವಿದ್ಯುತ್ ಯೋಜನೆಗಳ ನಿಯಮಗಳೇ ಅನ್ವಯ ಆಗುತ್ತೆ. ಈಗಾಗಲೇ ಜಾರಿಯಾಗಿರುವ ಉಷ್ಣ ಸ್ಥಾವರಗಳು ಶೂನ್ಯ ಮಾಲಿನ್ಯ ಬಿಡುಗಡೆ ಹಂತ ತಲುಪುವುದು ಕಡ್ಡಾಯವಾಗಿದೆ. ಈಗ ವಲಯ 2ರಲ್ಲಿ ಈಗಾಗಲೇ ಉಷ್ಣ ಸ್ಥಾವರಗಳು ಇದ್ದಲ್ಲಿ ಅವುಗಳ ಮಾಲಿನ್ಯ ಶೂನ್ಯಕ್ಕೆ ಬರಬೇಕು. ಅಕಸ್ಮಾತ್ ಆಗಲಿಲ್ಲ ಅಥವಾ ಮಾಡಲಿಕ್ಕೆ ಆಗಲಿಲ್ಲ ತಾಂತ್ರಿಕವಾಗಿ ಅಂತಂದಾಗ ಅವುಗಳನ್ನು ಮುಚ್ಚಬೇಕಾಗತ್ತೆ. ಈಗ ವಲಯ ಮೂರರಲ್ಲಿ ದೊಡ್ಡ ವಿದ್ಯುತ್ ಯೋಜನೆಗಳನ್ನು ಜಾರಿಗೊಳಿಸಲು ಅನುಮತಿ ಇರುತ್ತದೆ, ಆದರೆ ಪರಿಸರ ಸಂಬಂಧಿ ಕಾನೂನುಗಳ ನಿಯಂತ್ರಣಕ್ಕೊಳಪಟ್ಟು ನಡೆಯಬೇಕು. ವಲಯ ಮೂರರಲ್ಲಿ ಸ್ವಲ್ಪ ಅನುಮತಿ ಜಾಸ್ತಿ, ಅಂದರೆ ದೊಡ್ಡ ಯೋಜನೆಗಳಿಗೂ ಅನುಮತಿ ನೀಡಿದ್ದಾರೆ, ಆದರೆ ಯಾವುದೇ ಯೋಜನೆ ಆದರೂ ಸಹ ಈ ಏನು ಪರಿಸರ ಪ್ರಾಧಿಕಾರ ಇದೆ ಅದು ಮಾಡುವ ಕಾನೂನುಗಳಿಗೆ ಅನುಗುಣವಾಗಿ ನಡೀಬೇಕು. ಪರಿಸರದ ಮೇಲೆ ಒಟ್ಟು ಪರಿಣಾಮದ ಅಧ್ಯಯನ, ಪ್ರದೇಶದ ಧಾರಣಾ ಸಾಮರ್ಥ್ಯದ ಅಧ್ಯಯನ, ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ ವಿಧಿಸುವ ಕನಿಷ್ಠ ಅರಣ್ಯ ತೆರವು ಮಿತಿ, ನದಿಯ ಕೆಳಗಿನ ಜನರ ಮತ್ತು ಪರಿಸರಕ್ಕೆ ಅವಶ್ಯವಾದ ನೀರಿನ ಹರಿವಿನ ಅಧ್ಯಯನ ನಡೆಸಿ ಪೂರಕ ವರದಿಗಳು ಪಟ್ಟು ಯೋಜನೆಗಳು ಜಾರಿಯಾಗಬೇಕು. ಅಂದರೆ ಈ ದೊಡ್ಡ ವಿದ್ಯುತ್ ಯೋಜನೆಗಳು ಏನು ವಲಯ ಮೂರರಲ್ಲಿ ಬರುತ್ತೆ, ಇದರ ಸಂಬಂಧವಾಗಿ ಈ ಕೆಳಗಿನ ಅಧ್ಯಯನಗಳು ನಡೀಬೇಕು. ಒಂದು, ಪರಿಸರದ ಮೇಲೆ ಒಟ್ಟು ಪರಿಣಾಮದ ಅಧ್ಯಯನ. ಪ್ರದೇಶದ ಧಾರಣಾ ಸಾಮರ್ಥ್ಯದ ಅಧ್ಯಯನ ಅಂತಂದರೆ ಯಾವುದೇ ಒಂದು ಜಾಗದಲ್ಲಿ ಅದಕ್ಕೆ ಎಷ್ಟು ಸಾಮರ್ಥ್ಯದ ಅಥವಾ ಎಷ್ಟು ಪರಿಸರದ ಬದಲಾವಣೆಯನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅಧ್ಯಯನ ಮಾಡಬೇಕಾಗತ್ತೆ. ಮತ್ತು ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ ವಿಧಿಸುವ ಕನಿಷ್ಠ ಅರಣ್ಯ ಮಿತಿ, ಈ ವಲಯಗಳಲ್ಲಿ ಎಷ್ಟು ಕಾಡನ್ನು ತೆಗೆದರೆ ಅಥವಾ ಅರಣ್ಯವನ್ನು ತೆರವುಗೊಳಿಸಿದರೆ ಪರಿಸರಕ್ಕೆ ಹಾನಿಯಾಗುವುದು ಆಗೋದಿಲ್ಲ ಅನ್ನೋ ಒಂದು ಲೆಕ್ಕಾಚಾರವನ್ನು ಈ ಪರಿಸರ ಪ್ರಾಧಿಕಾರ ಹೇಳುತ್ತೆ. ಹಾಗಾಗಿ ಅಷ್ಟು ಕನಿಷ್ಠ ಅರಣ್ಯವನ್ನು ಮಾತ್ರ ತೆಗಿಬೇಕು ಅಂತ ಕಾನೂನು ಈ ವರದಿ ಹೇಳುತ್ತೆ. ಇದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ನದಿಯ ಕೆಳಗಿನ ಜನರ ಮತ್ತು ಪರಿಸರಕ್ಕೆ ಅವಶ್ಯವಾದ ನೀರಿನ ಹರಿವಿನ ಅಧ್ಯಯನ ನಡೆಸಿ. ಈಗ ಯಾವುದೇ ಒಂದು ನದಿಯಾದರೆ ಅದರ ಹುಟ್ಟಿನಿಂದ ತುದಿಯವರೆಗೆ ಬೇರೆ ಬೇರೆ ನದಿಯ ದಂಡೆಗಳಲ್ಲಿ ಗ್ರಾಮಗಳು, ಸಣ್ಣ ಸಣ್ಣ ಜನವಸತಿ ಪ್ರದೇಶಗಳು ಇದ್ದೇ ಇರುತ್ತೆ. ಅವುಗಳಿಗೆ ಈ ನೀರಿನ ಅವಶ್ಯಕತೆ, ಈ ನೀರಿನ ಈ ಹಳ್ಳದ ಅಥವಾ ನದಿಯ ನೀರಿನ ಮೇಲೆ ಅವು ಅವಲಂಬಿತ ಆಗಿರುತ್ತೆ. ಯಾವುದೇ ಒಂದು ಅಣೆಕಟ್ಟನ್ನ ಕಟ್ಟಿದಾಗ ಆ ನೀರನ್ನು ವಿದ್ಯುದಾಗಾರಕ್ಕೆ ತಿರುವು ಮಾಡಿದಾಗ ಆ ಕೆಳಗೆ ನದಿಯಲ್ಲಿ ಹರಿಯುವ ನೀರಿನ ಪಾತ್ರ ಕಡಿಮೆಯಾಗುತ್ತೆ. ಜೊತೆಗೆ ಆ ನದಿಯ ನೀರಿನ ಹರಿವನ್ನು ಅವಲಂಬಿಸಿ ಒಂದು ಪರಿಸರ ಸೃಷ್ಟಿಯಾಗಿರುತ್ತೆ. ಕಾಡಿರ್ಬೋದು, ಗಿಡ ಮರಗಳು, ಪ್ರಾಣಿಗಳು ಬದುಕಿರುತ್ತೆ, ಅವುಗಳಿಗೂ ಸಹ ಒಂದಿಷ್ಟು ನೀರು ಅತ್ಯವಶ್ಯ. ಸೊ ಇದನ್ನು ಯಾವುದೇ ಸಮಸ್ಯೆ ಅಂದರೆ ಈ ಕೆಳಗಿನ ಜನವಸತಿ ಪ್ರದೇಶ ಇರ್ಬೋದು, ಅಲ್ಲಿಯ ಕಾಡಿರ್ಬೋದು, ಕೆಳಗಿನ ಪ್ರದೇಶದಲ್ಲಿ ಇವರಿಗೆ ಬೇಕಾದ ನೀರಿನ ಹರಿವು ಏನಿದೆ ಅದನ್ನು ಉಳಿಸಿಬಿಟ್ಟು ಹೆಚ್ಚಿನ ನೀರನ್ನು ಮಾತ್ರ ಈ ಯೋಜನೆಗಾಗಿ ತಿರುವು ಮಾಡಬೇಕು ಅನ್ನೋದನ್ನು ಈ ವರದಿ ಈ ನಿಯಮ ಹೇಳುತ್ತೆ. ಈಗಾಗಲೇ ಇರುವ ವಿದ್ಯುತ್ ಯೋಜನೆಗಳು ಸಾಮಾಜಿಕ ಪರಿಶೀಲನೆಗೊಳಪಟ್ಟು ಮತ್ತು ಕಠಿಣ ನಿಯಂತ್ರಣಕ್ಕೊಳಪಟ್ಟು ನಡೆಯಬಹುದು. ಸೋಷಿಯಲ್ ಆಡಿಟಿಂಗ್ ಅಂತ ಹೇಳ್ತಾರೆ. ಈ ಸೋಷಿಯಲ್ ಆಡಿಟಿಂಗನ್ನು ಮಾಡಿ ಮತ್ತು ಕಾನೂನುಗಳು ಏನು ಪರಿಸರ ಸಂಬಂಧಿಸಿದೆ ಅದನ್ನೆಲ್ಲ ಅದರ ಅನುಸಾರವಾಗಿ ಈ ಯೋಜನೆಗಳು ಈಗಾಗಲೇ ಇದ್ದರೆ ಅದನ್ನು ನಡೆಸಬೇಕು. ವಾಯು ಮತ್ತು ಉಷ್ಣ ಸ್ಥಾವರಗಳಿಗೆ ವಲಯ ಎರಡರ ನಿಯಮಗಳೇ ಅನ್ವಯ ಆಗುತ್ತೆ. ಅಲ್ಲೇನು ಹೇಳಿದೆಯೋ ಅದೇ ನಿಯಮಗಳು ವಲಯ ಮೂರಕ್ಕೂ ಸಹ ಬರುತ್ತೆ. ಈಗಾಗಲೇ ಇರುವ ಜಲವಿದ್ಯುತ್ ಯೋಜನೆಗಳ ವಿದ್ಯುತ್ ಉತ್ಪಾದನಾ ವೇಳೆಯನ್ನು ಕೆಳಗಿನ ಪಾತ್ರದ ನೀರಿನ ಅವಶ್ಯಕತೆಯನ್ನು ಗಣಿಸಿ ಹೊರಹರಿವನ್ನು ನಿರ್ಧರಿಸಿ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಪವರ್ ಜನರೇಷನ್ ಶೆಡ್ಯೂಲ್ ಅಂತ ಅಂದರೆ ಯಾವ ಸಮಯದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಬೇಕು, ಯಾವಾಗ ನಿಲ್ಲಿಸಬೇಕು ಅನ್ನೋದು. ನದಿಯಲ್ಲಿ ಈಗ ವಿದ್ಯುತ್ ಉತ್ಪಾದನೆ ಮಾಡಿದಾಗ ರನ್ ಆಫ್ ಅಂತ ಇಟ್ಕೊಂಡ್ರೆ ಇಲ್ಲಿ ಅಣೆಕಟ್ಟು ಇರೋದಿಲ್ಲ, ಆದರೆ ಸಣ್ಣದಾಗಿ ನದಿಯನ್ನು ನೀರನ್ನು ತಿರುವು ಮಾಡಿ ವಿದ್ಯುದಾಗಾರಕ್ಕೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ಯಾವಾಗ ವಿದ್ಯುತ್ ಉತ್ಪಾದನೆ ಆಗುತ್ತೋ ಆ ಸಂದರ್ಭದಲ್ಲಿ ಕೆಳಗಿನ ಜನರಿಗೆ ನೀರಿನ ಲಭ್ಯತೆ ಕಡಿಮೆ ಆಗುತ್ತೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾವ ತಿಂಗಳುಗಳಲ್ಲಿ ಕೆಳಗಿನ ಜನರಿಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ಅದನ್ನು ಆ ಸಂದರ್ಭದಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕು. ನೀರು ಅವಶ್ಯಕತೆ ಕಡಿಮೆ ಇದ್ದಾಗ ಕೆಳಗಿನ ಜನರಿಗೆ ಆ ಸಂದರ್ಭದಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡಬೇಕು. ಈ ರೀತಿ ನೀರು ಯಾವಾಗ ಎಷ್ಟು ಬೇಕು ಕೆಳಗಿನ ನದಿ ದಂಡೆಯಲ್ಲಿ ವಾಸಿಸುವ ಜನರಿಗೆ ಅಂತ ನೋಡಿ ಅದಕ್ಕೆ ತಕ್ಕಂತೆ ಯಾವ ಸಂದರ್ಭದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕು. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಏನು ಹೇಳ್ತಾ ಇದೆ ಅಂದರೆ, ಈ ಯೋಜನೆಯಿಂದ ಈಗಾಗಲೇ ಈ ನೀರನ್ನು ಅವಲಂಬಿಸಿ ಬದುಕ್ತಾ ಇರುವಂಥ ಜನ ಇರ್ಬೋದು, ಜಾನುವಾರು ಇರ್ಬೋದು, ಪರಿಸರ ಇರ್ಬೋದು, ಕಾಡು ಗಿಡ ಮರ ಪ್ರಾಣಿ ಇವು ಯಾವುದಕ್ಕೂ ತೊಂದರೆ ಆಗದಂತೆ ಈ ಯೋಜನೆಗಳನ್ನು ಜಾರಿಗೊಳಿಸಬೇಕು ಅನ್ನೋದು ಬಹಳ ಮುಖ್ಯವಾದ ಅಂಶ. ಇನ್ನು ಸಾರಿಗೆ ವಿಷಯಕ್ಕೆ ಬಂದಾಗ, ವಲಯ ಒಂದರಲ್ಲಿ ಹೊಸ ರೈಲ್ವೆ ಮಾರ್ಗಗಳನ್ನು ಮತ್ತು ಹೆದ್ದಾರಿಗಳನ್ನು ನಿರ್ಮಿಸುವಂತಿಲ್ಲ. ಪರಿಸರ ಸೂಕ್ಷ್ಮ ವಲಯ ಒಂದರಲ್ಲಿ ಯಾವುದೇ ನೂತನ ರೈಲ್ವೆ ಮಾರ್ಗ ಅಥವಾ ಹೆದ್ದಾರಿಗಳು ಬರೋ ಹಾಗೆ ಇಲ್ಲ. ಅನಿವಾರ್ಯ ಸ್ಥಳಗಳಲ್ಲಿ, ಉದಾಹರಣೆಗೆ ಈಗ ಗೋವಾ ರಾಜ್ಯ, ಅಲ್ಲಿ ಕರಾವಳಿ ಪ್ರದೇಶ ಅನ್ನೋದು ಬಹಳ ಕಡಿಮೆ. ಪೂರ್ತಿ ರಾಜ್ಯ ಒಂದು ಪಶ್ಚಿಮ ಘಟ್ಟ ಮತ್ತು ಸಣ್ಣ ಅಗಲದ ಅಥವಾ ಕಿರು ಅಗಲದ ಕರಾವಳಿ. ಅಂಥ ಸಂದರ್ಭದಲ್ಲಿ ರಸ್ತೆ ಮಾಡಬೇಕು ಅಂತಂದರೆ ಕಾಡನ್ನು ಅನಿವಾರ್ಯವಾಗಿ ಬಳಸ್ಕೊಳ್ಳೇಬೇಕಾಗತ್ತೆ. ಆದರೆ ಅದರ ಪರಿಸರದ ಮೇಲಿನ ಪರಿಣಾಮವನ್ನು ಅಧ್ಯಯನ ಮಾಡಿ ಕಠಿಣ ನಿಯಂತ್ರಣ ಮತ್ತು ಸಾಮಾಜಿಕ ಪರಿಶೋಧನೆಗೆ ಒಳಪಟ್ಟು ಜಾರಿಗೊಳಿಸಬೇಕು. ಯಾವುದೇ ಬೇರೆ ಎಲ್ಲ ಪ್ರದೇಶಗಳಲ್ಲಿ, ಅದು ಬೇರೆ ರಾಜ್ಯಗಳಲ್ಲಿ ಇದನ್ನು ಮಾಡೋ ಹಾಗೆ ಇಲ್ಲ. ಗೋವಾದಲ್ಲಿ ಮಾತ್ರ ಇದಕ್ಕೊಂದು ವಿನಾಯಿತಿಯನ್ನು ನೀಡಿದ್ದಾರೆ. ಅಲ್ಲಿಯ ಏನು ಜಿಯೋಗ್ರಫಿ ಇದೆ, ಅದಕ್ಕೆ ಅವಶ್ಯಕತೆ ಇದೆ ಅಂದಾಗ ಅಲ್ಲಿ ವಿನಾಯಿತಿಯನ್ನು ನೀಡಿದೆ. ರಾಷ್ಟ್ರೀಯ ಹೆದ್ದಾರಿ ವೇಗದ ರಸ್ತೆಗಳನ್ನು ನಿರ್ಮಿಸಲು ಅನುಮತಿ ಇಲ್ಲ. ವಲಯ ಎರಡರಲ್ಲಿಯೂ ಇದೇ ನಿಯಮಗಳು ಅನ್ವಯ ಆಗುತ್ತವೆ, ಆದರೆ ಈಗಿರುವ ಮಾರ್ಗಗಳ ಉನ್ನತೀಕರಣಕ್ಕೆ ಅನುಮತಿ ಇರುತ್ತದೆ. ಅಂದರೆ ಹೊಸ ಮಾರ್ಗಗಳನ್ನು ವಲಯ ಎರಡರಲ್ಲೂ ಮಾಡೋ ಹಾಗಿಲ್ಲ, ಆದರೆ ಈಗಾಗಲೇ ಇರುವ ರಸ್ತೆಗಳನ್ನು ವಾಹನ ದಟ್ಟಣೆ, ಸಾರಿಗೆ ದಟ್ಟಣೆ ಜಾಸ್ತಿಯಾದಾಗ ಅಗಲ ಮಾಡೋದನ್ನು ಅಲಗಲ ಮಾಡಲಿಕ್ಕೆ ಅನುಮತಿ ಇರುತ್ತೆ. ಎಲ್ಲಿ? ವಲಯ ಎರಡರಲ್ಲಿ ಮಾತ್ರ. ವಲಯ ಒಂದರಲ್ಲಿ ಇದಕ್ಕೂ ಸಹ ಅನುಮತಿ ಇರೋದಿಲ್ಲ. ಆದರೆ ಇದನ್ನು ಪರಿಸರದ ಮೇಲಿನ ಪರಿಣಾಮವನ್ನು ಅಧ್ಯಯನ ಮಾಡಿ ಕಠಿಣ ನಿಯಂತ್ರಣ ಮತ್ತು ಸಾಮಾಜಿಕ ಪರಿಶೋಧನೆಗೆ ಒಳಪಟ್ಟು ಜಾರಿಗೊಳಿಸಬೇಕು. ವಲಯ ಮೂರರಲ್ಲಿ ಅವಶ್ಯವಾದ ನೂತನ ರಸ್ತೆ ಮತ್ತು ರೈಲ್ವೆ ಮಾರ್ಗಗಳನ್ನು ನಿರ್ಮಾಣ ಮಾಡಬಹುದು. ಈ ಯೋಜನೆಗಳನ್ನು ಪರಿಸರದ ಮೇಲಿನ ಪರಿಣಾಮವನ್ನು ಅಧ್ಯಯನ ಮಾಡಿ ಕಠಿಣ ನಿಯಂತ್ರಣ ಮತ್ತು ಸಾಮಾಜಿಕ ಪರಿಶೋಧನೆಗೆ ಒಳಪಟ್ಟು ಜಾರಿಗೊಳಿಸಬಹುದು. ವಲಯ ಮೂರರಲ್ಲಿ ಹೊಸ ರಸ್ತೆಗಳನ್ನು ಮಾಡಲಿಕ್ಕೆ ಅನುಮತಿ ಇದೆ, ರೈಲ್ವೆ ಮಾರ್ಗಗಳನ್ನು ಸಹ ಮಾಡಬಹುದು. ಆದರೆ ಅದರಿಂದ ಆಗುವ ಪರಿಸರದ ಮೇಲಿನ ಪರಿಣಾಮವನ್ನು ನೋಡಿ ಅದು ಮಿತಿಗೆ ಒಳಪಟ್ಟು ಇದ್ದಲ್ಲಿ ಮಾತ್ರ ಇದನ್ನು ಜಾರಿಗೊಳಿಸಬಹುದು ಅನ್ನೋದನ್ನು ಈ ವರದಿ ಸಾರಿಗೆ ವಿಷಯದಲ್ಲಿ ಈ ವರದಿ ಹೇಳುತ್ತೆ. ಇಲ್ಲಿಗೆ 15ನೇ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕೆಲವು ವಿಷಯಗಳ ಕುರಿತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಧನ್ಯವಾದಗಳು.
3: ಇಂದಿನ ನಮ್ಮ ಪರಿಸ್ಥಿತಿಗೆ ಬಹು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮಾತುಗಳನ್ನಾಡಿದ ಶ್ರೀಯುತ ಎಲ್ ಕೆ ಶ್ರೀಪತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449848.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.

0: ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ನಮ್ಮ ಜಾನಪದ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜು ದುಮ್ಮೆನಹಳ್ಳಿಯ ಕನ್ನಡ ಉಪನ್ಯಾಸಕರಾದಂತಹ ಶ್ರೀಯುತ MU ಸೋಮಶೇಖರ್ ಸರ್ ಅವರು ಜಾನಪದ ಗೀತೆಯನ್ನ ಹೇಳುವ ಮೂಲಕ ಜಾನಪದ ಗೀತೆಯ ಹಿನ್ನೆಲೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಬನ್ನಿ.
3: ಜನಪದ ಸಾಹಿತ್ಯದಲ್ಲಿ ಇದನ್ನ ನೋಡಿ, ಬಾಯಿಂದ ಬಾಯಿಗೆ ಹರಡಿ ಬಂದಿರತಕ್ಕಂತಹ ಸಾಹಿತ್ಯವನ್ನ ಜನಪದ ಸಾಹಿತ್ಯ ಅಂತ ಕೂಡ ನಾವು ಭಾವಿಸ್ತೇವೆ. ಅಂದ್ರೆ ಇದು ನಿರಕ್ಷರ ಕುಕ್ಷಿಗಳು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಾಗ ಆಯಾಸ ಆಗದಿರಲೆಂದೋ ಅಥವಾ ಸಮಯ ಕಳೆಯಲು ಎಂದೋ ಪದವನ್ನು ಕಟ್ಟಿ ಹಾಡ್ತಾ ಹೋಗಿದ್ದಾರೆ. ಅದೇ ಬಾಯಿಯಿಂದ ಬಾಯಿಗೆ ಹರಡಿ ಬಂದು ನಿಂತಿರ್ತಕ್ಕಂಥ ಸಾಹಿತ್ಯ ಜನಪದ ಸಾಹಿತ್ಯ. ಅನೇಕ ಸಂದರ್ಭಗಳಲ್ಲಿ ತ್ರಿಪದಿ ರೂಪಗಳಲ್ಲಿ ಬಂದಿರತಕ್ಕಂಥದ್ದನ್ನ ನಾವು ಹೆಚ್ಚು ಕಾಣ್ತಾ ಹೋಗ್ತೇವೆ. ತುಂಬಾ ಈಗ ಮೂರು ಸಾಲಿನ ಪದ್ಯಗಳು ಅಂತ ಕೂಡ ನಾವು ಕರೀತೀವಿ. ಆ ತ್ರಿಪದಿಗಳು ಸಣ್ಣ ಒಂದು ಮೂರು ಸಾಲಿಂದ ಆದರೂ ಕೂಡ ಹಿರಿದಾಗಿರ್ತಕ್ಕಂಥ ಅರ್ಥವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಒಂದು ಈ ಸಾಹಿತ್ಯ ಜನಮಾನಸದಲ್ಲಿ ಇವತ್ತಿಗೂ ಕೂಡ ಅಚ್ಚಳಿಯದೆ ಉಳ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಮತ್ತೆ ಮುಂದಿನ ಪೀಳಿಗೆಯೂ ಕೂಡ, ಅಂದ್ರೆ ಇದು ಶತಮಾನದಿಂದ ಶತಮಾನದವರೆಗೂ ಹರಡಿಕೊಂಡಿರ್ತಕ್ಕಂಥ ಸಾಹಿತ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿ, ಒಂದು ತವರು ಮನೆಯ ಮೇಲಿನ ವ್ಯಾಮೋಹ ಇರ್ಬೋದು ಹೆಣ್ಣು ಮಗಳಿಗೆ, ಮತ್ತೆ ಅಲ್ಲಿ ತವರು ಮನೆಯಲ್ಲಿ ಆಗ್ತಕ್ಕಂತ ನೋವುಗಳು, ತನ್ನ ಅತ್ತಿಗೆ ಇರ್ಬೋದು, ನಾದಿನಿ ಇರ್ಬೋದು, ಮತ್ತೆ ಅತ್ತೆ ಸೊಸೆ ಸಂಬಂಧ, ಮತ್ತೆ ಅಣ್ಣ ತಂಗಿಯರ ಸಂಬಂಧಗಳು, ಈ ಒಂದು ಈ ಸಂಬಂಧಗಳ ಇದನ್ನ ಹೇಳ್ತಕ್ಕಂತ ತ್ರಿಪದಿಗಳು ಕೂಡ ಅನೇಕ ಬಂದಿದೆ. ಇಲ್ಲಿ ನಾನು ಈ ದಿನ ನಿಮ್ಮ ಜೊತೆ ಮನೆಯ ಹೆಣ್ಣು ಮಗಳು ಗಂಡನ ಮನೆಯಿಂದ ತವ್ರ ಮನೆಗೆ ಬಂದಿದ್ದಾಳೆ, ಬರ್ತಾ ಇದ್ದಾಳೆ, ಬಂದಿದ್ದಾಳೆ. ಆ ಸಂದರ್ಭದಲ್ಲಿ ಅಣ್ಣ ಹೆಂಡತಿಯ ಗುಲಾಮನಾಗಿದ್ದಾನೆ, ತನ್ನ ಜೊತೆ ಒಡ ಹುಟ್ಟಿದ ತಂಗಿಯನ್ನು ಕೂಡ ತುಂಬಾ ಪ್ರೀತಿಯಿಂದ ಕಂಡು ಮಾತಾಡ್ಸಕ್ ಆಗ್ತಾ ಇಲ್ಲ ಅವನು ಮಡದೆಯ ಬಾಯದಿಂದ. ಅಲ್ಲಿ ಯಾವ ಒಂದು ವಿಚಾರ ವಿನಿಮಯಗಳು ನಡೀತವೆ ಅನ್ನೋದನ್ನ ಕೆಲವು ತ್ರಿಪದಿಗಳ ಮೂಲಕ ನೋಡ್ತಾ ಹೋಗೋಣ.
4: ತಂಗಿ ಮನೆಗೆ ಬರ್ತಾ ಇರೋದು ದೂರದಿಂದಲೇ ನೋಡ್ತಾನೆ ಅಣ್ಣ ಹೊರಗಡೆ ಇದ್ದ. ತಂಗಿ ಬರ್ತಾ ಇರೋದು ಕಾಣುತ್ತೆ, ತನ್ನ ಹೆಂಡತಿಗೆ ಹೋಗಿ ಹೇಳ್ತಾನೆ.

ನೋಡಿ, ನಾನು ಮದುವೆಯಾಗಿ ಹೊಸದಾಗಿ ಬಂದಾಗ ನಿಮ್ಮ ತಂಗಿ ನನಗೇನು ಕಡಿಮೆ ಕಾಟ ಕೊಡ್ಲೇನ್ರಿ, ಅವಳು ಹಂಗೇನು ಅಲ್ಲೇ ಬಿದ್ದಿರ್ಲಿ ಆಚಲಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ತಂಗಿ ಮನೆ ಬಾಗ್ಲಿಗೆ ಬಂದ್ಬಿಡ್ತಾಳೆ. ಅಣ್ಣ ಆಗ್ಲಿ ಅತ್ತಿಗೆ ಆಗ್ಲಿ ಕರೆಯೋದಿಲ್ಲ. ಏನೋ ಅಣ್ಣ ಮೇಲ್ನೋಟಕ್ಕೆ ಈಗ ಬಂದ ಅಂತ ಅಂತಾನೆ ಅಷ್ಟೇನೆ, ಇನ್ನು ಯಾವುದೇ ಒಂದು ಯೋಗಕ್ಷೇಮ ಕೇಳೋದಿಲ್ಲ. ಕಣ್ಣಲ್ಲಿ ನೀರಾಗ್ತಾ ಮಗಳು, ತಾಯಿ ಹಿಂದಿದ್ರೆ ಹೀಗೆಲ್ಲ ಆಗ್ತಾ ಇತ್ತ? ಏನ್ ಮಾಡ್ತಿದ್ಲು ತಾಯಿ ಇದ್ರೆ?

ಅವಳು ನೋಡಿ ತನ್ನ ತಾಯಿಯನ್ನು ನೆನಪು ಮಾಡ್ಕೊಳ್ತಾಳೆ. ನಾನು ಬಿಸಿಲಿಂದ ಬಂದಾಗ ಅಯ್ಯೋ ನನ್ ಕಂದ ಬಿಸಿಲಲ್ಲಿ ಬಂದೇನಪ್ಪ ಬಾರಮ್ಮ ನಿನ್ ತಲೆ ನಾನು ತಂಪು ಮಾಡ್ತೀನಿ ಅಂತ ಅವಳೆಣ್ಣೆ ಹಾಕ್ತಾ ಇದ್ಲು. ಹಾಗೆ ನಾನು ಇಲ್ಲಿಂದ ನಾನು ಗಂಡನ ಮನೆಗೆ ಹೊರಟು ನಿಂತಾಗ ಇನ್ನಷ್ಟು ದೂರ ಮತ್ತಷ್ಟು ದೂರ ಅಂತ ತುಂಬಾ ದೂರ ನನ್ನ ಜೊತೆಲಿ ಬರ್ತಾ ಇದ್ಲು. ಆದ್ರೆ ಇಲ್ಲಿ ಅತ್ತಿಗೆ ನೋಡಿದ್ರೆ ನಾನು ಹೊರಡ್ತೀನಿ ಅಂತ ಅಂದ್ರೆ ಮನೆ ಒಳಗೆ ಅಂದ್ರೆ ಹಟ್ಟಿಯ ಕಲ್ ಮೇಲೆ ನಿಂತ್ಕೊಂಡು ಹೋಗ್ಬಾ ನೀನು ನಿಂದ ಹಂಗೇನು ಅಂತ ಹೇಳಿ ಟಾಟ ಮಾಡ್ತಾ ಇದ್ದಾಳೆ. ಇಷ್ಟೆಲ್ಲ ಆಗುತ್ತಲ್ಲ, ಆಗ ಆ ಹೆಣ್ಣು ಮಗಳು ಇಷ್ಟೆಲ್ಲ ಆದ್ರೂ ಕೂಡ ಅಣ್ಣಗೆ ಅರಸ್ತಾಳೆ ತನ್ನ ಅಣ್ಣನಿಗೆ. ಅದರಲ್ಲಿ ನೋವು ವ್ಯಂಗ್ಯ ಕೋಪನು ಕೂಡ ಇದೆ, ಮತ್ ಪ್ರೀತಿನೂ ಇದೆ ನೋಡಿ, ಎಷ್ಟೆಲ್ಲ ಮಿಳಿತಾ ಇದೆ. ಮಡದಿ ಗಂಜೋನೆ ಸುಖ ಬಾಳು ಅಂತ ಹೇಳಿ ಹೇಳ್ತಾಳೆ.

ಹೇಳಂತಂದ್ರೆ, ನನ್ನ ಅತ್ತಿಗೆ ಅಂದ್ರೆ ಅಣ್ಣನ ಹೆಂಡತಿ ಅತ್ತಿಗೆ ಬಸಿರಾಗ್ಲಿ ಹತ್ತೆಮ್ಮೆ ಕರೆಯಲಿ ಅಂದ್ರೆ ನಿನಗೆ ಮಕ್ಕಳು ಹುಟ್ಲಿ, ಹಾಗೇನೆ ಈ ಮನೆಯಲ್ಲಿ ಕರೆಯವು ಹೈನು ಹೆಚ್ಚಾಗ್ಲಿ, ಆ ಹಾಲು ತುಪ್ಪ ಮೊಸರನ್ನ ತಿನ್ಕೊಂಡು ತುಂಬಾ ದಷ್ಟಪುಷ್ಟವಾಗ್ಲಿ ಮಕ್ಕಳು ಬೆಳಲಿ, ನಿನ್ನ ಒಕ್ಕಲು ಹೆಚ್ಚಾಗ್ಲಿ ಕಣಪ್ಪ ಅಂತ ಹೇಳಿ ಹಾರೈಸಿವರು. ಸರಿ, ಇಲ್ಲಿ ಗಂಡನ ಮನೆಗೆ ಬರ್ತಾಳೆ, ಇಲ್ಲಿ ಅತ್ತೆಗೆ ಆಶ್ಚರ್ಯ, ಏನ್ ನನ್ನ ಸೊಸೆ ಹಂಗೋಗಿ ಬಂದ್ಬಿಟ್ಲಲ್ಲ, ಒಂದ್ ಎರಡು ದಿವಸ ಇದ್ ಬರ್ತಾಳೆ ಅಂತ ಮಾಡಿದ್ದೆ. ಅದಕ್ಕೆ ಅಲ್ಲಿ ಅವಳು ಏನ್ ನೋಡಿ, ತನ್ನ ತವ್ರ ಮನೆಯಲ್ಲಿ ನಡೆದ ಘಟನೆಗಳನ್ನೇ ಹೇಳಕ್ ಹೋಗಲ್ಲ. ಇದನ್ನೇ ಭಾರತೀಯ ನಾರಿಯರ ದೊಡ್ಡ ಗುಣ ಇದೆ, ಕಷ್ಟ ನೋವುಗಳನ್ನೆಲ್ಲ ತನ್ನಲ್ಲೇ ಮುಚ್ಚಿಟ್ಕೊಳ್ತಾಳೆ, ಸಂತಸಗಳನ್ನು ಮಾತ್ರ ಹಂಚಿಕೊಳ್ತಾಳೆ. ಅದೇ ನಮ್ಮ ಭಾರತೀಯ ನಾರಿ ಹೆಣ್ಣಿನ ಒಂದು ಮಹತ್ವವಾಗಿರ್ತಕ್ಕಂಥ ಗುಣ. ಅವಳು ಹೇಳ್ತಾಳೆ, ಹೋಗುತ್ತಾ

0: ಬಂದೆ ಅತ್ತೆಮ್ಮ ನೋಡಿ ಹೇಗೇಳ್ತಾಳೆ ಅಂತ. ಅತ್ತೆಮ್ಮ ಅಲ್ಲೆಲ್ಲ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ, ಹೋಗ್ತಾ ಹುಲಿ ಕಂಡೆ, ಬರ್ತಾ ಸಾರಂಗ ಕಂಡೆ, ಅಲ್ಲೆಲ್ಲ ತುಂಬಾ ದಾರಿಲಿ ಅಡ್ಡಲಾಗಿ ಹಾವುಗಳೆಲ್ಲ ಹರಿದಾಡ್ತಾ ಇರ್ತವೆ, ಹಾಗಾಗಿ ನಾನು ಬೇಗ ಬಂದ್ಬಿಟ್ಟೆ, ಬೇಗ ವಾಪಸ್ ಬಂದ್ಬಿಟ್ಟೆ. ನೋಡಿ ಇದು ನಮ್ಮ ಭಾರತೀಯ ನಾರಿಮಣಿಗಳ ದೊಡ್ಡ ಗುಣ. ನಮಸ್ಕಾರ.
1: ನಮ್ಮ ಜಾನಪದ ಸೊಗಳನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಸರ್. ಹಾಗೆ ಹಾಡುಗಳನ್ನ ಹೇಳುವ ಮೂಲಕ ಜನಪದ ಗೀತೆಯನ್ನ ಒಬ್ಬ ಹೆಣ್ಮಗಳು ತವರಿಗೆ ಹೋದಾಗ ಆದಂತಹ ನೋವು, ಹಾಗೆ ವಾಪಸ್ ಬರುವಾಗ ಕೂಡ ಆ ನೋವನ್ನ ಮರೆಯುವುದಕ್ಕೆ ಆಡುವಂತ ಹಾಡಿರ್ಬೋದು. ಅತ್ತೆಯ ಮನೆಯಲ್ಲಿ ತನ್ನ ತವರನ್ನ ದೂರದೆ ಅತ್ತೆ ಮನೆಯಲ್ಲಿ ತನ್ನ ತವರಿಗೆ ಹೋಗುವ ದಾರಿಯಲ್ಲಿ ಕಾಡು ಪ್ರಾಣಿಗಳಿರೋದ್ರಿಂದ ತವ್ರ ಮನೆಯಿಂದ ಗಂಡನ ಮನೆಗೆ ವಾಪಸ್ ಬಂದೆ, ಈ ರೀತಿಯ ಎಲ್ಲ ಸನ್ನಿವೇಶಕ್ಕೂ ಕೂಡ ನಮ್ಮ ಹಿರಿಯರು ಹಾಡನ್ನ ಹೇಳಿ ಹಾಡನ್ನ ಕಟ್ಟಿ ಹೇಳುವಂತ ರೂಢಿಯನ್ನ ಬೆಳೆಸ್ಕೊಂಡಿದ್ರು. ಇದನ್ನ ಸೋಮಶೇಖರ್ ಸರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು, ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ನಮ್ಮ ಜಾನಪದ ಕಲಾವಿದರು ಹಾಡಿರುವಂತಹ ಇನ್ನಷ್ಟು ಹಾಡುಗಳನ್ನ ಕೇಳೋಣ. ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶ್ರೀ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿರುವಂತಹ ಶ್ರೀಯುತ MU ಸೋಮಶೇಖರ್ ಸರ್ ಅವರು ಜಾನಪದ ಗೀತೆಯನ್ನ ಯಾವ್ಯಾವ ಸನ್ನಿವೇಶದಲ್ಲಿ ಯಾವ್ಯಾವ ಸಂದರ್ಭಕ್ಕೆ ತಕ್ಕಂತೆ ಹಾಡುಗಳನ್ನ ಹಾಡ್ತಿದ್ರು ನಮ್ಮ ಹಿರಿಯರು ಎಂಬುದನ್ನ ಹಾಡು ಹೇಳುವ ಮೂಲಕ ತಿಳಿಸಿಕೊಟ್ರು. ಈಗ ಶಿವಮೊಗ್ಗದವರೇ ಆದಂತಹ ಭಾರತಿ ಪ್ರಕಾಶ್ ಅವರಿದ್ದಾರೆ, ಅವರೊಂದು ಜಾನಪದ ಗೀತೆಯನ್ನು ಹಾಡಿದ್ದಾರೆ, ಕೇಳೋಣ. ಬನ್ನಿ.
4: ನಮಸ್ತೆ, ನನ್ನ ಹೆಸರು ಭಾರತಿ ಪ್ರಕಾಶ್ ಅಂತ. ಇವತ್ತೊಂದು ಜಾನಪದ ಗೀತೆಯನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯಗಲ ಮೋಡ ನಾಡಿ ಭೂಮಿ ತುಕದ ಗಾಳಿ ಬಿಸಿ, ಅಂಗೈಯಗಲ ಮೋಡ ನಾಡಿ ಭೂಮಿ ತುಕದ ಗಾಳಿ ಬಿಸಿ, ಗುಡುಗಿ ಗೂಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ, ಗುಡುಗಿ ಗೂಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಎರಿ ಮೇಗಳ ಬಲ್ಲಳ ರಾಯ ಕೆರೆಯ ಬಲ್ಗಡೆ ಬೆಸ್ತರ ಹುಡುಗ, ಎರಿ ಮೇಗಳ ಬಲ್ಲಳ ರಾಯ ಕೆರೆಯ ಮಲ್ಗಡೆ ಬೆಸ್ತರ ಹುಡುಗ, ಓಡಿ ಹೋಡಿ ಸುದ್ದಿಯ ಕೊಡಿರಯ್ಯೋ ನಾ ನಿಲ್ಲುವಳಲ್ಲ, ಓಡಿ ಹೋಡಿ ಸುದ್ದಿಯ ಕೊಡಿರಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, 6,000 ವಡ್ಡರ ಕರೆಸಿ 3,000 ಗುದ್ದಲಿ ತರಿಸಿ, 6,000 ವಡ್ಡರ ಕರೆಸಿ 3,000 ಗುದ್ದಲಿ ತರಿಸಿ, ಸೋಲು ಸೋಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾ ನಿಲ್ಲುವಳಲ್ಲ, ಸೋಲು ಸೋಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, 6,000 ಕುರಿಗಳ ತರಿಸಿ 3,000 ಕುಡುಗೋಲು ತರಿಸಿ, ಕಲ್ಲು ಕಲ್ಲಿಗೆ ರೈತ ಬಿಡಿಸಯ್ಯೋ ನಾ ನಿಲ್ಲುವಳಲ್ಲ. 6,000 ಕುರಿಗಳ ತರಿಸಿ 3,000 ಕುಡುಗೋಲು ತರಿಸಿ, ಕಲ್ಲು ಕಲ್ಲಿಗೆ ರೈತ ಬಿಡಿಸಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಒಂದು ಬಂಡಿ ವೀಳೆ ದಡ್ಗೆ ಒಂದು ಬಂಡಿ ಚಿಗಳಿ ತಮಟ, ಒಂದು ಬಂಡಿ ವೀಳೆ ದಡ್ಕೆ ಒಂದು ಬಂಡಿ ಚಿಗಳಿ ತಮಟ, ಮೂಲೆ ಮೂಲೆಗೆ ಗಂಗಮ್ ಮಾಡ್ಸಯ್ಯೋ ನಾ ನಿಲ್ಲುವಳಲ್ಲ, ಮೂಲೆ ಮೂಲೆಗೆ ಗಂಗಮ್ ಮಾಡ್ಸಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ನಮಸ್ತೆ.
3: ಜಾನಪದ ಗೀತೆಯನ್ನ ಹಾಡಿದಂತ ಭಾರತಿ ಪ್ರಕಾಶ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಭಜನೆಯ ಕಲಾವಿದರಾದಂತ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕುನಗಟ್ಟೆ ಊರಿನವರಾದಂತ ನಾಗರಾಜ್ ಅವರು ನಮ್ ಜೊತೆಗಿದ್ದಾರೆ. ಇವರು ಈಗ ಒಂದು ಜಾನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ.
5: ಕೋಳಿಯೇ ನಿನ್ನ ಕೋಳಿಯೇ ಹಿಂಗೆ ಅಳಮಡದ್ದು ಕಂಡು ತಾಳಾಲರದು ಮನ್ನ ಕೋಳಿಯೇ ನಿನ್ನ ಕೋಳಿಯೇ. ಅಚ್ಚ ಹಸಿರು ಕೆಂಪು ಎಚ್ಚರ ಕೋಳಿ ಎಚ್ಚುತ್ತ ಎಚ್ಚರ ಕೊಟ್ಟಂತ ಕೋಳಿ. ಅಚ್ಚ ಹಸಿರು ಕೆಂಪು ಎಚ್ಚದ ಕೋಳಿ ಎಚ್ಚುತ್ತ ಎಚ್ಚರ ಕೊಟ್ಟಂತ ಕೋಳಿ. ಹೆಚ್ಚಿನ ಬ್ರಹ್ಮನು ಮೇಚಿದ ಕೋಳಿ ಹೆಚ್ಚಿನ ಬ್ರಹ್ಮನು ಮೇಚಿದ ಕೋಳಿ ಉಚ್ಚೆದ್ದು ರುದ್ರನ ಕಟ್ಟಿದ ಕೋಳಿ. ಕೋಳಿಯೇ ನಿನ್ನ ಕೋಳಿಯೇ ಹಿಂಗೆ ಅಳಮಡದ್ದು ಕಂಡು ತಾಳಾಲರದು ಮನ ಕೋಳಿಯೇ ನಿನ್ನ ಕೋಳಿಯೇ. ಬಲ್ಲಿದ ಯಜ್ಞಕ್ಕೆ ಸಲ್ಲದ ಕೋಳಿ ಎಲ್ಲರೂ ಕುಯ್ಯಿಕೊಂಡು ತಿನ್ನುವ ಹಾಗೆ. ಬಲ್ಲಿದ ಯಜ್ಞಕ್ಕೆ ಸಲ್ಲದ ಕೋಳಿ ಎಲ್ಲರೂ ಕುಯ್ಯಿಕೊಂಡು ತಿನ್ನುವ ಹಾಗೆ. ಕಲ್ಲಿನೊಳಗೆ ಊಟ ಕೂಗುವ ಕಾಲಕ್ಕೆ ಕಲ್ಲಿನೊಳಗೆ ಊಟ ಕೂಗುವ ಕಾಲಕ್ಕೆ ಉಲ್ಲಾನ ಕೈಯಲ್ಲಿ ಮೃತವಾದ ಕೋಳಿ. ಕೋಳಿಯೇ ನಿನ್ನ ಕೋಳಿಯೇ ಕೋಳಿಯೇ ನಿನ್ನ ಕೋಳಿಯೇ ಹಿಂಗೆ ಅಳಮಡದು ಕಂಡು ತಾಳಾಲರದು ಮನ ಕೋಳಿಯೇ ನಿನ್ನ ಕೋಳಿಯೇ. ಚಿತ್ತೆ ಕೆದರಿ ಒಟ್ಟೆ ಅಕಂಬು ಕೋಳಿ ಒಪ್ಪುಳ್ಳ ಒಂಜನ ಹಡದಂತ ಕೋಳಿ. ಚಿತ್ತೆ ಕೆದರಿ ಒಟ್ಟೆ ಹರ್ಕಂಬು ಕೋಳಿ ಒಪ್ಪುಳ್ಳ ಒಂಜನ ಅಡದಂತ ಕೋಳಿ. ಚಪ್ಪನರು ದೇಶಕ್ಕೆ ಹೆಸುರದ ಶಿಶುನಾಳ ಚಪ್ಪನರು ದೇಶಕ್ಕೆ ಹೆಸುರದ ಶಿಶುನಾಳ ಮುಕ್ತಿನ ಒಡೆಯದ ಮೋಹದ ಕೋಳಿ. ಕೋಳಿಯೇ ನಿನ್ನ ಕೋಳಿಯೇ ಕೋಳಿಯೇ ನಿನ್ನ ಕೋಳಿಯೇ ಹಿಂಗೆ ಅಳಮಡದ್ದು ಕಂಡು ತಾಳಾಲರದು ಮನ ಕೋಳಿಯೇ ನಿನ್ನ ಕೋಳಿಯೇ ಕೋಳಿಯೇ.
3: ಜಾನಪದ ಗೀತೆಯನ್ನ ಹಾಡಿದಂತಹ ನಾಗರಾಜ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಇನ್ನಷ್ಟು ಜಾನಪದ ಗೀತೆಯನ್ನ ಕೇಳೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ಜಾನಪದ ಕಾರ್ಯಕ್ರಮದಲ್ಲಿ ಜಾನಪದ ಗೀತೆಗಳನ್ನ ಕೇಳ್ತಾ ಇದ್ವಿ. ಈಗ ನಮ್ಮ ಜೊತೆಗೆ ಸಾಗರ ತಾಲೂಕು ಕೋಮನಕುರಿ ಊರಿನವರೇ ಆದಂತಹ ಜಾನಪದ ಕಲಾವಿದರಾದ ಶ್ರೀಮತಿ ಸುಮತಿ ಹಾಲಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಇವರೊಂದು ಜಾನಪದ ಗೀತೆಯನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
7: ನನ್ನ ಹೆಸರು ಸುಮತಿ ಹಾಲಪ್ಪ, ಕೋಮನಕುರಿ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ.

ಶಿವನನ್ನ ಕುರಿತಾದಂತಹ ಒಂದು ಜಾನಪದ ಗೀತೆಯನ್ನ ಸುಮತಿ ಹಾಲಪ್ಪ ಅವರು ಹಾಡಿದ್ರು. ಅವರಿಗೆ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಈಗ ಹಾಸನದವರೇ ಆದಂತಹ ಶ್ರೀಮತಿ ರೂಪಾ ಅವರು ಒಂದು ಜಾನಪದ ಗೀತೆಯನ್ನ ಹೇಳಿದರೆ ಕೇಳೋಣ ಬನ್ನಿ.

0: ಹೇಳ್ತೀರಾ?
1: ಅಣ್ಣ ತಂಗಿಯನ್ನ ಕುರಿತಾದಂತಹ ಒಂದು ಜಾನಪದ ಗೀತೆಯನ್ನ ರೂಪ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ಇನ್ನಷ್ಟು ಜಾನಪದ ಕಲಾವಿದ್ರು ಹಾಡಿರುವಂತಹ ಜಾನಪದ ಗೀತೆಯನ್ನ ಕೇಳೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಇದುವರೆಗೆ ಜಾನಪದ ಕಲಾವಿದರು ಹಾಡಿರುವಂತಹ ಹಾಡುಗಳನ್ನ ಕೇಳ್ತಾ ಇದ್ರಿ. ಈಗ ಸಹ ಇನ್ನಷ್ಟು ಹಾಡುಗಳನ್ನ ಕೇಳೋಣ.
1: ಈಗ ನಮ್ಮ ಜೊತೆಗೆ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಶೋಭಾ ಗುರುಮೂರ್ತಿ ದುಭಾಷಿ ಅವರು ಒಂದು ಜಾನಪದ ಗೀತೆಯನ್ನು ಹೇಳ್ತಾರೆ, ಕೇಳೋಣ ಬನ್ನಿ.

ಕೋಲನಾದ ರಂಗನ ಮೇಲೆ ಹಾಲದು ಕುಳಿಯೋ ಗಲ್ಲು ಗಲ್ಲಿನ ತಾ ಗೆಜ್ಜೆ ಗಲ್ಲು ತಾ ದಿನಕ ಗೆಜ್ಜೆ ಗಲ್ಲು ತಾ ದಿನಕ ಬಲ್ಲಿದ ರಂಗನ ಒಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ ನಮ್ಮ ಬಲ್ಲಿದ ರಂಗನ ಒಲ್ಲಿ.

ಈಗ ಶೋಭಾ ಗುರುಮೂರ್ತಿ ದುಬಾಶಿಯವರು ಹಾಡಿರುವಂತಹ ಒಂದು ಜಾನಪದ ಗೀತೆಯನ್ನ ಕೇಳಿದ್ವಿ. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಮತ್ತೊಂದು ಜಾನಪದ ಗೀತೆಯನ್ನ ಕೇಳೋಣ. ವಿದ್ಯಾರ್ಥಿಗಳಾದ ಶಿವಮೊಗ್ಗದ ಧೃತಿ ಎಸ್ ಭಾರದ್ವಾಜ್ ಅವರು ಹಾಡಿರುವಂತಹ ಒಂದು ಜಾನಪದ ಗೀತೆಯನ್ನ ಕೇಳೋಣ.

ಧೃತಿ ಎಸ್ ಭಾರದ್ವಾಜ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ಇನ್ನಷ್ಟು ಜಾನಪದ ಗೀತೆಗಳನ್ನ ಕೇಳೋಣ. ಅಷ್ಟರಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಜಾನಪದ ಕಲಾವಿದರು ಹಾಡಿರುವಂತಹ ಜಾನಪದ ಗೀತೆಗಳನ್ನ ಕೇಳ್ತಾ ಇದ್ವಿ. ಈಗ ನಮ್ಮ ಜೊತೆಗೆ
3: ಸೋಬಾನೆ ಹಾಡಿನ ಕಲಾವಿದರಾದ ಟಿ ನರಸೀಪುರ ಊರಿನವರೇ ಆದ ಚಿಕ್ತಾಯಮ್ಮ ಅವರು ಒಂದು ಹಾಡನ್ನ ಹೇಳಿದರೆ ಕೇಳೋಣ ಬನ್ನಿ.

0: ಹೇಗೆಯ
1: ಧನ್ಯವಾದಗಳು ಅಮ್ಮ, ತುಂಬಾ ಚೆನ್ನಾಗಿ ಜನಪದ ಗೀತೆಯನ್ನ ಹಾಡಿದ್ದೀರಾ. ನಂತರದಲ್ಲಿ ಇನ್ನಷ್ಟು ಜನಪದ ಗೀತೆಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈಗ ಸ್ವರಾಗಿನಿ ಭಜನಾ ಮಂಡಳಿಯ ಸದಸ್ಯರು ಒಂದು ಭಜನೆಯ ಹಾಡನ್ನು ಹೇಳ್ತಾರೆ, ಕೇಳೋಣ.

0: ಸುರಾಗಿರಿ ಭಜನಾ ಮಂಡಳಿಯ ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಜಾನಪದ ಕಲಾವಿದರು ಹಾಡಿರುವಂತಹ ಜಾನಪದ ಗೀತೆಯನ್ನ ಕೇಳಿದ್ವಿ. ಎಲ್ಲ ಕಲಾವಿದರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಜಾನಪದ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ಪ್ರತಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
2: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
1: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ

0: ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070770755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಚಿನ್ನ ನಿನ್ನ ಮುದ್ದಾಡುವೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಜೋ ಜೋ ಲಾಲಿ ನಾ ಹಾಡುವೆ, ಇದು ಎಸ್ ಜಾನಕಿ ಹಾಗೂ ಬೇಬಿ ಅನಿತಾ ಚೌಧರಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತ ಒಂದು ಗೀತೆ, ಸಲೀಲ್ ಚೌಧರಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಜಯಂತಿ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ನಮ್ಮ ರೇಡಿಯೋ ಶಿವಮೊಗ್ಗ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಿನಗಾಗಿ ನಾನು ಎನ್ನುವಂತಹ ಒಂದು ಚಿತ್ರದ ಗೀತೆ ಬಂಗಾರದಿ ಕರವು. ಈ ಒಂದು ಗೀತೆ ಇದು ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಬರುವಂತಹ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಬಣ್ಣದ ಗೆಜ್ಜೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಸ್ವಾತಿ ಮುತ್ತಿನ ಮಳೆ ಹನಿಯೇ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಅಮಲ ಅವರ ಒಂದು ಜೋಡಿಯ ಚಿತ್ರ. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀವಿ. ನಮ್ಮ ರೇಡಿಯೋ ಶಿವಮೊಗ್ಗ ಹಾಗೆ ಮೊಬೈಲ್ ಆ್ಯಪ್ನಲ್ಲಿ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗವನ್ನು ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ತುತ್ತ ಮುತ್ತ ಎನ್ನುವಂತಹ ಒಂದು ಚಿತ್ರಗೀತೆ, ತುಸು ಮೆಲ್ಲ ಬೀಸು ಗಾಳಿಯು ಎನ್ನುವಂತ ಒಂದು ಗೀತೆಯನ್ನ ಕೆಎಸ್ ಚಿತ್ರ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1998 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ. ಇದು ರಮೇಶ್ ಅರವಿಂದ್ ಹಾಗೂ ಸುಜಾತ ಅವರ ಒಂದು ನಟನೆಯ ಈ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ನಮ್ಮ ರೇಡಿಯೋ ಶಿವಮೊಗ್ಗವನ್ನ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಬಾಂಧವರಿ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮಲ್ಲಿಗೆ ಹೂ ಎನ್ನುವಂತ ಒಂದು ಚಿತ್ರಗೀತೆ, ಮಲೆನಾಡ ಮಾಲೆ. ಇದು ರಮೇಶ್ ಹಾಗೂ ಸ್ವರ್ಣಲತಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತ ಒಂದು ಗೀತೆ. ಇದು ಶಶಿಕುಮಾರ್ ಹಾಗೂ ಪ್ರಿಯಾಂಕಾ ಅವರ ಒಂದು ನಟನೆ. ಇದು 1992 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
6: ಮಲೆನಾಡ ಮೇಲೆ ಮುಗಿಲಾ ಮಾಲೆ, ಮುಗಿಲಾಚೆ ನೋಡು ಕಿರಿಯಾ ಬಾಲೆ. ಅವತ್ತಿನ ಹಾಡಿದ ಹಾಡು ಇನ್ನೂ ನನ್ನ ಕಿವಿಲಿ ಹಾಗೆ ಗುಯ್ಗುಡ್ತಾ ಇದೆ. ಇನ್ನೊಂದ್ಸಲ ಕೇಳ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಒಂದೇ ಒಂದ್ಸಲ ಹಾಡ್ತೀಯಾ?

ಪ್ರೀತಿಯ ಶೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸುವಿಸುವ ಲಾಲಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಆ ದೇವರು ಕಟ್ಟಿದ. ಇದು ಕೆ ಎಸ್ ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1998 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ರಮೇಶ್ ಅರವಿಂದ್ ಹಾಗೂ ಶಿಲ್ಪಾ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ನಮ್ಮ ರೇಡಿಯೋ ಶಿವಮೊಗ್ಗವನ್ನ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಶ್ರೀಗಂಧ ಎನ್ನುವಂತಹ ಒಂದು ಚಿತ್ರದ ಗೀತೆ ಒಂದು ಅಪರೂಪದ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರಮೇಶ್ ಅರವಿಂದ್ ಅವರ ಒಂದು ನಟನೆಯ ಚಿತ್ರ. ಇದು 1996 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ನಮ್ಮ ರೇಡಿಯೋ ಶಿವಮೊಗ್ಗವನ್ನ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸ್ವಸ್ತಿಕ್ ಎನ್ನುವಂತ ಒಂದು ಚಿತ್ರದ ಗೀತೆ, ಈ ಒಂದು ಗೀತೆಯನ್ನು ಹಾಡಿದಂತ ಗಾಯಕರು ರಾಜೇಶ್ ಕೃಷ್ಣನ್, ಇದು ರಚನೆ ಉಪೇಂದ್ರ ಅವರಿಂದ, ವಿ ಮನೋಹರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಘವೇಂದ್ರ, ರಾಜ್ಕುಮಾರ್, ವಿಜಯಲಕ್ಷ್ಮಿ ಹಾಗೂ ಶ್ರೀ ದುರ್ಗಾ ಅವರ ಒಂದು ನಟನೆ. ಇದು 1998 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ, ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸ್ವಾತಿ ಮುತ್ತು ಚಿತ್ರದ ಒಂದು ಗೀತೆ ಸುವಿ ಸುವಿ ಎನ್ನುವಂತ ಒಂದು ಗೀತೆಯನ್ನ ರಾಜೇಶ್ ಕೃಷ್ಣನ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಎನ್ ನಾಗೇಂದ್ರ ಪ್ರಸಾದ್ ಅವರ ಒಂದು ರಚನೆ, ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಸುದೀಪ್ ಹಾಗೂ ಮೀನಾ ಅವರ ಒಂದು ಜೋಡಿಯ ಚಿತ್ರ. ಇದು 2003 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ನಮ್ಮ ರೇಡಿಯೋ ಶಿವಮೊಗ್ಗವನ್ನು.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ದೀಪ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕಂಡ ಕನಸು ನನಸಾಗಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅಶೋಕ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸುತ್ರ ಬಾಂಧವರಿ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸ್ವಾತಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಪರದೆ ಎತ್ತಿ ಪನ್ನೀರ ಚೆಲ್ಲಿ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಶ್ರೀರಂಗ ಅವರ ಒಂದು ರಚನೆ, ಎಂ ಎಂ ಕಿರವಾಣಿ ಅವರ ಒಂದು ಸಂಗೀತ ನಿರ್ದೇಶನ. ಇದು 1994ರಲ್ಲಿ ತೆರೆ ಕಂಡಿರುವಂತಹ ವರ್ಷ. ಇದು ಶಶಿಕುಮಾರ್ ಹಾಗೂ ಸುಧಾರಾಣಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಜೀವಕ್ಕೆ ಜೀವ ಎನ್ನುವಂತಹ ಒಂದು ಚಿತ್ರದ ಗೀತೆ, ತಾನಿ ತಂದಾನ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SP ಶೈಲಜಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಇದೆಯಾ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪ್ರೇಮ ಸಾಕ್ಷಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕಾಲವು ನಿಲ್ಲದು. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ NS ಲಕ್ಷ್ಮೀನಾರಾಯಣ ಭಟ್ರ ಒಂದು ರಚನೆ. ಇದು ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಸುಜಾತ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ನಮ್ಮ ರೇಡಿಯೋ ಶಿವಮೊಗ್ಗವನ್ನ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಮ್ಮ ಸಂಸಾರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೆಣ್ಣು ಎಂದರೆ ಹೀಗಿರಬೇಕು. ಇದು ಡಾಕ್ಟರ್ PB ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1971 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಆತ್ಮೀಯ ಶ್ರೋತೃ ಬಾಂಧವರೇ, ಮೊಬೈಲ್ ಆಪ್ ನಲ್ಲಿ ಕೂಡ ನಮ್ಮ ಒಂದು ರೇಡಿಯೋ ಶಿವಮೊಗ್ಗವನ್ನ ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

ಸೋತ್ರ ಬಾಂಧವರಿ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ರಾಜೇಶ್ವರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಿಂಗೂ ನಂಗೂ, ಇದು ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ನಮ್ಮ ರೇಡಿಯೋ ಶಿವಮೊಗ್ಗವನ್ನ. ಹಾಗೆ ಮೊಬೈಲ್ ಆಪ್ ನಲ್ಲೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗವನ್ನ ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ
6: ಕೇಳಿದ್ರು.
7: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
5: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
8: ನಿಮ್ಮ ಮನೆ ಮನದ ಕೈರುಚಿ.
9: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
10: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ದುರ್ವಾಸ ತಪೋಭಂಗ ಕನ್ನಡ ಯಕ್ಷಗಾನ ಪ್ರಸಂಗ. ಭಾಗವತರು ಶ್ರೀ ಕಡತೋಕ ಮಂಜುನಾಥ ಭಾಗವತ್, ಮದ್ದಳೆ ಶ್ರೀ ಪಿವಿ ಹಾಸ್ಯಗಾರ್, ಶೂರ ಪದ್ಮಾಸುರ ಶ್ರೀ ಎನ್ಎಸ್ ಭಟ್, ಶಚಿ ಮಧುಕರ ಹೆಗಡೆ.

0: Şura bakma kadarın yaşlarımı, meriydi Rami'de vikram alalı. Şura bakma kadarın yaşlarımı, meriydi Rami'de.
1: ಪ್ರಯತ್ನ ಪುರಸ್ಸರವಾಗಿ ಅದ್ಭುತವಾದದ್ದನ್ನು ಸಾಧಿಸಿದಾಗಲೂ ಹೆಮ್ಮೆ ಪಡೆದೇ ಇದ್ರೆ ಮನುಷ್ಯ ಬಾಳಿಗೆ ಅರ್ಥ ಏನು? ರಾಕ್ಷಸರೆಲ್ಲರೂ ಅಹಂಕಾರಿಗಳು ಎಂಬುದು ಕೇವಲ ನಮ್ಮನ್ನು ಆಗದವರು ಹೇಳಿಕೊಳ್ಳುವ ಮಾತು. ದೈವಾನುಗ್ರಹದಿಂದ ದೇವಲೋಕವನ್ನು ಸಂಪಾದಿಸಿದ ಇಂದ್ರನೇ ಅಹಂಕಾರದಿಂದ ಆಗಾಗ್ಗೆ ಮೆರೆಯಬಹುದಂತೆ. ಈ ವನದಿ ಮಧ್ಯದಲ್ಲಿ ದೇವಲೋಕಕ್ಕೂ ಮಿಗಿಲಾದಂತಹ ಈ ಪಟ್ಟಣವನ್ನು ಕಟ್ಟಿ ಅದ್ಭುತವಾದ ಸಂಭ್ರಮದಿಂದ ಮೆರೆಯುತ್ತಿರುವ ಈ ಶೂರ ಪದ್ಮಾಸುರ ತನ್ನ ಸಾಧನೆಗಾಗಿ ಹೆಮ್ಮೆ ಪಟ್ಟುಕೊಂಡಿರೋದೊಂದು ಅಪರಾಧ ಆದೀತೋ? ಹಾಗಿಲ್ಲ ಎಂದು ಭಾವಿಸುತ್ತಿರುವಾಗಲೇ ಇಲ್ಲಿರುವ ಒಂದೇ ಒಂದು ಕೊರತೆಯನ್ನು ಎತ್ತಿ ತೋರಿಸಿ ಭಾರತ ಮಹರ್ಷಿಗಳು ನಮಗೆ ಮಹದುಪಕಾರ ಮಾಡಿದ್ದಾರೆ. ಓ ಶೂರ ಪದ್ಮಾಸುರ, ದೇವಲೋಕದ ಇಂದ್ರನ ಸಂಭ್ರಮವನ್ನು ನಿನ್ನ ಸಂಭ್ರಮದ ಎದುರಿಗೆ ಬೀಸಾಕಬೇಕು. ಒಂದೇ ಒಂದು ಕೊರತೆ, ದೇವೇಂದ್ರನ ಪಕ್ಕದಲ್ಲಿ ಕುಳಿತುಕೊಳ್ಳುವ ಇಂದ್ರಾಣಿಯೊಬ್ಬಳು ನಿನ್ನ ಪಕ್ಕದಲ್ಲಿ ಕುಳಿತಿದ್ರೆ ಈ ಶೂರ ಪದ್ಮಾಸುರನ ವಿಭವವನ್ನ ಮೂರು ಲೋಕವೂ ಮೆಚ್ಚಿಕೊಳ್ಳಬೇಕಾಗಿತ್ತು. ಹೌದಾದದನ್ನ ಹೇಳಿದ್ರೆ ಯಾರೇ ಹೇಳಿ ಮೆಚ್ಚಿಕೊಳ್ಳಬೇಕು? ದೇವರ್ಷಿಗಳಂತವರೇ ದೇವಲೋಕದಿಂದ ಈ ಮಹೇಂದ್ರ ನಗರಿಗೆ ಅವತರಿಸಿ ಹೇಳಿರುವಾಗ ನಾನು ಅದನ್ನು ಒಪ್ಪಿಕೊಂಡಿದ್ದೇನೆ. ಅದೇನೋ ಅಸಾಧ್ಯವಾದದ್ದಲ್ಲ ಈ ಶೂರ ಪದ್ಮಾಸುರನ ವಿಭವಕ್ಕೆ, ಇವನ ಪರಾಕ್ರಮಕ್ಕೆ. ಹೀಗೆಂದು ನಂಬಿ ನಾನೇ ಸ್ವತಃ ದೇವಲೋಕಕ್ಕೆ ದಾಳಿ ಇಟ್ಟು ಶಕಿಯನ್ನ ತರಬೇಕೆನ್ನುವಾಗ ನನಗೆ ಯಾವುದರಲ್ಲೂ ಕಡಿಮೆ ಇಲ್ಲದ ನನ್ನ ಮಗ ಭಾನುಕೋಪ, ಅಪ್ಪ ಇಷ್ಟು ಸಣ್ಣ ಕೆಲಸಕ್ಕೆ ನೀವು ಹೋಗಬೇಕಾದ ಪರಿಶ್ರಮ ಏಕೆ? ಅದನ್ನ ತಾನು ಹೋಗಿ ಮಾಡಿ ತರ್ತೇನೆ ಅಂತ ಹೇಳಿದ್ದಾನಲ್ಲ. ಹುಟ್ಟಿದ್ರೆ ಇಂಥ ಮಕ್ಕಳು ಹುಟ್ಟಬೇಕು ಎಂಬ ಹೆಮ್ಮೆಯಿಂದಲೇ ಅವನನ್ನು ಆಶೀರ್ವದಿಸಿ ಕಳಿಸಿಕೊಟ್ಟಿದ್ದೇನೆ. ಬರುತ್ತಿರುವ ಲಕ್ಷಣಗಳು ಕಾಣಿಸ್ತಾ ಇವೆ, ಹೀಗೆ ಅದೊಂದು ಹಿಮುಳುಗ್ತಾ ಇದೆ. ಓಹೋ ಹೋ ಹೋ ಹೋ ಮಗು ಭಾನುಕೋಪ, ಬಾ ಬಾ ಬಾ, ಹೋದ ಕೆಲಸ ಏನಾಯ್ತು?
2: ನಿನ್ನ ಮಗನ ಭಾನುಕೋಪನು ವಿಜಯೋತ್ಸಾಹಿಯಾಗಿ ನಿನ್ನ ಪಾದಗಳಲ್ಲಿ ಮುಂದಿಸಿಕೊಂಡಿದ್ದೇನೆ.
1: ಆಹಾ ಮಗು ಹೇಳಿ,

0: அப்பா நின்னாஜ்ஞன்தே தேவலோகக்கு தாரியன் இட்டு தேவதைகள் சதைபடது
1: ஷாபாஷ்
0: அசுர குலவந்தா புடி புடி கைது தேவலோகத சர்வ சிறி சம்பத்தன்னா ಅಳೆದು ತಂದಿದ್ದೆ. ಮಾತ್ರವಲ್ಲ ಜೊತೆಯಲ್ಲಿ ಆ ದೇವೇಂದ್ರನ ಮಗನಾದಂತಹ ಜಯಂತ್ರನ್ನು ಸಹ ಸೆರೆ ಹಿಡಿದು ತಂದಿದ್ದೆ.
1: ಬಪ್ಪರೆ ಮಗರೆ,
0: ಆದ್ರೆ ಏನು ಮಾಡೋಣ? ಆ ದೇವೇಂದ್ರನು ಶಚಿಯೊಡನೆ ಯಾವುದ ರೂಪದಲ್ಲಿ ಅಡಗಿ ಓಡಿ ಹೋಗಿದ್ದಾನೆ.
1: ಅಯ್ಯೋ ಮಗನೇ, ಕೆಲಸ ಕೆಟ್ಟು ಹೋಯ್ತಲ್ಲ,
0: ಏನು ಮಾಡೋಣ?
1: ಏನು ಮಾಡ್ಲಿ?

0: ಹೇಳಲಿ, ಮಗನ ಅಮಿತ ಪರಾಕ್ರಮದಿಂದ ಸಾಧಿಸಿದ ಯಶಸ್ಸು ವ್ಯರ್ಥವಾಗಿ ಹೋಯಿತಲ್ಲ. ಶಚಿದೇವಿಯನ್ನು ಮಗ ಕರೆದುಕೊಂಡು ಬರ್ತಾನೆ ಎಂಬ ನಂಬಿಕೆಯಿಂದ ನಾನಿದ್ರೆ ಆ ಶಚಿ ಪುತ್ರನನ್ನು ತಂದೆ ಏನು ಪ್ರಯೋಗ? ಈ ಒಂದ ವೃಂದಾರಕ ವನಿತೆಯರನ್ನು ತಂದೆ ಏನು ಉಪಯೋಗ? ದೇವೇಂದ್ರ ಮೋಸ ಮಾಡಿ ಬಿಟ್ನಲ್ಲ, ಕೈಯಿಂದ ಸಾಗದೇ ಇರುವಾಗ ಇಂದ್ರಾಡಿಯ ಜೊತೆಯಲ್ಲಿ ಎಲ್ಲಿಯೋ ಹೋಗಿ ಅಡಗಿಕೊಂಡಿದ್ದಾನೆ. ಏನು ಮಾಡ್ಲಿ, ಕೈಗೆ ಸಿಕ್ಕಿದ್ರೆ ಆ ದೇವೇಂದ್ರನನ್ನ ಹಾಗೆ ಬಿಡ್ತಿದ್ನೆ. ಶಚಿಯನ್ನು ದರ ದರ ಎಳೆದುಕೊಂಡು ಬರ್ತಿದ್ನಲ್ಲ, ಏನು ಮಾಡೋಣ? ನಾನೇ ಸ್ವತಃ ಸೈನ್ಯ ಸಹಿತವಾಗಿ ಹೋಗಿ ದೇವಲೋಕಕ್ಕೆ ಮುತ್ತಿಗೆ ಇಕ್ಕಿದ್ರೆ ಸಿಕ್ಕಬಹುದೇ? ಈಗ ಯೋಚನೆ ಮಾಡ್ತಾ ಇರುವಾಗಲೇ ಇರುವಾಗಲೇ ತಂಗಿ ಅಜಮುಖಿ ಈ ಕಡೆಗೆ ಬರ್ತಾ ಇದ್ದಾಳ.
1: ಅಣ್ಣ
2: ನೀ ಯಾದಾಗ ಚಿಂತೆ

0: ಇದೋ ನಿನ್ನ ಚರಣಾರವಿಂದಗಳಲ್ಲಿ ಶಿರಾಷ್ಟಾಂಗ ಪ್ರಣಾಮಗಳು.
1: ಹೇಳು ಹೇಳು
0: ಅಣ್ಣ. ನಿನ್ನ ಮುಖವನ್ನ ಕಾಣುವಾಗ ಯಾವುದೋ ಒಂದು ರೀತಿಯ ಚಿಂತೆ ನಿನ್ನನ್ನು ಆವರಿಸಿದೆ ಎನ್ನುವುದಾಗಿ ಅರ್ಥವಾಗ್ತಾ ಇದೆ ಅಣ್ಣ. ನಿನ್ನ ಮನಸ್ಸಿಗೆ ಒದಗಿರುವಂತಹ ಚಿಂತೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ಭಾವಿಸಬೇಡ ಅಣ್ಣ. ಆ ಸ್ವರ್ಗಲೋಕದ ಅಧಿಪತಿ ಆಗಿರುವಂತಹ ಆ ದೇವೇಂದ್ರನ ಮಡದಿ ಶಚಿ ನಿನಗೆ ದೊರಕಲಿಲ್ಲ ಎನ್ನುವಂತಹ ವಿಚಾರದ ಕುರಿತು ನೀನು ಆಲೋಚನೆ ಮಾಡುತ್ತಿದ್ದೀಯಲ್ಲ.
1: ಏನು
0: ಇಷ್ಟು ಸಣ್ಣ ವಿಚಾರಕ್ಕೆ ನೀನು ಯಾಕೆ ಚಿಂತೆ ಮಾಡಬೇಕು ಅಣ್ಣ? ನಿನ್ನ ತಂಗಿ ಆಗಿರುವಂತಹ ಈ ಅಜಮುಖಿಗೆ ನೀನು ಅಪ್ಪಣೆಯನ್ನು ಕೊಟ್ಟಿದ್ದಾದ್ರೆ ಮೂರು ಲೋಕದಲ್ಲಿ ಎಲ್ಲಿಯೇ ಇರಲಿ ಅಥವಾ ಗುಡ್ಡಗಾಡುಗಳಲ್ಲಿ ಅಡಗಿರಲಿ, ಅವಳ ಎಲ್ಲೇ ಇದ್ದರೂ ಕೂಡ ಅವಳನ್ನ ಶೋಧನೆ ಮಾಡಿ ಅವಳನ್ನ ಧರೆ ಧರನೆ ಎಳೆದು ನಿನ್ನ ಚರಣಾರವಿಂದಗಳಲ್ಲಿ ಕೆಡಹುತ್ತೇನೆ. ಕೊಡು ನನಗೆ ಅಪ್ಪಣೆಯನ್ನು.
1: ಜಾಣೆ ತಂಗಿ ಜಾಣೆ ನೀನು, ಇಷ್ಟು ಸಣ್ಣ ವಿಚಾರ ನನಗೆ ಹೊರಡದೆ ಹೋಯ್ತಲ್ಲ. ಸೈನ್ಯ ಸಮೇತನಾಗಿ ಹೋದ ಭಾನುಕೋಪನಿಗೆ ಕಾಣಿಸಿಕೊಳ್ಳಬಾರದು ಅಂತ ಅಡಗಿದ ದೇವೇಂದ್ರ, ನಾನು ಸೈನ್ಯ ಸಮೇತನಾಗಿ ಹೋದ್ರೆ ಕಾಣಿಸಿಕೊಳ್ಳುವುದುಂಟ? ಇಲ್ಲಂಥವಳೆ ಇದಕ್ಕೆ ಯೋಗ್ಯ. ಕಾಮರೂಪಿಯಾಗಿರುವ ನೀನು ಬೇಕಾದ ರೂಪದಲ್ಲಿ ಪ್ರಪಂಚದ ಮೂಲೆ ಮೂಲೆಗಳನ್ನು ಹುಡುಕಿ ಆಕೆಯನ್ನು ತೆಗೆದುಕೊಂಡು ಬರಬಹುದು. ಆದ್ರೆ ಒಂದು ಮಾತು ತಂಗಿ,
0: ಏನಣ್ಣ?
1: ಹೋಗುತ್ತಿರುವುದು ನೀನು ಒಳ್ಳೆ ಕೆಲಸಕ್ಕಾಗಿ, ಅಣ್ಣನ ಹಿತವನ್ನು ಬಯಸಿ ಹೋಗ್ತಾ ಇದ್ದೀಯ. ನೋಡು ನಿನ್ನ ವಯಸ್ಸು ನೋಡಿಕೋ, ನಿನ್ನ ದೇಹ ನೋಡಿಕೋ, ತುಂಬಿದ ಪ್ರಾಯದ ಸಬ್ಬು ಯೌವನೆಯಾದ ನೀನು ಈಗೆಲ್ಲ ಪ್ರಪಂಚವನ್ನು ಸುತ್ತಾಡುತ್ತಿರುವಾಗ ನಿನ್ನ ಪ್ರಾಯದ ಪರಿಣಾಮ ಏನಾದರೂ ಅಲ್ಲಿ ಕಾಣಿಸಿಕೊಂಡು ಅಂದ್ರೆ ಸ್ಮರ ಬಾಧೆಗೆ ನೀನು ಸಿಲುಕಿದಿ ಅಂದ್ರೆ ತಂಗಿಯೇ ಅಣ್ಣನ ಕೆಲಸ ಹಾಳಾಗುವುದು ಮಾತ್ರ ಅಲ್ಲ, ನಮ್ಮ ಮನೆತನದ ಮರ್ಯಾದೆ ಹೋದಿತು. ಹಾಗಾಗದಂತೆ ನೀನು ನೋಡ್ಕೊಳ್ತೀಯ ಅಂತಾದ್ರೆ ತಂಗಿ ಈಗೋ ನನಗೆ ಅಪ್ಪಣೆ ಕೊಡ್ತಾ ಇದ್ದಾನೆ ಆ ಶಚಿ ದೇವಿ, ಎಲ್ಲಿದ್ರೂ ಹುಡುಕಿಕೊಂಡು ಬಂದು ಹೇಳು, ತರುವ ಕೆಲಸ ನಾನು ನೋಡ್ಕೊಳ್ತೇನೆ.
0: ಆಗಲಿ ಅಣ್ಣ.

ಶಿವನಿ, ಈ ಕೆಲಸ ಅಣ್ಣನಿಗೆ ಹೇಳಿದಷ್ಟು ಸುಲಭವಾಗಲಿಲ್ಲವಲ್ಲ. ಗಿರಿ ಕಂದನಗಳಲ್ಲೆನ್ನೆಲ್ಲವನ್ನ ಶೋಧಿಸಿ ಜಾಲಾಡಿ ಸಾಕಾಗಿ ಹೋಯಿತು. ಇನ್ನೂ ಆ ಶಚಿ ಎಲ್ಲಿದ್ದಾಳೆಂಬಂತಹ ಸುಳಿವಿಲ್ಲ. ಸ್ವಲ್ಪ ದಣಿವಾರಿಸಿಕೊಂಡು ಆಮೇಲೆ ಮುಂದುವರಿಯುತ್ತೇನೆ. ಓಹೋ, ಅದು ಅಲ್ಲಿ ಕಾಣುತ್ತಿರುವಂತಹ ಸರೋವರದ ತೀರದಲ್ಲಿ ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತೇನೆ, ನೋಡೋಣ.

0: ಪೂರೈಸಿಯಾಯಿತು. ಆಶ್ರಮದ ಅಕ್ಕಪಕ್ಕದ ಕಾಡಿನಲ್ಲಿ ತಿರುಗಾಡಿ ಬರುವುದು ನಮ್ಮ ನಿತ್ಯದ ಕ್ರಮ. ಕಾಲು ಹಾದಿಯನ್ನು ನಡೆಯುತ್ತಿರುವಾಗ, ಕಿವಿ ಪಕ್ಷಿಗಳ ಕೂಜನವನ್ನು ಕೇಳುತ್ತಿರುವಾಗ, ಮನಸ್ಸು ಮಾತ್ರ ಜಗತ್ತಿನ ಅಧಿಷ್ಠಾನವಾದ ಬ್ರಹ್ಮವನ್ನು ಚಿಂತಿಸುತ್ತಲೇ ಇರುತ್ತದೆ. ನಿತ್ಯ ವಿಧಿಗೆ ವ್ಯತ್ಯಯ ಬಾರದಂತೆ ಈ ದಿನವೂ ಕಾಡಿನಲ್ಲಿ ಅಲೆಯುತ್ತಿದ್ದೇನೆ, ಮುಂದಕ್ಕೆ ಹೋಗ್ತಾ ಇರ್ತೇನೆ.
1: ಓಹೋ, ಅದಾರಲ್ಲಿ ಬರುತ್ತಿರುವುದು

ಶರೀರಕ್ಕೆ ಆಗಿರುವಂತಹ ಆಯಾಸವನ್ನ ಪರಿಹರಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಈ ಪ್ರದೇಶಕ್ಕೆ ಬಂದ ಕ್ಷಣದಲ್ಲಿ ಇಲ್ಲಿಯ ಸುವಾಸಿತವಾಗಿ ಮಂದಾನಿಲಯದ ಸೋಂಕಿನಿಂದ ನನ್ನ ದಣಿವು ನಿವಾರಣೆಯಾಯಿತು. ಮೈ ಮನಗಳೆರಡೂ ಹಿಗ್ಗಿ ಕುಣಿಯುತ್ತಾ ಇದೆ. ಈ ಹೊತ್ತಿನಲ್ಲಿ ನನಗೊಪ್ಪುವಂತಹ ಸರಿದೊರೆಯಾಗಿ ಯಾರಾದರೂ ಇದ್ದರೆ ಅಪ್ಪಿ ಮುದ್ದಾಡುತ್ತಿದ್ದೇನಲ್ಲ ಎಂತಹ ಯೋಚಿಸುವಷ್ಟರಲ್ಲಿ ಓಹೋ ಅದಾರು ಅಲ್ಲಿ ಬರುತ್ತಾ ಇರುವವರು ಯಾರೋ ಗಡ್ಡ ಬಿಟ್ಟಿರುವಂತಹ ಚೇತಸ್ವಿಗಳೊಬ್ಬರು ಈ ಕಡೆಗೆ ಬರ್ತಾ ಇದ್ದಾರೆ. ಆಹಾ, ಆ ಮನ್ಮಥನಿಗಾದರೂ ಎಷ್ಟು ಕರುಣೆ ನನ್ನ ಮೇಲೆ. ಇವನನ್ನು ಮೋಹಿಸದೆ ಬಿಟ್ಟೇನೆ. ಛೇ, ಈ ರೂಪದಲ್ಲಿ ನಾನು ಅವನನ್ನ ಮೋಹಿಸುವುದಕ್ಕೆ ಸಾಧ್ಯವೇ? ಅದಕ್ಕಾಗಿ ಹಾಗಾಗಬಾರದು, ಈ ರೂಪವನ್ನ ಮರೆಪಡಿಸಿಕೊಳ್ಳಬೇಕು.

ಹಾಗೆ ಯಾರಿಗಾದ್ರೂ ಈಗ ನನ್ನ ಪರಿಚಯ ಸಿಕ್ಕೀತಿ, ಸಾಧ್ಯವೇ ಇಲ್ಲ ಆ ಅಜಮುಖಿಯಲ್ಲಿ ಈ ಅಜಮುಖಿಯಲ್ಲಿ. ಹಾಗಿದ್ರೆ ನನ್ನ ಕಾರ್ಯ ಸಾಧನೆ ಆಗಬೇಕಿದ್ರಿ, ನನ್ನಷ್ಟಕ್ಕೆ ನಾನು ರೂಪವನ್ನ ಬದಲಾಯಿಸಿಕೊಂಡು ಇಲ್ಲಿ ನಿಂತರೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಅದು ಅಲ್ಲಿ ಬರ್ತಾ ಇದ್ದಾರಲ್ಲ ಆ ವ್ಯಕ್ತಿಗಳು, ಅವರ ಗಮನ ನನ್ನ ಕಡೆಗಾಗುವಂತೆ ನನ್ನ ಕಾಲಿನ ಕಿರುಗೆಜ್ಜೆಯಿಂದ ಅವರ ಮನಸ್ಸನ್ನಾಯುತ್ತ ಆಕರ್ಷಿಸಿಕೊಳ್ತೀನಿ ನೋಡೋಣ.

0: ಅಲ್ಲ ಅಲ್ಲ, ಪರಮ ಯೋಗೀಂದ್ರ. ಅತ್ರಿ ಭೃಗು ದೂರ್ವಾಸ ವಿಶ್ವಾಮಿತ್ರರನೇ ಸಾಮಾನ್ಯರೇ, ಸರ್ವತ್ರ ಪೂಜ್ಯರು, ಪವನ ಜಲ ಪರಣಾಶನರು, ಭೋಗಕ್ಕೆ ಬಾಗದೆ ಯೋಗಕ್ಕೆ ತಲೆಬಾಗಿದವರು. ನನಗೆ ಇವಳನ್ನು ಕಾಣುವಾಗ ಮೈಯಲ್ಲಿ ಏನೆಲ್ಲ ಆಯಿತು, ಏನಾಯಿತೆಂದು ನನ್ನಲ್ಲೇ ಹೇಳಿಕೊಳ್ಳಲಿಕ್ಕೂ ಲಜ್ಜೆಯಾಗುತ್ತಿದೆ. ಹೆಣ್ಣನ್ನು ಕಣ್ಣೆತ್ತಿ ನೋಡದ ನನಗೆ ಹೀಗೆಲ್ಲ ಆದ ಮೇಲೆ ಉಪ್ಪು ಹುಳಿಯುಂಡು ಈ ಜೀವನದಲ್ಲಿ ಸಂಸಾರ ಮಾಡುತ್ತಿರುವಂತಹ ಜನಗಳ ಅವಸ್ಥೆ ಏನಾದೀತು? ಅದರಲ್ಲೂ ಹರೆಯದವರು ಇವಳ ಕಡೆಗೆ ದೃಷ್ಟಿಯಿಟ್ಟು ನೋಡಿದರೆ, ಆಹಾ, ಆ ಕುಜಗಳನ್ನು ಅಲ್ಲ ಅಲ್ಲ, ಕಡೆದಿಟ್ಟ ಬಗುರಿಯನ್ನು ನೋಡಿದರೆ, ಆ ನಳಿತೋಳ್ಗಳನ್ನು, ಚಂದ್ರಮುಖವನ್ನು, ಬಡ ನಡುವನ್ನು ನೋಡಿದರೆ ಹಸಿದರೂ ಊಟದ ನೆನಪಾಗದು, ಬಾಯಾರಿದರೂ ತೃಷೆಯ ಮರೆತು, ತೆರೆದ ಕಣ್ಣುಗಳಿಂದ ನೋಡಿಯಾರು, ಮತ್ತೆ ಏನೇನೋ ಮಾಡಿಯಾರು, ಮನಸ್ಸೇ ತಾಳು, ತಳಮಡಿಸಬೇಡ, ಉಮ್ಮಳಬೇಕೆ, ಮಾತಾಡಬೇಕೆ, ಮಾತಾಡೋಣವಂತೆ. ಇಂದ್ರಿಯಗಳಿಗೆ ಚಾಪಲ್ಯ ಚಾಂಚಲ್ಯ ಉಂಟಾದಾಗ ಮಾಡಿದ ತಪಸ್ಸು ಅನುಷ್ಠಾನ ವ್ಯರ್ಥ, ಬಾಯಾರಿದಾಗ ಬಾಯಾರಿಕೆ ಕಳೆದು, ಹಸಿದಾಗ ಉಂಡು ಧ್ಯಾನಿಸಿದರೆ ಸರಿ. ಅರಬರೇ ಮನಸ್ಸಿನಿಂದ ಧ್ಯಾನ ಸಲ್ಲದು, ಉಂಡು ಉಪವಾಸಿಯಾಗಿ ಬಳಸಿ ಬ್ರಹ್ಮಚಾರಿಯಾಗಿರುವವನು ನಾನು. ನನ್ನ ಜೀವನದ ಮೋಡಿ ಇದು. ಕಣ್ಣು ನನ್ನದು, ಕಿವಿ ನನ್ನದು, ನಾಲಗೆ ನನ್ನದು. ಹೀಗಿರುವಾಗ ದೇವರು ಇವನ್ನೆಲ್ಲ ಕೊಟ್ಟಿದ್ದೇಕೆ? ನಾಲಗೆ ಮಾತಾಡುವುದಕ್ಕೆ, ಕಿವಿ ಕೇಳುವುದಕ್ಕೆ, ಅಲ್ಲವೇ ಸಂಯಮಿಯಾದ ನನಗೆ ಮಾತಾಡುವುದೆಂದರೆ ಏನು ನಷ್ಟ? ಕೇಳ್ತೇನೆ, ಖಂಡಿತ ಕೇಳ್ತೇನೆ. ಓ ರನ್ನೇ, ಓ ಸುಗುಣೆ.
1: ಸ್ವಾಮಿ,

0: palha de gá, pita na água no grudo cada filho de gá. Palha de gá, pita na água no grudo cada filho de gá. Guaraná não liga, matica no lado, vagalola, que ela fala no adulto, já não jogando, cada na minha orelha liga. Canesa por nessa mão.
1: ಪನ್ನಗವೇಣಿ
2: ಸ್ವಾಮಿ,
1: ಹೀಗೆ ಕರೆದರೆ ಬೇಸರವಿಲ್ಲವಷ್ಟೇ?
2: ಖಂಡಿತವಾಗಿಯೂ ಇಲ್ಲ.
1: ನೀನು ಗುಣದಲ್ಲಿ ಸುಗುಣೆ, ರೂಪದಲ್ಲಿ ಮೋಹನ್ನೆ. ಓರನ್ನೇ
2: ಸ್ವಾಮಿ,
1: ವಿಟರ ಎದೆಯ ಕವಾಟವನ್ನು ಬಿಚ್ಚುವ, ಸ್ಮರಶರ ಹತಿಯಿಂದ ಚುಚ್ಚುವ ರೂಪವ ನಿನ್ನದು. ಇದು ಸತ್ಯ. ಸತ್ಯ ಹೇಳಿದೆ ನನಗೆ, ನೀನು ಒಂದು ಸತ್ಯವನ್ನು ಹೇಳಬೇಕು.
2: ಯಾವುದು ಸ್ವಾಮಿ?
1: ನಿನಗೆ ಮದುವೆ ಆಗಿದೆಯೇ? ಆದರೆ ನನಗೆ ಆದೀತು, ಆಗದಿದ್ದರೂ ಆದೀತು. ಹೇಗಿದ್ದರೂ ನಾನು ಯಾರು ಎಂಬುದು ನಿನಗೆ ತಿಳಿದಿದೆಯಲ್ಲ. ತಂದೆ ತಾಯಿಗಳಿರುವರೆ, ಇದ್ದರೂ ಆದೀತು, ಇಲ್ಲದಿದ್ದರೂ ಸರಿ ಹೋದೀತು. ನಿನ್ನ ತಂದೆ ಯಾರು, ಗಂಡನಾರು? ಹಗಲಿನಲ್ಲಿ ಎಡಬಲ ನೋಡುತ್ತಾ ಕಾಡಿನಲ್ಲಿ ಹೊರಟಿದ್ದೆಲ್ಲಿಗೆ? ಹಾಗೆ ಹೀಗೆ ನೋಡಿದರೆ

0: ನಾನೇನ್ ಅರ್ಥ ಮಾಡಿಕೊಳ್ಳಬೇಕು?
1: ಯಾಕೆ ಸ್ವಾಮಿ
0: ಹಾಗೆ ನೋಡಿದಾಗ ನೋಡಲು ಮೃಗನ ಏನೇ ಕಾನನಕ್ಕೆ ಬಂದು ನೀನು ಜಿಂಕೆಯ ನೋಟವನ್ನು ಕದ್ದೆಯೋ? ಅಥವಾ ನಿನ್ನಿಂದಲೇ ಆ ಜಿಂಕೆ ಈ ನೋಟದ ಥಳಕು ಪಳಕನ್ನು ಕಲಿತುಕೊಂಡಿತು? ನಿನ್ನ ದೃಷ್ಟಿಯಲ್ಲಿ ಅದೇಕೋ ಹಸಿವೆ ಪ್ರಕಟವಾಗುತ್ತಿದೆ, ಹೊಟ್ಟೆಯ ಹಸಿವೆಯಲ್ಲ
1: ಮತ್ತೆ
0: ಮನದ ಹಸಿವೆ. ಯಾರಾದರೂ ಇಲ್ಲಿಗೆ ಬಂದರೆ ಬಾ ಎಂದರೆ, ಅಥವಾ ಯಾರಿಗಾದರೂ ನೀನು ಈ ವೇಳೆಗೆ ಇಲ್ಲಿಗೆ ಬಾ ಎಂದು ಆಮಂತ್ರಿಸಿರುವೆಯ? ಯಾರ ಸ್ಮರತಾಪ ಕಳೆಯಲು ಶ್ರೀಗಂಧದ ಹೊನಲಾಗಿ ಹರಿದು ಬಂದಿರುವೆ? ಹೌದು, ಲೋಕದಲ್ಲಿ ಪಂಚಬಾಣನ ಶರದ ಉರುಬೆಗೆ ಸಿಕ್ಕು ಚಡಪಡಿಸುವವರಿಗೆ ಶರೀರ ದಾನ ಮಾಡಿ ಉಪಕಾರ ಮಾಡುವ ಹೆಣ್ಣುಗಳು ಬರುತ್ತಾರೆ ಇರುತ್ತಾರೆ. ನೀನಾರು? ನೋಡು, ನಾನಾಗಿ ಮೇಲ್ವಾಯುವವನಲ್ಲ. ಬಂದರೆ ಅನುಗ್ರಹಿಸುವ ಶಕ್ತಿ ಇಲ್ಲ ಎಂದು ಭಾವಿಸಬಾರದು. ಕಾಡಿನಲ್ಲಿರುವ ನಾನು ಕಾಡುವ ಸ್ವಭಾವದವನಲ್ಲ, ಕೂಡಿದ ಮೇಲೆ ಕಾಡುವವನಲ್ಲ. ಅಲ್ಲ, ನೀ ಯಾರು, ನಿನ್ನ ಪರಿಚಯ ಹೇಳ್ತೀಯಾ?
1: ಹೇಳಲೇ ಆಗಿದ್ರೆ

0: ಸುಂದರವಾಗಿ ನಿಮ್ಮನ್ನು ಕಂಡ ಕ್ಷಣದಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು ಎನ್ನುವುದಾಗಿ ನಾನು ಭಾವಿಸಿಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ ತಾನೆ. ನಿಮ್ಮ ಅನುರಾಗದ ಮಾತುಗಳನ್ನ ಕೇಳುವಾಗ ಮೈ ಪುಳಕಗೊಳ್ಳುತ್ತದೆ, ಮನ ಮಿಡಿಯುತ್ತದೆ. ಆಚಾರ್ಯರೇ, ಮಾತಿನಲ್ಲಿ ಹೊತ್ತು ಕಳೆಯದೆ ನಿಮ್ಮನ್ನ ರಮಿಸಬೇಕೆನ್ನುವಂಥ ಆಸೆ ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಹೆಚ್ಚಾಗ್ತಾ ಇದೆ. ಆಚಾರ್ಯರೇ, ಯಾವುದೇ ಮಾತಾಡುವುದಿದ್ರು ನಾವು ಹೀಗೆ ನಿಂತುಕೊಂಡು ಮಾತಾಡಿದರೆ ಏನು ಪ್ರಯೋಜನವಾಗುವುದಿಲ್ಲ. ಇದೋ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬಂಡೆಗಲ್ಲು, ಇಲ್ಲಿ ಬನ್ನಿ, ಹೀಗೆ ಬನ್ನಿ, ಮಾತಾಡೋಣ, ಎಷ್ಟು ಹೊತ್ತು ಬೇಕಾದ್ರೂ ಕಳೆಯೋಣ, ಬನ್ನಿ.
1: ಆಗಲಿ, ಸಂತೋಷ ಸಂತೋಷ.
2: ಲಾಲಿಸಲ್ಲ.

0: ಆಚಾರ್ಯರೇ, ನಿಮ್ಮಲ್ಲಿ ಮನಸ್ತುಂಬಿ ಮಾತಾಡಬೇಕೆನ್ನುವಂತಹ ಆಸೆಯಿಂದ ನಾನು ಕಾತುರಳಾಗಿಯೇ ಇದ್ದೆ. ನಾನಾಗಿ ಮಾತಾಡಿಸಿದರೆ ಎಲ್ಲಿಯಾದರೂ ನಿಮಗೆ ಬೇಸರವಾದೀತೆ ಎನ್ನುವಂತಹ ಶಂಕೆಯಿಂದ ಸುಮ್ಮನಿದ್ದೆ. ಸ್ವಾಮಿ, ನನ್ನ ವಿಚಾರವನ್ನ ಕೇಳಬೇಕೆನ್ನುವಂತಹ ಲವಲವಿಕೆ ನಿಮಗಲ್ಲವೇ? ಓ ನನ್ನ ಸ್ವಾಮಿಯೇ, ನಿಮ್ಮೊಡನೆ ನಾನು ಏನನ್ನೂ ಅಡಗಿಸಿ ಇಡಲಾರಿ. ಸ್ವಾಮಿ, ನಿಮ್ಮಂತೆ ನಾನು ಒಂದು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವಳು. ಕುಲೀನ ಪರಿಸ್ಥಿತಿಗೆ ಒಳಪಟ್ಟು ನನ್ನ ಇಣಿಯನನ್ನು ನಾನೇ ಅರಸಿಕೊಳ್ಳುವಂತಾಯ್ತು. ಕಾರಣ, ವಯಸ್ಸಿಗೆ ಬಂದ ಪ್ರೌಢವಿಯಾದಂತಹ ನಾನು ನನಗಪ್ಪುವಂತಹವರ ಎಲ್ಲಿದ್ದಾನೆ, ಎಂಥ ಎಲ್ಲ ದಿಕ್ಕಿನಲ್ಲಿ ಅಡ್ಡಾಡಿ ಇಲ್ಲಿಗೆ ಬಂದವಳು. ಸ್ವಾಮಿ, ಏನು ಮಾಡೋಣ? ಇಲ್ಲಿಯವರಿಗೆ ನನ್ನ ಮನಸ್ಸಿಗೆ ಒಪ್ಪಿಗೆಯಾಗಬಹುದಾದಂಥ, ನನ್ನನ್ನು ರಮಿಸಿ ಸಂತೈಸಬಲ್ಲಂಥ ಪ್ರೀತಿಯವರು ಪ್ರಣಯ್ ಈವರೆಗೆ ಯಾರನ್ನೂ ಕಾಣಲಿಲ್ಲ. ಏನು ಮಾಡೋಣ ಹೇಳಿ ಸ್ವಾಮಿ.
1: ಪ್ರೇಮ ವಿವಾಹ ಎನ್ನುವಂತಹದ್ದು ಬಹು ಸುಲಭದ ಮಾರ್ಗ ಅಂತ ಕೇಳಿದ್ದೇನೆ. ನೀನು ಈ ನೀನೇ ನಿನ್ನ ಪತಿಯನ್ನು ಹುಡುಕೊಳ್ಳುವುದಕ್ಕೆ ಹೊರಟರೂ ಸಹ ನಿನಗೆ ಯೋಗ್ಯರಾದರೂ ಸಿಗಲಿಲ್ಲ. ಈ ಮತಿ ಯಾವ ಕಡೆ ಹೊರಟಿದ್ದು?
0: ಸ್ವಾಮಿ, ಸಿಕ್ಕಲಿಕ್ಕೆಲ್ಲ ಸಿಕ್ಕಿದ್ರು, ಆದ್ರೆ ನನಗೊಪ್ಪುವಂತವರು ಸಿಕ್ಕಲಿಲ್ಲ. ನನ್ನ ಮಾತನ್ನು ಅನ್ಯಥಾ ಭಾವಿಸಬೇಡಿ. ಸಾಧಾರಣವಾಗಿ ನಾನು ಅರಸದ ಜಾಗವೇ ಸಿಗಲಾರದು. ಯಾರನ್ನ ನೋಡಿದರು ಒಂದಿದ್ದರೆ ಒಂದಿಲ್ಲ, ಗುಣ ಇದ್ದರೆ ರೂಪವಿಲ್ಲ, ರೂಪ ಇದ್ದರೆ ಗುಣವಿಲ್ಲ. ಅಂತೂ ಈಗ ನಿಮ್ಮನ್ನು ನೋಡಿದ ಮೇಲೆ ಸ್ವಲ್ಪ ಸಮಾಧಾನವಾಯಿತು. ಸ್ವಾಮಿ, ಬಹುಕಾಲ ತಪಸ್ಸನ್ನು ಮಾಡಿ ದೇಹವನ್ನ ದಂಡಿಸಿದವರು ತಾವು, ನಿಮಗೆ ವಿಶ್ರಾಂತಿಯೂ ಬೇಕು ತಾನೆ. ಆದ್ದರಿಂದ ನನ್ನ ಗಂಡನಾಗಲಿಕ್ಕೆ ನೀವೇ ಯೋಗ್ಯರೆನ್ನುವಂತಹ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಕಾಮನರಗಿಣಿಯಂತಿರುವ ನನ್ನನ್ನ ರಮಿಸಲು ಶಕ್ತರು ನೀವು. ಒಲ್ಲೆ ಎನ್ನಬೇಡಿ, ಇದು ನನ್ನ ಬೆಳೆದು ನಿಂತಿರುವಂತಹ ಸ್ತನ ದ್ವಯಗಳನ್ನ ನೋಡಿ. ಕೇವಲ ನೋಡಿ ಸಂತೃಪ್ತಿ ಪಡುವುದಲ್ಲ, ಇವುಗಳನ್ನ ಮರ್ದಿಸಿ ಸಂತೈಸಿ ನನಗೂ ಸುಖ ಉಣಿಸಿ ತಾವೂ ಸುಖ ಪಡಬೇಕು. ಹೆಚ್ಚೇಕೆ ನನ್ನ ಗಂಡನಾಗಿ ನನ್ನನ್ನು ಕರೆದೊಯ್ಯಬೇಕು? ಎಂತ ಸೆರೆಗುಡ್ಡಿ ಬಿಡ್ತೀನಿ. ಓ ನನ್ನ ಪ್ರಿಯನೇ, ಓ ನನ್ನ ಸ್ವಾಮಿಯೇ, ನನ್ನನ್ನು ಉದ್ಧರಿಸಬೇಕು.
2: ಜನರಸ ಮುನಿವರನ ಕರ್ಣದೊಳಿಯೇ ವಜನ

ಭಯ ಗಯನ ರುಗಬಾರದು ಮೊದಲು ಹರಿಣ ನೇತ್ರ ಎಳೆಮ್ಮ ಭಯ ಗಯನ ರುಗಬಾರದು ಮೊದಲನುದ ನಿಜ ಮರೆಗೊಳಿಸಿದ ಹೇಳಿದನು ಸದ್ಯ.

0: ಇವಳನ್ನ ನೋಡಿದರೆ ವಿರಹದ ಕೊನೆ ಅವಸ್ಥೆಯಲ್ಲಿ ಇದ್ದಂತೆ ತೋರ್ತಾ ಇದೆ. ಆದರೆ ನಮಗೆಲ್ಲ ಹೀಗೆ ಪ್ರಕಟಿಸಲು ಸಾಧ್ಯವಿಲ್ಲ. ಈ ಜಟೆ, ಈ ಕೌಪೀರ, ಈ ಜಪಮಾಲೆ ಇದು ಸರಿಯಲ್ಲ ಎಂದು ಎಚ್ಚರಿಸುತ್ತೇನೆ. ನಾನಾಗಿ ಏಕೆ ಹೇಳುವುದು? ಅವಳೇ ನನ್ನ ಬಿಡುವ ಹಾಗಿಲ್ಲ. ಇರಲಿ, ಕೋಕಿಲ ಗಾನೆ, ಮದಗಜ ಯಾನೆ, ಸುಂದರಿ ಅಂತೂ ನಾನು ನಿರಾಕರಿಸಿದರೆ ನಿನಗೆ ನಿರಾಸೆ ಆಯಾಸ ಎಲ್ಲ ಒಟ್ಟಿಗೆ ಆಗುತ್ತಿದೆಯಲ್ಲವೇ? ಆದರೆ ನಾನು ಮಾತ್ರ ನಿನ್ನ ಹೇಳಿಕೆಯನ್ನ ಸ್ವೀಕರಿಸಲಾರೆ. ನಾನು ಯಾರು ನಿನಗೆ ಗೊತ್ತಿಲ್ಲವೇ?
1: ಯಾರು ಸ್ವಾಮಿ?
2: ನಿತ್ಯೋಪವಾಸಿ.

0: ಕಾಮ ಮೋಹಗಳ ಪಾಶಕ್ಕೆ ಸಿಲುಕದೆ ಇಂದ್ರಿಯಗಳನ್ನು ನಿಗ್ರಹಿಸಿದ ಯೋಗೀಂದ್ರ ನಾನು ಇಡಾ ಪಿಂಗಲ ನಾಡಿಗಳಲ್ಲಿ ಹರಿಯುತ್ತಿರುವಂತಹ ಪ್ರಾಣವಾಯುವನ್ನು ಬಂಧಿಸಿ ಸುಷುಮ್ನ ನಾಡಿಯಲ್ಲಿ ಹರಿಯಿಸಿ ಕೇವಲ ಪರಬ್ರಹ್ಮನನ್ನೇ ಚಿಂತಿಸುವಂತಹ ತಪಸ್ವಿ ನಾನು.
1: ಓಹೋ,
0: ನಾನೆಂತು ಹೆಣ್ಣಿನ ಮೇಲೆ ಕಣ್ಣಿಡಲಿ? ಸಂಸಾರದ ಜಂಜಡದಿಂದ ದೂರ ಸರಿದು ಜಡ ಹೊತ್ತ ತಪಸ್ವಿ ಆದ ನನಗೆ ಇದು ಕೂಡದು. ನನ್ನನ್ನು ಕಾಡಬೇಡ, ಆಚೆ ಹೋಗು, ಮತ್ತೆ ಯಾರಾದರೂ ಇದ್ದಾರೋ ನೋಡು.
1: ಸ್ವಾಮಿ, ನೀವು ಇಂಥ ಮಹಾತ್ಮರೆನ್ನುವುದಾಗಿ ತೀರ್ಮಾನಿಸಿ ನಿಮ್ಮಲ್ಲಿಗೆ ಬಂದೆ.

0: ಸ್ವಾಮಿ, ನನ್ನ ಇಚ್ಛೆಯನ್ನ ಈಡೇರಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ನೀವು ಹೇಳಬೇಡಿ. ನಾನು ಈ ವಿಷಯದಲ್ಲಿ ಸಾಕಷ್ಟು ವಿಚಾರ ಮಾಡಿಯೇ ಮುನ್ನಡೆಯಿಟ್ಟವಳು. ಈವರೆಗೂ ಸಂಯಮದಿಂದ ಇದ್ದು ಮನೋಸ್ಥಿತಿಯನ್ನ ಅರಿತವರು ನೀವು ಸ್ವಾಮಿ. ಆದ್ದರಿಂದಲೇ ನಿಮ್ಮನ್ನ ಕಾಮಕ್ಕೇಳಿಗೆ ತಾವೇ ಯೋಗ್ಯರೆಂದು ತಿಳಿದು ಮನಸಾ ಮೆಚ್ಚಿ ಬಂದವಳು ನಾನು. ಹೀಗೆ ಆರ್ತಳಾಗಿ ಬಂದ ಅಬಲೆಯನ್ನ ತಿರಸ್ಕರಿಸುವುದು ಅದಾವ ಧರ್ಮ ಸ್ವಾಮಿ?
1: ಬೇಡ ಬೇಡ, ಕಾಡು ಬೇಡ,
0: ಬಿಡಬೇಡಿ ಸ್ವಾಮಿ.

0: ನನ್ನನ್ನು ಕಾಡಬೇಡ, ನೀನು ರೂಪವತಿ ಆದರೂ ನಾನು ಸನ್ಯಾಸಿ, ನನಗೆ ಕೂಡದು ನಿನ್ನ ಹೇಳಿಕೆ, ಸುಮ್ಮನೆ ಪೀಡಿಸಬೇಡ, ನಡೆ, ಬೇರೆಯಲ್ಲಿ ಆದರೂ ಒಪ್ಪು, ಗಂಡನನ್ನು ಹುಡುಕು.
1: ಬೇಡ ಬೇಡ,
2: ಬಿಡೇನು ಬಿಡೇನು, ನಾನು
0: ಕೂಡದು
2: ಬಿಡುವುದಿಲ್ಲ.

0: ಬೇಡ,
1: ನಾನು ಬಿಡುವುದಿಲ್ಲ.
0: ಬಿಡು,
1: ಬಿಡುವುದಿಲ್ಲ. ಅಬ್ಬ, ನನ್ನ ಸೌಂದರ್ಯ ಅತಿಶಯವನ್ನ ಬೀರಿದ್ದೀನಿ, ಅತುಲ ವೈಯಾರವನ್ನ ಪ್ರದರ್ಶಿಸಿದ್ದಿ, ಮನಮೋಹಕವಾದಂತಹ ನುಡಿಗಳಿಂದ ಪ್ರದರ್ಶಿಸಿದ್ದಾಗಿದೆ. ಆದರೂ ಈ ಮುನಿವರಿಯರು ನನ್ನ ಮನಸ್ಸಿಗೆ ಸಂತೋಷವನ್ನ ಉಂಟು ಮಾಡಲಿಲ್ಲ. ಅದಕ್ಕಾಗಿ ಬಿಡ್ತೇನೆ ನಾನು ನನ್ನ ಈ ಸ್ತನ ದ್ವಯಗಳಿಂದ ಅವರನ್ನ ಅಪ್ಪಿ ಮುದ್ದಿಸಿ ನನ್ನಂತ ಆಕರ್ಷಿಸಿಕೊಳ್ಳುತ್ತೇನೆ.
2: ಜುಮ್ ಜುಮ್,
0: ಎಳೆಯಬೇಡ, ಎಳೆಯುವುದಾದ್ರೂ ಅವಕಾಶ ಎಳೆ.
1: ಬನ್ನಿ, ಹೀಗೆ ಬನ್ನಿ. ಸ್ವಾಮಿ, ಇದು ನಿಮ್ಮ ಚರಣಾರಂಗದಲ್ಲಿ ಪ್ರಣಾಮಗಳು. ಮಹಾತ್ಮರೇ, ಈಗಾದರೂ ನನ್ನ ವಿಚಾರವನ್ನ ನಿಮ್ಮಲ್ಲಿ ಹೇಳುತ್ತೇನೆ. ನಾನು ಮಾನವ ಸ್ತ್ರೀಯಲ್ಲ, ನಾನು ಶೂರ ಪದ್ಮಾಸುರನ ತಂಗಿ ಅಜಮುಖಿ. ನಾನು
0: ಅಜಮುಖಿಯೇ?
1: ಅಣ್ಣನಿಗೆ ಶಚಿಯ ಶೋಧನೆಯನ್ನ ಮಾಡಿಕೊಂಡು ಬರ್ತೇನೆ ಎನ್ನುವುದಾಗಿ ಅಭಯವನ್ನ ಕೊಟ್ಟು ಅಣ್ಣನಿಂದ ಅಪ್ಪಣೆಯನ್ನ ಪಡೆದು ಬಂದವಳು ನಾನು. ಆದ್ರೆ ಏನು ಮಾಡುವುದು ಹೇಳಿ, ಇಲ್ಲಿ ನೋಡಿದ್ರು ಶಚಿಯ ಶೋಧನೆಯಲ್ಲಿ ಕಾಲ ಕಳೆಯುತ್ತಾ ಇದ್ದಾನೆ ಹೊರತು ನನ್ನ ಕಾರ್ಯವೇ ಸಾಧಿಸಲಿಲ್ಲ. ಸ್ವಾಮಿ, ಅದಕ್ಕಾಗಿ ನಾನು ನಿಮಗೆ ಸುಖ ಕೊಟ್ಟಿದ್ದೇನಲ್ಲ, ನನ್ನನ್ನು ಉದ್ಧರಿಸಬೇಕಾದವರು ನೀವು. ಅದಕ್ಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುವುದು, ಆ ಶಚಿ ಎಲ್ಲಿದ್ದಾಳೆ ಎನ್ನುವುದಾಗಿ ಹೇಳಿ ಸ್ವಾಮಿ.
0: ಓಹೋ, ಶಚಿಯನ್ನು ಅರಸಿ ಸೋತಿರುವೆಯಾ?
1: ಹೌದು.
0: ರಕ್ಕಸಿ
1: ಸ್ವಾಮಿ.

0: ಸ್ವಾಮಿ.
1: ಇಂದ್ರ ಪತ್ನಿಯಾದಂತಹ ಶಚಿಯನ್ನು ಹುಡುಕುತ್ತ ಹುಡುಕುತ್ತ ದೇಶ ವಿದೇಶಗಳನ್ನು ಸುತ್ತಾಡಿದೆ,
0: ಏನೋ ಪ್ರಯೋಜನ
1: ಬಳಲಿದೆ ಅಂತ ಹೇಳಿದೆಯಲ್ಲ.
0: ಹೌದು ಸ್ವಾಮಿ.
1: ನೀನು ಇನ್ನು ಹೆಚ್ಚು ಬಳಲುವ ಅವಕಾಶ ಇಲ್ಲ. ಶಚಿಗೆ ಸಮೀಪದಲ್ಲಿಯೇ ನೀನು ಬಂದಿದ್ದಿ.
0: ಹಾಗಂದ್ರೆ
1: ಇದೇ ಮೇಲೆ ಕಾಣುವಂತಹ ಒಂದು ಗಿರಿ ಉಂಟಲ್ಲ,
0: ಹೌದು,
1: ಅದನ್ನು ಹತ್ತಿ ಇಳಿಯುವಾಗ ಅಲ್ಲೊಂದು ವೃಕ್ಷ ರಾಜಿಗಳ ಒಂದು ಗುಂಪಿದೆ.
0: ಓಹೋ,
1: ಅಲ್ಲಿಯೇ ನುಸುಳಿ ನೋಡಿದಾಗ ಶಚಿಯ ಸುಳಿವು ನಿನಗೆ ಹತ್ತಾ ಇದೆ.
0: ಹೌದೇ,
1: ಅಲ್ಲಿಗೆ ಹೋಗು, ಹೆಚ್ಚು ತಡಬೇಡ, ಈಗಲೇ ನಿನಗೆ ಸಿಗ್ತಾಳೆ ಶಚಿ.
0: ಧನ್ಯವಾದ. ದೂರ್ವಾಸರಿಂದ ವರ್ತಮಾನವನ್ನ ತಿಳಿದಿದ್ದೇನೆ. ಅಣ್ಣನಿಂದ ಅಪ್ಪಣೆಯನ್ನು ಪಡೆದು ಬಂದವಳು ನಾನು. ಅಣ್ಣನಲ್ಲಿ ಮಾತು ಕೊಟ್ಟಿದ್ದೇನೆ, ಶಚಿ ಎಲ್ಲಿಯೇ ಇದ್ದರೂ ಹುಡುಕಿ ತರ್ತೇನೆ ಎನ್ನುವುದಾಗಿ. ಶ್ರೀಕಾಶವನದಲ್ಲಿ ಇದ್ದಾಳೆ ಎನ್ನುವಂತಹ ವಿಚಾರವನ್ನ ತಿಳಿದದ್ದಾಯ್ತು. ಸುಮ್ಮನೆ ಕುಳಿತುಕೊಳ್ಳುವುದೇ, ಅಲ್ಲಿಗಾಗಿ ಹೋಗಿ ಶಚಿಯನ್ನು ತೆಗೆದುಕೊಂಡೇ ಅಣ್ಣನಲ್ಲಿಗೆ ಹೋಗ್ತೇನೆ. ಅಯ್ಯೋ, ಏನಿದು? ಅಯ್ಯೋ, ನನ್ನ ಅವಸ್ಥೆ ಹೀಗಾಗಿ ಹೋಯ್ತಲ್ಲ. ಶಚಿಯನ್ನು ತೆಗೆದುಕೊಂಡು ಹೋಗಬೇಕೆನ್ನುವಂತಹ ಆತುರದಲ್ಲಿ ಬಂದಾಗ ಈ ಯಾರು ಎನ್ನುವುದಾಗಿಯೇ ಗೊತ್ತಾಗುವುದಿಲ್ಲ. ನನ್ನ ಕೈಗಳೆಯ ತುಂಡಾಗಿ ಹೋಯ್ತಲ್ಲ. ಶಿವ ಶಿವ, ಈ ವಿಚಾರವನ್ನು ನನ್ನ ಅಣ್ಣನಿಗೆ ತಿಳಿಸ್ತೇನೆ.

0: ಪರೀಕ್ಷೆಯಲ್ಲೇ ಇದ್ದೇನೆ.
1: ಅಣ್ಣ,
0: ತಂಗಿಯನ್ನು ಗಳಿಸುವಾಗ ಬಹಳ ಜಾಡೆಯಾದವಳು, ಬುದ್ಧಿವಂತೆ ಮೋಹಕವಾದ ರೂಪವುಳ್ಳವಳು, ಯಾವುದಾದ್ರೂ ಒಂದು ವಿಧದಿಂದ ಶಚಿದೇವಿಯನ್ನು ಕಂಡೇ ಬರ್ತಾಳೆ ಎಂಬಂತಹ ನಂಬಿಕೆಯಿಂದ ನಿನ್ನ ನಿರೀಕ್ಷೆಯಲ್ಲೇ ಇರುತ್ತಿರುವ ನಾನು ತಂಗಿ, ಇದೇನನ್ನು ನೋಡುತ್ತಿದ್ದೇನೆ ನಿನ್ನ ಈ ದೇಹದಲ್ಲಿ.
1: ಅಣ್ಣ,
0: ಏನು ಬದಲಾವಣೆ ಇದು?
1: ಏನು ಹೇಳಲಿ?
0: ಖೇದವೂ ಆಗ್ತಾ ಇದೆ.
1: ಯಾಕಣ್ಣ,
0: ಸಕಲ ರೂಪಗಳಿಂದಲೂ ಮೆರೆಯುತ್ತಿರುವ ನೀನು, ಸುಮೋಹನೆಯಾದ ನೀನು, ಇವತ್ತು ನಿನ್ನನ್ನು ಕಾಣುತ್ತಿರುವಾಗ ಇದೇನು ತಂಗಿ, ಎರಡು ಕೈಗಳು ಕಾಣಿಸ್ತಾ ಇಲ್ಲ, ರಕ್ತಧಾರೆಯಾಗಿ ನಿನ್ನ ದೇಹದಿಂದ ಸುರಿತಾ ಇದೆ. ತಂಗಿ, ಇಂಥ ಆಪತ್ತಿಗೆ ಕಾರಣರಾದವರು ಯಾರು? ರಾಕ್ಷಸರನ್ನು ಕಂಡ್ರೆ ಹೊಟ್ಟೆ ಉರಿ ಹೇಳುವವರು ಬೇಕಾದಷ್ಟು ಪ್ರಪಂಚದಲ್ಲಿ ಇದ್ದಾರೆ. ಆ ದೇವಲೋಕದ ದೇವತೆಗಳು, ಭೂಲೋಕದಲ್ಲಿ ಬ್ರಾಹ್ಮಣರು ಅಸುರರಾದ ನಮ್ಮ ವಿರೋಧವನ್ನೇ ಬಯಸಿ ನಮ್ಮ ಕೆಡಕನ್ನೇ ಬಯಸ್ತಾ ಇರುವವರಿದ್ದಾರೆ. ಯಾರು ತಂಗಿ? ಋಷಿ ಮುನಿಗಳಿಂದ ನಿನಗೆ ಈ ಅಪಚಾರವೇ? ಬ್ರಾಹ್ಮಣರಿಂದ ನಿನಗೆ ಈ ಅಪಚಾರವೇ? ಹಾಗಲ್ಲದೆ ಇದ್ರೆ ಆ ದೇವಲೋಕದ ಜನರಿಂದ ನಿನಗೆ ಈ ಅಪಚಾರ ಆಯ್ತೇ ತಂಗಿ? ಯಾರಿಂದ ಈ ಪರಿಸ್ಥಿತಿ ಬಂತು ಅಣ್ಣನಿಗೆ ಹೇಳು ತಂಗಿ, ಹೇಳು ಹೇಳು.
1: ಅಣ್ಣ,

0: ಅಣ್ಣ, ಶಚಿಯನ್ನ ಕಾಣದೆ ಚಿಂತಿಸುತ್ತಿರುವಂತಹ ನಿನ್ನಲ್ಲಿ ಶಚಿಯನ್ನ ತರುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನ ನಿನ್ನಲ್ಲಾಡಿ ನೇರವಾಗಿ ಸ್ವರ್ಗಲೋಕಕ್ಕೆ ಹೋದೆ ನಾನು. ಅಣ್ಣ, ಎಲ್ಲಿ ನೋಡಿದ್ರು ಅಲ್ಲಿ ಆ ಸ್ವರ್ಗಲೋಕದಲ್ಲಿ ಶಚಿಯ ಸುಳಿವೇ ಸಿಗಲಿಲ್ಲ. ಸುಳಿವು ಸಿಗದಿದ್ದಾಗ ಮನಸ್ಸಿಗೆ ಬಹಳ ಬೇಸರವಾಯ್ತು. ಅಣ್ಣ, ಸ್ವರ್ಗಲೋಕದಲ್ಲಿ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ನಾನು. ಅಲ್ಲಿಂದ
1: ಏನು ಮಾಡಿದ್ದೆ ತಂಗಿ?

0: ಸ್ವರ್ಗ ಲೋಕದಲ್ಲಿ ಶಚಿಯ ಸುಳಿವು ಸಿಗದೇ ಇದ್ದ ಕಾರಣ ನೇರವಾಗಿ ಭೂಲೋಕಕ್ಕೆ ಬಂದಿ. ಭೂಲೋಕದಲ್ಲಿಯೂ ಶಚಿಯ ಸುಳಿವು ಕಾಣಲಿಲ್ಲ. ಹಾಗೆ ಮನಸ್ಸಿಗೆ ಬೇಸರವಾಗಿ ಒಂದು ಕಡೆ ಕುಳಿತುಕೊಂಡಿರುವಂತಹ ಸಂದರ್ಭ, ಅಣ್ಣ, ದೂರ್ವಾಸ ಮಹರ್ಷಿಗಳ ದರ್ಶನ ನನ್ನ ಪಾಲಿಗಾಯ್ತು. ಅವರೇ ದೂರ್ವಾಸರು ಎನ್ನುವುದನ್ನು ತಿಳಿದುಕೊಂಡಂತಹ ನಾನು ಅವರಲ್ಲಿ ಆ ಶಚಿಯ ಸುಳಿವನ್ನ ಕಂಡು ತಿಳಿದು ಆ ಶಚಿಯನ್ನ ತರಬೇಕೆನ್ನುವಂತಹ ಮಹದಾಸೆಯಿಂದ ನಾನು ಹೋದಾಗ, ಅಣ್ಣ, ನನಗಾಯ್ತು ಈ ದುರವಸ್ಥೆ.
1: ಯಾರಿಂದ, ಹೇಗೆ,

0: ಶಚಿಯ ಸುಳಿವು ಸಿಕ್ಕ ಕ್ಷಣದಲ್ಲಿ ಅವಳನ್ನ ಎತ್ತುಕೊಂಡೇ ನಿನ್ನಲ್ಲಿಗೆ ಬರಬೇಕೆನ್ನುವುದಾಗಿ ಬಯಸಿ ನಾನಲ್ಲಿಗೆ ಹೋದಾಗ ಯಾರು ಎನ್ನುವುದಾಗಿ ಗೊತ್ತಾಗಲಿಲ್ಲ. ಅವಳ ರಕ್ಷಣೆಗಾಗಿ ಇದ್ದವರಂತ ಕಾಣುತ್ತದೆ ದೇವತೆಗಳು. ಅಣ್ಣ, ಆ ದೇವತೆಗಳು ನನ್ನ ಕೈಗಳನ್ನ ತುಂಡು ಮಾಡಿಬಿಟ್ರು. ಅಣ್ಣ, ಏನು ಮಾಡಲಿ ಹೇಳು, ನನಗೆ ಆದ ಅವಸ್ಥೆಗೆ ನಿನಗೆ ಅಪಮಾನ ಅಲ್ವೇನಣ್ಣ?
1: ಯಾರು ತಂಗಿ? ಆ ದೇವಲೋಕದ ಬಿಡುಗಣ್ಣ.
0: ಹೌದಣ್ಣ,
1: ನಿನಗೆ ಅವಸ್ಥೆ

0: ಏಕ ಜೀವ ನ್ಯಾಯದಿಂದ ದೇಹ ಎರಡಾದರೂ ಬದುಕುತ್ತಿರುವ ಈ ಅಣ್ಣ ತಂಗಿಯರ ನಡುವೆ ತಂಗಿಗೆ ಈ ಪರಿಭವ ಬಂದಾಗ ಅಣ್ಣ ಸುಮ್ಮನೆ ಇರ್ತಾನೆ ಅಂತ ಭಾವಿಸಿದ್ಯೋ ತಂಗಿ? ಶಚಿಯನ್ನು ಪಡೆಯಬೇಕೆಂಬ ಅಂಬಲ ಅಣ್ಣನಿಗೆ ಬರುವಾಗಲೇ ತಾನು ತಂದು ಕೊಡ್ತೇನೆ ಅಂತ ಪ್ರೀತಿಯಿಂದ ಹೊರಟ ನಿನಗೆ ಈ ಅವಮಾನವನ್ನು ದೇವತೆಗಳು ಮಾಡಿದ್ರೆ ಪದ್ಮಾಸುರ ಸುಮ್ಮನಿರ್ತಾನೆ ಅಂತ ಭಾವಿಸಿದ್ಯೋ? ಸುಮ್ಮನಿರ್ಲಿಕ್ಕಿಲ್ಲ ತಂಗಿಯ, ಸುಮ್ಮನಿರ್ಲಿಕ್ಕಿಲ್ಲ. ನಿನಗೆ ಮಾಡಿದ ಪರಿಭವಕ್ಕೆ 10 ಪಟ್ಟು ಪರಿಭವವನ್ನು ಆ ದೇವತೆಗಳು ಅನುಭವಿಸುವಂತೆ ನಾನು ಮಾಡಿಯೇ ಮಾಡ್ತೇನೆ. ಭಯಪಡಬೇಡ ತಂಗಿ, ನಿನ್ನ ಪರಿಭವದ ಸೇಡು ತೀರಿಸಿಕೊಂಡೇ ಮತ್ತೊಮ್ಮೆ ನಿನ್ನನ್ನು ಬಂದು ಕಾಣ್ತೇನೆ.
1: ಅಷ್ಟಾದ್ರೆ ಸಾಕಣ್ಣ,
0: ಅಚೇಲಿ ಇರು. ತಂಗಿಗೆ ಭರವಸೆ ಕೊಟ್ಟಿದ್ದೇನೆ, ತಡ ಮಾಡುವುದಕ್ಕೆ ಮನಸ್ಸಿಲ್ಲ. ಸಚಿಯನ್ನು ಪಡೆಯಬೇಕೆಂಬ ಕಾತರ ಒಂದು ಕಡೆಯಲ್ಲಿ, ತಂಗಿಗಾದ ಅವಮಾನದ ಸೇಡು ತೀರಿಸಿಕೊಳ್ಳುವ ಹಂಬಲ ಇನ್ನೊಂದು ಕಡೆಯಲ್ಲಿ, ಮೂಲಬಲ ಸಹಿತವಾಗಿ ದೇವಲೋಕದ ಮೇಲೆ ದಾಳಿ ಇಟ್ಟಿದ್ದೇನೆ. ಯಾರು ಬರ್ತಾರೆ ಎದುರಿನಲ್ಲಿ, ಬರುವ ಹುಮ್ಮಸ್ಸು ಯಾರಿಗುಂಟು? ದೇವಲೋಕದವರು ಅಜಯರು ಎಂಬ ಮಾತನ್ನ ಪದ್ಮಾಸುರ ಮತ್ತೊಮ್ಮೆ ಸುಳ್ಳು ಮಾಡಿ ತೋರಿಸಿದ್ದಾನೆ. ಪದ್ಮಾಸುರನ ಸಾಮರ್ಥ್ಯದ ಎದುರು ನಿಲ್ಲುವ ಯಾರು ಈ ದೇವಲೋಕದಲ್ಲಿರುವಾಗ? ಬಿಡುಗಂಡರೆಂಬ ಹೆಸರು ಸಾರ್ಥಕವಾಯಿತು, ಸಾರ್ಥಕವಾಯಿತು ಇವರಿಗೆ. ಈ ಪದ್ಮಾಸುರನನ್ನು ದೂರದಿಂದಲೇ ದಿಟ್ಟಿಸಿ ನೋಡಿ ನೋಡಿ ಓಡಿ ಹೋಗ್ತಾ ಇದ್ದಾರಲ್ಲ ಈ ದೇವಲೋಕದ ಜನ. ಛೇ, ಇವರ ಹೇಡಿತನಕ್ಕೆಷ್ಟು ಬೆಂಕಿ ಹಾಕಲಿ! ಯಾರಿದ್ದಾರೆ ನನ್ನನ್ನು ಎದುರಿಸುವವರು? ಯಾರು ನನಗೆ ಸಮರ ಕೊಡಬಲ್ಲವರು ಎಂಬುದನ್ನು ನೋಡ್ತಾ ನೋಡ್ತಾ ಬರುತ್ತಿರುವಾಗ ಇದೇನಿದು? ಒಬ್ಬ ಬಾಲಕನಲ್ಲೂ ಆ ಸಮಸಾಹಸಿಯಂತೆ ಬಂದು ತುಡುಕ್ತಾ ಇದ್ದಾನಲ್ಲ. ಯೋಗ್ಯ ರೀತಿಯಿಂದ ಇವರ ಜೊತೆಯಲ್ಲಿ ಸಮರ ಕೊಟ್ಟು ಇವನನ್ನು ಗೆಲ್ಲಬೇಕೆಂಬ ಛಲದಿಂದ ನಾನು ಹೋರಾಡ್ತಾ ಇರುವಾಗ ವಿಸ್ಮಯ, ಆಶ್ಚರ್ಯ.
1: ಕಂಡಮೇ

ಏನಿದೆ ಆಶ್ಚರ್ಯ? ಹೊಸದಾದ ಒಂದು ಲೋಕವೇ ಕಣ್ಣೆದುರು ತೆರೆದು ನಿಂತಂತೆ ಆಗ್ತಾ ಇದೆಯಲ್ಲ. ಶಾಂತಿಯ ಪ್ರತಿಮೂರ್ತಿಯೋ ಎಂಬಂತೆ ವಿಶ್ವರೂಪವನ್ನೇ ಕಣ್ಣೆದುರಿಗೆ ಕಾಣಿಸ್ತಾ ಕಾಣಿಸ್ತಾ ಈ ಬಾಲಕನಿದ್ದ. ಇದುವರೆಗೂ ಕೇವಲ ಅಷ್ಟರಸಗಳನ್ನೇ ಕಂಡಿರುವ ನನಗೆ ಈ ಒಂಬತ್ತನೆಯ ಶಾಂತರಸದ ದರ್ಶನವನ್ನು ಈತ ಮಾಡಿಸ್ತಾ ಇದ್ದಾನಮ್ಮ. ಆಶ್ಚರ್ಯ, ಈ ವಿಶ್ವರೂಪದ ದರ್ಶನ, ಈ ಪ್ರಪಂಚದ ಸಕಲ ಶಕ್ತಿಗಳು ಇವನನ್ನು ಓಲೈಸುತ್ತಿರುವುದನ್ನು ಕಾಣುತ್ತಿರುವಾಗ ನಾನು ಧನ್ಯನೇ ಅಂತ ಭಾವಿಸಬೇಕು. ಸ್ವರ್ಗಲೋಕವನ್ನು, ಸ್ವರ್ಗಲೋಕದ ವಿಭವವನ್ನು ಸೂರೆಗೊಳ್ಳಬೇಕೆಂಬ ಹುಮ್ಮಸದಲ್ಲಿ ಕೇವಲ ಪ್ರಾಪಂಚಿಕ ಸುಖವೇ ಗುರಿಯಾಗಿ ಉಳ್ಳ ಈ ಶೂರ ಪದ್ಮಾಸುರನಿಗೆ ಹೊಸ ಪ್ರಪಂಚದ ದರ್ಶನ ಮಾಡುವುದಕ್ಕಾಗಿಯೇ ಈ ಬಾಲಕನು ಇಲ್ಲಿ ಈ ರೂಪದಲ್ಲಿ ಬಂದು ನಿಂತಿರಬಹುದು. ನೋಡಿ ನೋಡಿ, ಮಾಯೆಯನ್ನೇ ಗೆದ್ದಿರುವ ಈ ವಿಶ್ವರೂಪದ ಎದುರು ಮಾಯೆಯಾದ ಶಚಿಯನ್ನು ಪಡೆಯಬೇಕೇ ಅಂಬಂಬಲ ಯಾವುದೋ ಮೂಲೆಯಲ್ಲಿ ಬಿದ್ದು ಹೋಯಿತು. ಸ್ವರ್ಗಲೋಕದ ವಿಭವವನ್ನು ಪಡೆಯುವ ಆಸೆ ಯಾವ ಮೂಲೆಯಲ್ಲಿಯೋ ಹೊರಟು ಹೋಯಿತು. ನೋಡಿ ನೋಡಿ, ಮೂರು ಮೂರ್ತಿಗಳಂದೇ ಪ್ರಪಂಚದಲ್ಲಿ ಆರಾಧ್ಯ ದೇವತೆಗಳೆಂದು ಗಣಿಸುವವರು ಎಷ್ಟು ಜನವೋ, ಈ ಬಾಲಕನನ್ನು ನೋಡಿದರೆ ಮೂರು ಮೂರ್ತಿಗಳೇ ಈತನ ಸೇವೆಗಣಿಯಾಗಿ ಸುತ್ತಮುತ್ತ ನಿಂತಿದ್ದಾರೋ ಎಂಬ ಹಾಗೆ ಕಾಣ್ತಾ ಇದೆಯಲ್ಲ. ಒಂದು ಕಡೆಯಲ್ಲಿ ಜಟಾಮೂರ್ತಿಯಾಗಿರುವಂತಹ ಶಿವ, ವಿಷ್ಣು, ಬ್ರಹ್ಮ ಎಲ್ಲರನ್ನೂ ಇವನ ಸುತ್ತಮುತ್ತ ಕಾಣ್ತಾ ಇದ್ದೇನೆ. ದೇವತೆಗಳೆಲ್ಲರೂ ಈತನನ್ನು ಓಲೈಸ್ತಾ ಇದ್ದಾರೆ. ಇಂಥ ಪ್ರಚಂಡವಾದ ಮೂರ್ತಿಯೇ ಪ್ರತ್ಯಕ್ಷವಾಗಿ ನನ್ನೆದುರಿಗೆ ಬಂದು ಯುದ್ಧ ಮಾಡುತ್ತಿರುವಾಗ ನಾನು ಬಯಸ್ತಕ್ಕದ್ದಾದ್ರೂ ಏನು? ಈ ಸಂದರ್ಭದಲ್ಲಿ ಏನನ್ನು ಆಸೆ ಪಡಲಿ ನಾನು?

ಇಂಥ ಅಪರೂಪದ ದರ್ಶನ, ವೈಭವದ ದರ್ಶನ ಸಾಮಾನ್ಯರಿಗಾಗಲಿಕ್ಕೆ ಸಾಧ್ಯವೇ? ಹಾಗಿದ್ರೆ ಶೂರಪದ್ಮನಿಗೆ ಇಂಥ ದರ್ಶನವಾಗುವುದಕ್ಕಾದರೂ ಕಾರಣ ಏನು ಅಂತ ವಿಚಾರ ಮಾಡ್ತಾ ಇದ್ದೇನೆ. ಈ ವಿಶ್ವರೂಪವನ್ನ ಕುರಿತು ನಾಲ್ಕು ವೇದಗಳು ಮುಕ್ತಕಂಠವಾಗಿ ಹೇಳ್ತಾ ಇದ್ದಾವೆ, ಅದರ ವರ್ಣನೆ ಮಾಡ್ತಾ ಇದ್ದಾವೆ. ಈ ವಿಶ್ವರೂಪದ ದರ್ಶನ ವೇದ ಮುಖದಿಂದ ಮಾತ್ರವೇ ಸಾಧ್ಯ ಎಂದು ಪ್ರಪಂಚವು ಅಂಬಿರುವಾಗ ವೇದ್ಯವಾದಂತಹ ಈ ಮೂರ್ತಿಯನ್ನು ನಾನು ಕಣ್ಣಾರೆ ಕಾಣುವುದಕ್ಕೆ ಸಾಧ್ಯ ಹೇಗಾಯಿತು? ಶೂರ ಪದ್ಮಾಸುರ ಮಾಡಿದ ತಪಸ್ಸಿನ ಫಲ ಇರಬೇಕು. ತಪಸ್ಸಿನ ಫಲ ಇಷ್ಟು ಅಗಮ್ಯವಾದದ್ದು ಎಂಬುದರ ಕಲ್ಪನೆ ಈ ಕ್ಷಣದವರೆಗೂ ನನಗಿರಲಿಲ್ಲ. ತಪಸ್ಸಿನ ಫಲವೊಂದರಿಂದಲೇ ಈ ಪರಮಾತ್ಮನನ್ನು ನಾನು ಕಾಣುತ್ತಿರುವಾಗ ಆ ತಪಸ್ಸಿನ ಫಲದ ಅಪಾರ ಮಹಿಮೆಯನ್ನು ನಾನು ಯಾವ ರೂಪದಲ್ಲಿ ಈತನಿಂದ ಬೇಡಿ ಪಡೆಯಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಸ್ವಾಮಿ, ನನಗೆ ಮತ್ತಿನ್ನೇನು ಬೇಡ,

ದೇವ, ಇದುವರೆಗೂ ಈ ಶಿವರ ಪದ್ಮನಿಗೆ ತನಗಿಂತಲೂ ಮೇಲ್ನವನು ಇದ್ದಾನೆ ಎಂಬಂತಹ ಕಲ್ಪನೆಯೇ ಇಲ್ಲದೆ ಅಹಂಕಾರದಲ್ಲಿ ಬೆರೆಯುತ್ತಿರುವಾಗ ಈ ವಿಶ್ವರೂಪ ದರ್ಶನವನ್ನು ಕೊಟ್ಟು ನನ್ನಲ್ಲಿ ಸತ್ಯದ ಒಂದು ಕಲ್ಪನೆಯನ್ನ ಮಾಡಿಕೊಟ್ಟಿದ್ದೀಯಲ್ಲ ಸ್ವಾಮಿ. ನಾನು ನಿನ್ನಲ್ಲೇನು ಬೇಡಲಿ, ನನಗಿನ್ನೇನು ಬೇಕಾಗಿಲ್ಲ. ನಾನು ಕೇಳುವುದು ಕೇವಲ ಮುಕ್ತಿ ಪದವನ್ನೇ, ಧರ್ಮವನ್ನೇ ನಾನು ನಂಬಿ ಆ ಧರ್ಮದ ಪರಮ ಫಲವನ್ನು ನಾನು ನಿನ್ನಲ್ಲಿ ಬೇಡುತ್ತಿರುವಾಗ ಸ್ವಾಮಿ, ಇಷ್ಟು ಹೊತ್ತಿನವರೆಗೆ ಮಾಯಿಯಿಂದ ಆವೃತರಾಗಿರ್ತಕ್ಕಂಥ ನಾನು ಈ ಮಾಯಿಯಿಂದ ಬಯಸಿದಂತಹ ಯಾವ ವಿಭ್ರಮವನ್ನು ವೈಭವವನ್ನು ಬಯಸುವುದಿಲ್ಲ ಸ್ವಾಮಿ. ನಿನ್ನಲ್ಲಿ ನಾನು ಬೇಡುವುದೊಂದೇ, ನಿನ್ನ ಈ ಸಾಕಾರ ಮೂರ್ತಿ ಈ ವಿಶ್ವರೂಪ ನನ್ನ ಕಣ್ಣೆದುರಿಗೆ ಈಗ ನಿಂತಿರುವವರೆಗೂ ನನಗೆ ಇಲ್ಲಿಂದ ಮುಕ್ತಿ ಇಲ್ಲ, ಈ ಪ್ರಪಂಚದಿಂದ ಬಿಡುಗಡೆ ಇಲ್ಲ, ನಿನ್ನ ಸಾಯುಜ್ಯವನ್ನು ನಾನು ಪಡೆಯಲಾರೆ. ಓ ಸ್ವಾಮಿ, ಒಂದು ಉಪಕಾರ ಮಾಡು, ನಿನ್ನ ಮೊದಲ ಮಾಯಾರೂಪವನ್ನೇ ನನಗೆ ತೋರಿಸು, ನಿನ್ನದಾದಂತಹ ಶಸ್ತ್ರದಿಂದ ಈ ಪದ್ಮಾಸುರನ ದೇಹವನ್ನು ಕತ್ತರಿಸು, ನನಗೆ ನಿನ್ನ ಸಾಯುಜ್ಯ ಎಂಬ ಮುಕ್ತಿಯನ್ನು ಕರುಣಿಸಿ ಸ್ವಾಮಿ, ನನ್ನನ್ನು ಪಾಲಿಸು ಪಾಲಿಸು ಪಾಲಿಸು.

0: ಶೂರ ಪದ್ಮಾಸುರ, ನಿನ್ನ ಯುದ್ಧ ಕೌಶಲ್ಯಕ್ಕೆ ಮೆಚ್ಚಿದ್ದೇನೆಯ ಮೆಚ್ಚಿದ್ದೇನೆ. ನಿನಗೆ ನನ್ನ ವಿಶ್ವರೂಪವನ್ನು ಅನುಗ್ರಹಿಸಿ ನಿನ್ನ ಮಾಯೆಯನ್ನ ಪರಿಹರಿಸಿದ್ದೇನೆ. ನಿನಗೆ ಇನ್ನೂ ಬದುಕುವ ಆಸೆ ಉಳಿದಿದೆಯೇ, ಅಥವಾ ಶಿವಕುಮಾರನಾದ ಈ ಷಣ್ಮುಖನ ಸಾನ್ನಿಧ್ಯವನ್ನೇ ಬಯಸುತ್ತೀಯೋ? ಹೇಗೆ ವಿಚಾರ ಮಾಡು. ನಿನ್ನ ಅಣ್ಣನಾದ ತಾರಕಾಸುರನನ್ನು ಕೊಂದವನು ನಾನೇ ಸರಿ ಎಂದು ತಿಳಿ. ನಿನ್ನನ್ನು ಸಹ ಕೊಲ್ಲುವುದಕ್ಕೂ ಉಳಿಸುವುದಕ್ಕೂ ನಾನು ಸರ್ವಶಕ್ತನೆಂದೇ ತಿಳಿ. ಮತ್ತು ಬದುಕುವ ಆಸೆ ಉಂಟಾ ನಿನಗೆ?
1: ಇದೆಂಥ ಪರೀಕ್ಷೆ ಇದು! ನಿಮ್ಮನ್ನ ಪ್ರತ್ಯಕ್ಷವಾಗಿ ಕಂಡು ನಿಮ್ಮ ಈ ರೂಪದ ದಿವ್ಯ ದರ್ಶನ ಪಡೆದವನು ಮತ್ತೆ ಈ ಪ್ರಪಂಚದಲ್ಲಿ ಬದುಕಬೇಕಂತ ಆಸೆ ಮಾಡ್ತಾನ? ಖಂಡಿತವಾಗಿಯೂ ಸ್ವಾಮಿ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ನಿನ್ನ ಈ ಸ್ವರೂಪವನ್ನು ಕಾಣ್ತಾ ನಿನ್ನೊಡನೆ ಯುದ್ಧ ಮಾಡುವುದಕ್ಕೂ ನನಗೆ ಸಾಮರ್ಥ್ಯ ಇಲ್ಲದಾಗಿದೆ, ಮನಸ್ಸು ಒಪ್ತಾ ಇಲ್ಲವಾಗಿದೆ. ನನಗನ್ನಿಸದೆ ಹಿಂದಿನ ಮಾಯಾ ಸ್ವರೂಪದ ರೂಪದಲ್ಲೇ ನಾನು ಬಿದ್ರೆ ನಿನ್ನೊಡನೆ ಯುದ್ಧ ಮಾಡ್ತಾ ನಾನು ಮುಕ್ತಿಯನ್ನು ಪಡಿತಿದ್ನು ಅಂತ. ಯಾಕಂದ್ರೆ ನಿನ್ನ ಕೈಯಿಂದ ಸತ್ತವರು ಮುಕ್ತಿಯನ್ನಲ್ಲದೆ ಬೇರೆಯನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಆದ್ದರಿಂದ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುವುದು ಇಷ್ಟೇ, ನಾನು ನಿಮ್ಮ ಜೊತೆಯಲ್ಲಿ ಮೊದಲು ಹಾಗೆ ಯುದ್ಧ ಮಾಡುವುದಕ್ಕೆ ಬೇಕಾದ ನನಗೆ ಮನಸ್ಸು ಬರುವಂತೆ ನಿನ್ನ ಮಾಯಿಯನ್ನ ಮತ್ತೆ ಮೇಲೆ ನನ್ನ ಮೇಲೆ ಆವರಿಸಿ ಸ್ವಾಮಿ, ಆವರಿಸಿ ಮಾಯಿಯನ್ನ.
0: ಶೂರಪದ್ಮಾಸುರ, ನಿನಗೆ ಮುಂದಿನಂತೆ ಮಾಯೆ ಆವರಿಸುವಂತೆ ಅನುಗ್ರಹಿಸಿದ್ದೇನೆ. ನಿನಗೆ ಮೋಕ್ಷ ಕೊಡ್ಲಿಕ್ಕಿದ್ದೇನೆ. ಯುದ್ಧ ಮಾಡಿರಣ ವೀರ ಸ್ವರ್ಗವನ್ನು ಏರುವಂತವನು.

0: ಇದುವರೆಗೂ ನೀವು ಕೇಳಿದ್ದು ದುರ್ವಾಸ ತಪೋಭಂಗ ಕನ್ನಡ ಯಕ್ಷಗಾನ ಪ್ರಸಂಗ. ಭಾಗವತರು ಶ್ರೀ ಕಡತೋಕ ಮಂಜುನಾಥ್ ಭಾಗವತ್, ಮದ್ದಳೆ ಶ್ರೀ ಪಿವಿ ಹಾಸ್ಯಗಾರ್, ಶೂರ ಪದ್ಮಾಸುರ ಶ್ರೀ ಎನ್ಎಸ್ ಭಟ್, ಶಚಿ ಮಧುಕರ ಹೆಗಡೆ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮದ ಪ್ರಸಾರಗಳು ಮುಂದುವರಿಯಲಿದೆ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಲೋ ಗೆಳೆಯರೇ.
2: ಹಾಯ್
3: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
4: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
5: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನು ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು

0: ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
1: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
2: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ,
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ, ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ರಕ್ಷಿಸೋ ಶ್ರೀಶ ಶ್ರೀನಿವಾಸ ಎನ್ನುವಂತ ಒಂದು ಜಗನ್ನಾಥ ದಾಸರ ಕೃತಿಯನ್ನ ಇದೀಗ ಪುತ್ತೂರು ನರಸಿಂಹ ನಾಯಕ್ ಅವರ ಒಂದು ಮಧುರವಾದಂತಹ ಗಾಯನ ಹಾಗೂ ಅವರದೇ ಆದಂತಹ ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ರಾಮ ಮಂತ್ರವ ಜಪಿಸಿ ಎನ್ನುವಂತ ಒಂದು ಗೀತೆಯನ್ನ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತ ಗಾಯನ, ಅವರದೇ ಆದಂತಹ ಸಂಗೀತ ನಿರ್ದೇಶನ, ಅವರೇ ನೀಡಿರುವಂತ ಒಂದು ರಚನೆಯ ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ರಾಮ ರಾಮ ರಾಮ ಜಯ ರಾಮ ಎನ್ನುವಂತ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಬೇಬಿ ನಿರಂಜನ ಹಾಗೂ ಹರಿಣಾ ಮೈ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಮ ಲಕ್ಷ್ಮಣ ಎನ್ನುವಂಥ ಒಂದು ಚಿತ್ರದ ಗೀತೆ, ಮಾತು ಚೆನ್ನ ಮೌನ ಚೆನ್ನ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ಉದಯ್ ಶಂಕರ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1980ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಲಿಂಗವಿದು ಆತ್ಮ ಲಿಂಗವಿದು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಬಿ ಆರ್ ಛಾಯಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆಯನ್ನ ಇದೀಗ ಕೇಳೋಣ. ಬಿ ವಿ ಶ್ರೀನಿವಾಸ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಶ್ರೀ ಮಂಜುನಾಥ ಸ್ವಾಮಿಯ ಮೇಲಿನ ಈ ಒಂದು ಭಕ್ತಿ ಗೀತೆಯನ್ನ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಲಿಂಗಾಷ್ಟಕಂ ಅನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಅದು ಒಂದು ಶಿವನ ಮೇಲಿನ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದು ನಮ್ಮ ಅನುರಾಧ ಭಟ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ವಲ್ಲನು ಕೃಷ್ಣ ಎನ್ನುವಂತ ಒಂದು ಗೀತೆಯನ್ನ ಪುತ್ತೂರು ನರಸಿಂಹನಾಯಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಅವರದೇ ಆದಂತ ಸಂಗೀತ ನಿರ್ದೇಶನದ ಒಂದು ಪುರಂದರದಾಸರ ಕೃತಿಯನ್ನ ಇದೀಗ ನಮ್ಮ ಈ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.